ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಆ್ಯಂಡ್ ಕಂಪನಾಂಕ 101.8 ಮೆಗಾಹರ್ಸ್. ಸರ್ವರಿಗೂ ಶುಭೋದಯ. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷ ಜ್ಯೇಷ್ಠ ಮಾಸದ 2ನೇ ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳ 23ನೇ ತಾರೀಕು ಇಂದು ಶನಿವಾರ, ನಿಲಯದ ಮೊದಲ ಪ್ರಸಾರ ಕಾರ್ಯವನ್ನು

ಆತ್ಮೀಯರೇ, ವಿಜಯಪುರ ಆಕಾಶವಾಣಿ ಕೇಂದ್ರವಿದು. ಸಮಯ ಬೆಳಗಿನ 6 ಗಂಟೆ. ಇನ್ನು ಮುಂದೆ ಕಾರ್ಯಕ್ರಮಗಳ ಪರಿಚಯ ಕೇಳಿ. 6:10 ಭಕ್ತಿ ಸಂಗೀತ ಕಾರ್ಯಕ್ರಮ ವಂದನ. ಚಿಂತನ ಮೂಡಿಬರುವುದು ಬೆಂಗಳೂರು ನಿಲಯದಿಂದ 6:30. ರೈತರಿಗೆ ಸಲಹೆಗಳನ್ನು ಕೇಳುತ್ತೀರಿ 6:35. ಜನಪದ ಸಂಗೀತ ಮೂಡಿಬರುವ ಸಮಯ 6:40. 7:15 ಭಾವಗೀತೆಗಳ ಕಾರ್ಯಕ್ರಮ. ಕನ್ನಡ ಚಿತ್ರಗೀತೆಗಳನ್ನು 7:45, 8:30 ಹಾಗೂ 9:30 ಪ್ರಸಾರ ಮಾಡಲಾಗುವುದು. ಈ ನಡುವೆ ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿಕತೆ, ಅದಾದಮೇಲೆ ಮಿಶ್ರ ಗೀತೆಗಳ ಕಾರ್ಯಕ್ರಮ 9:00 ಕೇಳಲಿದ್ದೀರಿ. 10:00 ಬೆಂಗಳೂರು ನಿಲಯದ ಕಾರ್ಯಕ್ರಮಗಳನ್ನು ಆಲಿಸುತ್ತೀರಿ. 12:05 ವನಿತಾ ವಿಹಾರ. ಇವತ್ತು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ನಿರೂಪಣೆ ಹಾಗೂ ಸಹಕಾರ ರಜನಿ ಜಿ ಆರ್, ಸಂಕಲನ ಅನುಶ್ರೀ ಕಾಲುವೆಹಳ್ಳಿ. ಆರೋಗ್ಯ ಸಂಚಿಕೆ 12:30. ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆಗಳು ಮತ್ತು ಅಪನಂಬಿಕೆಗಳು ಕುರಿತು ರಿಮ್ಸ್ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಇದು ರಾಯಚೂರು ಕೇಂದ್ರದ ಕೊಡುಗೆಯಾಗಿದೆ. ಇನ್ನು ಪ್ರಗತಿ ಪಥ 1:00. ಇವತ್ತು ಪ್ರೈಮ್ ಮಿನಿಸ್ಟರ್ ಕಿಸಾನ್ ಯೋಜನೆ, ಈ ಕುರಿತು ಕಾರ್ಯಕ್ರಮ ಮೂಡಿಬರಲಿದೆ. ನ್ಯೂ ಇಂಡಿಯಾ ಸಮಾಚಾರ 3:00. 3:15 4:00 ಬೆಂಗಳೂರು ನಿಲಯದ ಕಾರ್ಯಕ್ರಮಗಳನ್ನು ಆಲಿಸುತ್ತೀರಿ.

ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ 8 ಗಂಟೆಗೆ, ಪುಷ್ಪಹಾರ್ 8:30, ಸ್ಪಾಟ್ಲೈಟ್ ಕಾರ್ಯಕ್ರಮ 9:15, 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇವಿಷ್ಟು ನಿಲಯದಿಂದ ಪ್ರಸಾರವಾಗುವ ಇವತ್ತಿನ ಕಾರ್ಯಕ್ರಮಗಳು.

ಇನ್ನು ಸಂಜೆ 5 ಗಂಟೆಗೆ ಚಿಜ್ಜಿ ರೊಟ್ಟಿ ಚವಳಿಕಾಯಿ ನಂತರ ಚಿತ್ರಗೀತೆಗಳನ್ನು ಆಲಿಸಬಹುದು. 5:30 6 ಗಂಟೆಯವರೆಗೆ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ, ಇದು ನೇರ ಫೋನ್ ಇನ್ ಕಾರ್ಯಕ್ರಮವೂ ಹೌದು. ಕಿಸಾನ್ ವಾಣಿ ಎಂದಿನಂತೆ ರೈತರ ಕಾರ್ಯಕ್ರಮ 6:51. ಇವತ್ತಿನ ಕಾರ್ಯಕ್ರಮದಲ್ಲಿ ಅನಬೆ ಕೃಷಿಯ ಅನುಭವ ಕುರಿತು ವಿಜಯಪುರದ ಗಣೇಶನಗರದ ಯುವ ಕೃಷಿಕರಾದ ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ್ ಅವರೊಂದಿಗೆ ಸಂದರ್ಶನವಿದೆ. ಸವಿನೆನಪು

ಭಕ್ತಿ ಸಂಗೀತ ಕಾರ್ಯಕ್ರಮ ವಂದನ. ಮೊದಲಿಗೆ ಜ್ಯೋತಿ ವೆಂಕಟರಮಣ ಹಾಡಿರುವ ಗೀತೆ.

ಸಿ ಉದಯಶಂಕರ್ ಅವರ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಇದುವರೆಗೆ ಕೇಳುತ್ತಿದ್ದೀರಿ. ಸ್ನೇಹಿತರೆ, ವಿಜಯಪುರ ಆಕಾಶವಾಣಿ ನಿಲಯದಿಂದ ವಂದನ ಭಕ್ತಿ ಸಂಗೀತ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಸ್ಟುಡಿಯೋ ಸಮಯ 6:20:37 ಆಗ್ತಾಯಿದೆ. ಇನ್ನು ಮುಂದೆ ಎಸ್ ಜಾನಕಿ ಅವರಿಂದ ಮೀರಾ ಬಚ್ಚನ್.

ಭಕ್ತಿ ಸಂಗೀತ ಕಾರ್ಯಕ್ರಮ ವಂದನ ಇದುವರೆಗೆ ಮೂಡಿಬಂತು. ಆತ್ಮೀಯರೇ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಸರಿಯಾಗಿ 6:30 ಚಿಂತನ ಬೆಂಗಳೂರು ನಿಲಯದಿಂದ.

0: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ FS ಕಲ್ಲಪ್ಪನಮಠ್ ಅವರಿಂದ.
1: ನಡೆ ನುಡಿ ಒಂದು ಚಿಂತನೆ. ಪ್ರಪಂಚ ಇಬ್ಬೆಗೆಯಾಗಿದೆ. ಚರ ಅಚರ, ಸುಖ ದುಃಖ, ಹಗಲು ರಾತ್ರಿಗಳಂತೆ ನಡೆ ನುಡಿ ಅಥವಾ ಚರ ಅಚರವೂ ಒಂದು. ಚರ ಎಂದರೆ ಚಲಿಸುವುದು, ಅಚರ ಎಂದರೆ ಚಲಿಸದೇ ಇರುವುದು. ಚಲಿಸುವ ಮಾರ್ಗಗಳು ಭೂಚರ, ಜಲಚರ, ಗಗನಚರ ಎಂದು 3 ಬಗೆಗಳಿಂದ ಕೂಡಿದೆ. ನೆಲದಲ್ಲಿ ನಡೆದಾಡಲು ಕಾಲುಗಳೇ ಆಧಾರ. ಜಲದಲ್ಲಿ ಕಾಲು ಕೈ ಎದೆ ಆಧಾರವಾದರೆ ಗಗನದಲ್ಲಿ ಚಲಿಸಲು ಪಕ್ಕಗಳೇ ಬೇಕು. ಜನನದಿಂದ ಮರಣದವರೆಗೆ ಮಾನವ ನಡೆಯಲಿಲ್ಲ. ಈ ಎರಡರ ನಡುವೆ ನಡೆಯಲೇಬೇಕು, ಸರಿಯಾಗಿ ನಡೆಯಬೇಕು. ಸರಿಯಾಗಿ ನಡೆದರೆ ಅವರ ನಡೆ ಸತ್ತ ನಂತರವೂ ಹಲವರ ನಾಲಿಗೆಯಲ್ಲಿ ನಡೆಯುತ್ತದೆ. ಮದರ ತೆರೇಸಾ ಸೇವಾ ನಡೆ, ಬಸವೇಶ್ವರರ ಕಾಯಕ ನಡೆ ಇನ್ನೂ ನಡೆಯುತ್ತಲೇ ಇದೆ. ಮಾನವನಿಗೆ ನಡೆ ನುಡಿ ಎರಡೂ ಮುಖ್ಯವಾಗಿದೆ. ನಡೆ ಕ್ರಿಯಾದೋತಕವಾದರೆ ನುಡಿ ಜ್ಞಾನದೋತಕ. ನಡೆ ನುಡಿ ಒಂದೇ ರಥದ ಚಕ್ರಗಳು. ಬಸವೇಶ್ವರರ ವಾಣಿಯಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಡೆ ಎಂದರೆ ಕಾಲ್ನಡಿಗೆ. ಕಾಲ್ನಡಿಗೆ ಎಂದರೆ ಬರೇ ನಡೆಯುವುದಲ್ಲ, ಅಲ್ಲಿ ನಡತೆ ಇರಬೇಕು. ಅದು ಬರೇ ನಡತೆಯಾಗದೆ ಆದರ್ಶ ನಡತೆಯಾಗಬೇಕು. ನಡೆಗಿಂತ ನಡತೆ ಪ್ರಧಾನವಾದರೆ ಜೀವನದಲ್ಲಿ ಪ್ರಗತಿ ಸಾಧ್ಯ. ವ್ಯಕ್ತಿಗೆ ನಡೆ ಮುಖ್ಯವಾದರೆ ವ್ಯಕ್ತಿತ್ವ ವಿಕಾಸಕ್ಕೆ ಸನ್ನಡತೆ ಅಗತ್ಯ. ನಡೆಯಿಂದ ಆಯುಷ್ಯ, ಆರೋಗ್ಯ ಪುಷ್ಟಿಯಾದರೆ ನಡೆ ಅಥವಾ ಸೂಳ್ ನುಡಿಯಿಂದ ಆತ್ಮೋದ್ಧಾರ. ಕಾಲ್ನಡಿಗೆಗೆ ನೆಲ ಆಧಾರವಾದರೆ ಸೂಳ್ನಡಿಗೆಗೆ ಸಮ್ಮಜ್ಞಾನವೇ ಆಧಾರವಾಗಿದೆ. ನಡೆ ಅಡ್ಡದಾರಿಗೆ ಹೋಗದೆ ನೇರದಾರಿಗೆ ಹೋಗಲು ಶರಣರು ಅತ್ತಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಎಂದು ದೈವದಲ್ಲಿ ಅಂಗಲಾಚಿ ಪ್ರಾರ್ಥಿಸಿದ್ದಾರೆ. ನಡೆಗೆಗೆ ಸತ್ಪಥ, ದುಷ್ಪಥ ಎಂದು ಉಭಯ ಮಾರ್ಗಗಳಿವೆ. ನಡೆ ಸತ್ಪಥದಲ್ಲಿರಲಿ. 6-5 ನುಡಿವರೋ 6-5 ನಡೆವರೋ ಅವರೇ ಲೋಕಕ್ಕೆ ಆರಾಧ್ಯ ಸರ್ವಜ್ಞ. ಸರ್ವಜ್ಞರ ವಾಣಿಯಂತೆ ನುಡಿದಂತೆ ನಡೆದವರನ್ನು ಲೋಕವು ಪೂಜ್ಯ ಭಾವನೆಯಿಂದ ಕಾಣುವುದು. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ರಾಜಕೀಯ ನಡೆಗಳಲ್ಲಿ ಒಪ್ಪು ತಪ್ಪು ಸಹಜ. ತಪ್ಪು ತಿದ್ದಿಕೊಂಡು ನಡೆಯಬೇಕು. ಕವಿ ರಾಘವಾಂಕರು ನಡೆಯುವವನು ಎಡವವನಲ್ಲದೆ ಕುಳಿತುವವನು ಎಡವವನೇ ಎಂದು ಪ್ರಶ್ನಿಸಿದ್ದಾರೆ. ಸಾಧನೆಗೆ ಸಾಧಕರ ನಡೆ ನಿಂತ ನೀರಾಗದೆ ಹರಿಯುವ ನೀರಾದರೆ ಗುರಿ ತಲುಪಲು ಸಾಧ್ಯ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಏಳಿ ಎದ್ದೇಳಿ, ಗುರು ಮುಟ್ಟುವರೆಗೆ ನಿಲ್ಲದಿರಿ ಎಂದು ಸಿಂಹನಾದಗೈದಿದ್ದಾರೆ. ನಡಿಗೆ ಒಂದು ಕಲೆ, ಶಿವತಾಂಡವ ನೃತ್ಯ ಒಂದು ಕಲೆ. ನೆಲದ ಮೇಲಿನ ಹಂಸ ನಡೆ, ಜಲಚರ ಮೀನಿನ ನಡೆ, ಗಗನ ಪಕ್ಷಿಯ ನಡೆ ಬರೀ ಕಲೆಯಲ್ಲ, ರಂಜನೀಯ ಕಲೆಗಳಾಗಿವೆ. ಈ ಎಲ್ಲವುಗಳ ಮಧ್ಯೆ ಮನಸ್ಸಿನ ನಡಿಗೊಂದಿದೆ. ಅದು ಅಡಿಗಡಿಗೆ ಮಾತ್ರ ಮೀಸಲಾಗಿಲ್ಲ, ಒಮ್ಮಡಿ, ಇಮ್ಮಡಿ, ನೂರ್ಮಡಿ, ಸಹಸ್ರಮಡಿಗಿಂತಲೂ ಮಿಗಿಲಾಗಿ ಮನಸ್ಸು ನಡೆಯುತ್ತದೆ. ಕ್ಷಣ ಮಾತ್ರದಲ್ಲಿ ಮೂಜಗ ಸುತ್ತಬಲ್ಲದು. ದೇಶ ಸುತ್ತಿ ನೋಡು ಎಂಬ ಗಾದಿಯಂತೆ ಪ್ರವಾಸಿಗ ಹೊಯೆನ್ಸಾಂಗ್ ನಡಿಗೆಯಿಂದಲೇ ದೇಶ ಸುತ್ತಿದ್ದಾನೆ. ಸೂರ್ಯನ ನಡಿಗೆಯಿಂದ ಹಗಲು ರಾತ್ರಿ ಸಾಧ್ಯವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ನಡೆ ಮುಂದೆ ನಡೆ ಮುಂದೆ, ಜಗ್ಗದೆಯೇ ಬಗ್ಗದೆಯೇ ಕುಗ್ಗ

0: ಹೋಗದೆಯ ಹಿಗ್ಗಿನಡೆ ಮುಂದೆ ಎಂಬ ಮಾತು ನಡೆಯುವವರಿಗೆ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯಂತೆ ನಡೆ ನುಡಿ ಒಂದಾದರೆ ಜೀವ ದೇವನಾಗಬಲ್ಲ. ಕಡುಗಿಲ್ಲದ ಬಂಡಿ ಹೊಡೆಗೆಡುವುದು ಮಾಡ್ಪುದೇ ಕಡುಗೀಲು ಬಂಡಿಗಾಧಾರ. ಈ ಕಡುದರ್ಪವೀರದ ಒಡಲೆಂಬ ಬಂಡಿಗೆ ಮುರುಡಶರಣರ ನುಡಿಗಣನವೇ ಕಡುಗೀಲು ಕಾಣರಾಮನಾಥ. ಜೇಡರ ದಾಸಿಮಯನವರ ವಾಣಿಯಂತೆ ನಡೆ ನುಡಿ ಸುಂದರವಾಗಿರಲಿ.
1: ಇದುವರೆಗೂ FS ಕಲ್ಲಪ್ಪನ ಮಠ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸ್ನೇಹಿತರೆ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಸ್ಟುಡಿಯೋ ಸಮಯ ಸರಿಯಾಗಿ 6:35. ಇನ್ನು ಮುಂದೆ ರೈತರಿಗೆ ಸಲಹೆಗಳು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300000 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.

ನಮಸ್ಕಾರ, ನಾನು ಡಾಕ್ಟರ್ ಎಸ್ ಎಂ ವಸ್ತ್ರದ್ ಅಂಥೇಳಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ್ ಅಂದರೆ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಮಣ್ಣು ಮತ್ತು ನೀರು ಪರೀಕ್ಷಾಲಯ ಕೇಂದ್ರವಿದ್ದು ರೈತರು ಇದರ ಉಪಯೋಗವನ್ನು ಪಡೆದುಕೊಳ್ಬೇಕಂತ ನಾನು ಹೇಳ್ತೇನೆ. ಈ ನಮ್ಮ ಮಣ್ಣು ಪರೀಕ್ಷಾಲಯ ಕೇಂದ್ರದಲ್ಲಿ ನಾವು ರೈತರಿಗೆ ಮಣ್ಣಿನ ರಸಸಾರ ಮತ್ತು ಮಣ್ಣಿನ ಗುಣಮಟ್ಟ ಮತ್ತು ಮಣ್ಣಿನ ಅಲ್ಲಿರುವಂಥ ಪೋಷಕಾಂಶಗಳು ಯಾವಿದೆ ಮತ್ತು ಯಾವುಗಳ ಕೊರತೆ ಇದನ್ನು ನಾವು ಅನಲೈಸ್ ಮಾಡಿ ರೈತರಿಗೆ ಮಾಹಿತಿಯನ್ನು ಕೊಡ್ತೇವೆ. ಇದಲ್ಲದೆ ನೀರಿನ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದು ಸಹ ಮಾಹಿತಿಯನ್ನು ಕೊಡ್ತೇವೆ. ಇದನ್ನು ರೈತ ಬಾಂಧವರೆಲ್ಲರೂ ಉಪಯೋಗ ಮಾಡ್ಕೋಬೇಕು. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಭಾಳಷ್ಟು ಸಮಸ್ಯೆ ಏನಪ್ಪ ಅಂತಂದರೆ, ನಮ್ಮಲ್ಲಿ ಈ ರಸಸಾರ ಜಾಸ್ತಿ ಇದೆ ಭೂಮಿಯಲ್ಲಿ. ಮತ್ತು ನೀರಿನ ಬಗ್ಗೆ ಹೇಳಬೇಕಂದ್ರೆ, ನೀರಿನ ಗುಣಮಟ್ಟ ಕುಡಿಲಿಕ್ಕೆ ಅಷ್ಟು ಯೋಗ್ಯ ಅಲ್ಲ ಅಂತ ಹೇಳ್ಬೋದು. ಅಂದರೆ ಇಸಿ ಜಾಸ್ತಿ ಇರ್ತದೆ, ಉಪ್ಪಿನಂಶ ಜಾಸ್ತಿ ಇರೋದರಿಂದ ನಿಮ್ಮ ಬೆಳೆಗಳಿಗೆ ಸಹ ಹಾನಿ ಮಾಡ್ಬೋದು. ಅದಕ್ಕೆ ನೀವು ಯಾವುದಾದ್ರೂ ತೋಟಗಾರಿಕೆ ಬೆಳೆ ಮಾಡ್ತಾ ಇದ್ದರೆ ಮೊದಲು ದಯವಿಟ್ಟು ತಮ್ಮ ಮಣ್ಣು ಮತ್ತು ನೀರನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಂದು ಪರೀಕ್ಷೆ ಮಾಡಿಕೊಂಡು ಆಮೇಲೆ ಹಚ್ಚಿದ್ರೆ ಭಾಳಷ್ಟು ಒಳ್ಳೆಯದು. ಯಾಕಂದರೆ ಕೆಲವು ಬೆಳೆಗಳು ನಿಮಗೆ ಹೇಳಬೇಕಂದ್ರೆ ಬಾಳೆ ತೊಗರಿ, ನಿಂಬೆ ತೊಗರಿ, ಇವಕ್ಕೆಲ್ಲ ಏನಾಗ್ತದಲ್ಲ, ನೀರಿನ ಉಪ್ಪಿನಂಶ ಜಾಸ್ತಿ ಇದ್ದರೆ ಬೇಗನೆ ಹಾನಿ ಆಗ್ತದೆ. ನೀವೆಲ್ಲ ಖರ್ಚು ಮಾಡಿ ಹಚ್ಚಿದ ನಂತರ ನಿಮಗೆ ಹಾನಿ ಆದ ನಂತರ ಇದು ಚೆಕ್ ಮಾಡೋದ್ರಿಂದ ಉಪಯೋಗ ಆಗಲ್ಲ. ಮೊದಲೇ ತಾವು ಹಚ್ಚು ಪೂರ್ವದಲ್ಲಿ ತಾವು ಯಾವುದಾದ್ರು ತೋಟಗಾರಿಕೆ ಬೆಳೆ ಮಾಡ್ತಿದ್ರೆ ಬೆಳೆ ಈ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಒಂದು ಸಾರ್ತಿ ತಮ್ಮ ಮಣ್ಣು ಮತ್ತು ನೀರನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪರೀಕ್ಷೆ ಮಾಡಿಸಿ ಆಮೇಲೆ ತಾವು ಅದಕ್ಕೆ ಸೂಕ್ತವಾದಂಥ ಬೆಳೆಗಳನ್ನು ಹಚ್ಚಬೇಕಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ಸೊ ಇದಲ್ಲದೆ ನಮ್ಮಲ್ಲಿ ಈ ಸಿಗುವಂಥ ಪರಿಕರಗಳ ಬಗ್ಗೆ ಹೇಳಬೇಕಂದ್ರೆ, ನಮ್ಮಲ್ಲಿ ಈಗ ಮುಂಗಾರಿಯಲ್ಲಿ ನಾವು ತೊಗರಿ ಬೀಜೋತ್ಪಾದನೆ ಮಾಡಿದ್ದೇವೆ ರೈತರಿಗಾಗಿ. ಸುಮಾರು 500 ಕ್ವಿಂಟಲ್ನಷ್ಟು ತೊಗರಿ ತಳಿಗಳ ಬಗ್ಗೆ ಹೇಳಬೇಕಂದ್ರೆ GRG 152 ಇದೆ, ಆಮೇಲೆ TS 3R ಇದೆ, GRG 811. ಈ ಮೂರು ತಳಿಗಳ ಬೀಜಗಳು ಲಭ್ಯವಿರುತ್ತದೆ. ಮೂರನೇ ವಾರದಿಂದ ರೈತರಿಗೆ ನಾವು ವಿತರಣೆಯನ್ನು ಮಾಡ್ತೇವೆ. ಸೊ ಇದನ್ನು ರೈತರು ಸದುಪಯೋಗ ಪಡಿಸ್ಕೋಬೋದು. ಇದಲ್ಲದೆ ಹೆಸರು ಸಹ ಲಭ್ಯವಿದೆ. ಹೆಸರು DGGV2 ಅಂಥೇಳಿ ಒಂದು ಹೊಸ ಹೆಸರಿನ ತಳಿ, ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಬಿಡುಗಡೆ ಆದಂಥ ತಳಿ ಇದು. ಸೊ ಇದರ ಬೀಜಗಳನ್ನು ನಾವು ಇಲ್ಲಿ ಉತ್ಪಾದನೆ ಮಾಡಿದ್ದೇವೆ. ಅದನ್ನು ಸಹ ರೈತರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಪಡೆದುಕೊಳ್ಬೇಕಂಥೇಳಿ ನಾನು ವಿನಂತಿ ಮಾಡ್ತೇನೆ. ನನ್ನ ನಂಬರ್ ಬರ್ಕೋಬಹುದು ರೈತರು, 9448973685, 9448973685. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ವಿಜ್ಞಾನ ಕೇಂದ್ರದ ಪ್ರಯೋಜನವನ್ನು ತಾವು ದಯವಿಟ್ಟು ಪಡೆದುಕೊಳ್ಬೇಕು.

ಚರಕದಿಂದ ಬರುವ ನೂಲಿನ ಪ್ರತಿ ಎಳೆಯಲ್ಲೂ ನಾನು ದೇವರನ್ನು ಕಾಣುತ್ತೇನೆ. ಖಾದಿ ನಭೋಮಂಡಲದಲ್ಲಿನ ನೇಸರನಿದ್ದಂತೆ. ಹೀಗೆಂದವರು ಮಹಾತ್ಮ ಗಾಂಧೀಜಿ.

ಆತ್ಮೀಯ ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಸ್ಟುಡಿಯೋ ಸಮಯ ಸರಿಯಾಗಿ 6:40. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಒಡಪುಗಳನ್ನು ಕೇಳೋಣ. ಸಣ್ಣ ಸಿದ್ದಪ್ಪ ಬಟವಾಳಗಿ ಅವರಿಂದ ಇವತ್ತು ದಕ್ಷಯಜ್ಞ ವೀರಭದ್ರನ ಅವತಾರ ಕೇಳಲಿದ್ದೀರಿ.

ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712 ವೆಬ್ಸೈಟ್ gmu.ac.in.

0: ವಿರೋಧವಂ ತಾಳಿ ದುರುಳನಾದ ದಕ್ಷ ಬ್ರಹ್ಮನು ತನ್ನೆಯ ಶಿರವ ಕಳೆದುಕೊಂಡ ಪರ್ಯಂತಂದರೆ
1: ಪೂರ್ವ ಕಾಲದಲ್ಲಿ ಪ್ರಾಚೇತ ಸುಪುತ್ರನಾದ ದಕ್ಷ ಬ್ರಹ್ಮನು ಪರಶಿವನ ಕುರಿತು ಘೋರ ತಪವನ್ನಾಚರಿಸಿ ಅವನಿಂದ ತನ್ನಿಚ್ಛೆಯಂತೆ ವರವನ್ನು ಪಡೆದುಕೊಂಡು ತನ್ನಯ ಕಿರಿಯ ಮಗಳಾದ ದಾಕ್ಷಾಯಣಿಯನ್ನು ನೋಡಬೇಕೆಂಬುವ ಕುತೂಹಲದಿಂದ ತನ್ನ ಹರಿಸುರಾದಿಗಳನ್ನು ಹಿಂದಿಟ್ಟುಕೊಂಡು

ಅವನನ್ನು ಕಂಡು ಅವನನ್ನು ಮುಂದಕ್ಕೆ ಕರೆಯದೆ ಮರ್ಯಾದೆಯನ್ನು ಕೊಡದೆ ಮಾತನಾಡಿಸದೆ ಮೌನವನ್ನೇ ಧಾರಣ ಮಾಡಿದ ಈಶ ಆಗ ದಕ್ಷ ಬ್ರಹ್ಮನು ಶಿವನು ಕರೆದು ಮರ್ಯಾದೆಯನ್ನು ಕೊಡಲಿಲ್ಲವೆಂಬುದಾಗಿ ಅಯ್ಯೋ ಎನ್ನ ಮರ್ಯಾದೆ ಈ ಅದಮ ಸಾಂಬ ಶಿವನ ಓಲಕದಲ್ಲಿ ಸೂರ್ಯಗೊಂಡಿದೆ ಮತ್ತೆನ್ನ ಮಾವ ಬಾ ಅತ್ಯಂತ ಹಿರಿಯ ಬಾ ಕುಳ್ಳಿರೆಂದರೆ ಇವನ ಮುತ್ತುಗಳು ಹೋಗುತ್ತಿದ್ದವೆ ಕೊರಳಿಗೆ ಎಲುಬಿನ ಮಾಲೆಯನ್ನು ಹಾಕಿಕೊಂಡು ಮನೆ ಮನೆಗೆ ಹೋಗಿ ತಿರುದುಣ್ಣುವಂತ ಈ ಮುರುಕು ಜಂಗಮನಿಗೆ ಕರೆದು ಮಗಳನ್ನು ಕೊಟ್ಟದ್ದು ಚಂದವಾಗಲಿಲ್ಲ ಇವನಿಗೆ ಹಾಕಿಷ್ಟು ಯೋಚನೆ ಭೂಮಿಯೋಳು ಯಜ್ಞವನ್ನು ಮಾಡಿ ಶಿವನನ್ನು ಕೊಂದು ಶಿವಲೋಕವನ್ನು ಆಳುವೆನೆಂಬುದಾಗಿ ಹಿಂದಿರುಗಿ ದಕ್ಷಾವತಿಗೆ ಬಂದು ಶ್ರೀಮನ್ನಾರಾಯಣನ ಬರಮಾಡಿಕೊಂಡು ಕೈಲಾಸದಲ್ಲಿ ನಡೆದ ವಾರ್ತೆಯನ್ನು ಪೂರ್ತಿಯಾಗಿ ವಿಸ್ತರಿಸುತ್ತಿರಲು ಆಗ ಶ್ರೀಹರಿಯು ಮನದಲ್ಲಿ ಯೋಚಿಸಿ ನೋಡಿ ದಕ್ಷ ಬ್ರಹ್ಮನ ಗರ್ವಹರಣ ಮಾಡಲಿಕ್ಕೆ ಇದೇ ತಕ್ಕ ಸಮಯವೆಂದರಿತು.

ನಡೆದ 300 ಯೋಜನದನಕ್ಕೆ ಅಗ್ನಿ ಕುಂಡವನ್ನು ರಚಿಸಿ ಅಗ್ನಿಯಿಂದ ಯಜ್ಞವನ್ನು ಪಟುವು ಮಾಡಲು

0: ಸತ್ಯದ ವಾರ್ತೆಯನ್ನು ಕೇಳಿ ದದೀಚ ಮಹಾಮುನಿಯು ಶಿವನ ಪಾದಕಮಲಗಳನ್ನು ಕಾಣಬೇಕೆಂದು ದಕ್ಷಾವತಿಗೆ ಬಂದು ಶಿವನಿಲ್ಲದಿರುವುದನ್ನು ಕಂಡು ಕಿಡಿಗಿಡಿ ಕಿಡಿ ಕಿಡಿಗಿಡಿಯಾಗಿ ಆ ಬಾಳಾಕ್ಷರ ವಾರದ ಯಜ್ಞವು ಹಾಳಾಗಿ ಹೋಗಲೆಂದು ಶಾಪವನ್ನು ಕೊಟ್ಟು ದದೀಚ ಮಹಾಮುನಿಯು ತನ್ನ ಆಶ್ರಮಕ್ಕೆ ತೆರಳಲು
1: ಕೈಲಾಸದಲ್ಲಿ ಮಂದಗಮನಿಯಾದ ದಾಕ್ಷಾಯಿಣಿಯು ತಂದೆಯ ಹೋಮದ ವಾರ್ತೆಯನ್ನು ನಂದಿ ನಾರದರಿಂದ ತಿಳಿದು ಪತಿಯಾದ ಪರಶಿವನನ್ನು ಒಡಂಬಡಿಸಿಕೊಂಡು ಹೇ ದೇವ ದಕ್ಷಾವತಿಗೆ ಯಾವ ಪ್ರಕಾರವಾಗಿ ಬರುತ್ತಾ

0: ಪಂಚಬ್ರಹ್ಮನಿಗೆ ಕೆಲವು ಪರಿಪರಿಯಾದ ನೀತಿಯ ಮಾತುಗಳನ್ನು ಹೇಳಲು.
1: ಆಗ ದಕ್ಷ ಬ್ರಹ್ಮನು ಮಗಳಾದ ದಾಕ್ಷಾಯಣಿಯನ್ನು ಕಂಡಾಕ್ಷಣವೇ, ಕೆಲೈ ದಾಕ್ಷಾಯಣಿ ನಿನ್ನ ಗಂಡನೇ ಮಹಾಮಹಿಮನೆಂದು ಹೇಳುತ್ತಿರುವೆಯಲ್ಲ, ಮಗನೆಂಬುದನ್ನರಿಯದೆ ವಿನಾಯಕನ ಕುತ್ತಿಗೆಯನ್ನು ಕೊಯ್ದ. ಆ ನಿನ್ನ ಗಂಡನಿಗಿಂತ ದುರ್ಮಾರ್ಗಿಗಳು ಯಾರಿರುವರು? ನನಗೆ ಉಡುವುದಕ್ಕೆ ಸೀರೆ ಇಲ್ಲ, ನಡುವಿಗೆ ಡಾಬ ಇಲ್ಲ, ತೆರೆದುಣ್ಣುವ ಮುರುಕು ಜಂಗಮನಿಗೆ ಪತ್ನಿಯಾಗಿರುವ ನಿನಗೆ ಬಡಿಬಾರದ ಮಾತುಗಳಷ್ಟೇ ಭಂಡದಾಕ್ಷಾಯಣಿ.
0: ದಾಕ್ಷಾಯಣಿಯು ಶಿವನಿಂದೆಯನ್ನು ಕೇಳಿ ಸಹಿಸಲಾರದೆ ಅದೇ ಉರಿಯುವ ಅಗ್ನಿಯೋಳು ಹಾರಿ ಒಡೆಯಪರಾಜನ ಮಡದಿಯಾದ ಮೇರಿಕೆಯ ಗರ್ಭ ಪ್ರವೇಶ ಮಾಡಿದಳು.

0: ಭದ್ರಕಾಳಿಯನ್ನು ಪುಟ್ಟಿಸಿ ಭದ್ರಕಾಳಿಗೂ ವೀರಭದ್ರ ದೇವರಿಗೂ ವಿವಾಹವನ್ನು ಮಾಡಿ ಎಲೈ ಪುತ್ರನಾದ ವೀರಭದ್ರ ನಿನ್ನ ಸತಿಯ ನನ್ನ ಮಡದಿಯಾಗಿರುವ ದಾಕ್ಷಾಯಿಣಿಯು ದಕ್ಷಿಣ ಯಜ್ಞದಲ್ಲಿ ಯಜ್ಞೇಶ್ವರ ಪಾಲಾಗಿರುವ ಕಾರಣ ನೀನು ದಕ್ಷಾವತಿಗೆ ಹೋಗಿ ಆತನಿಗೆ ಉರುತರದ ನೀತಿಯ ಮಾತುಗಳನ್ನು ಹೇಳಿ ಯಮಗೆ ಬರತಕ್ಕ ರುದ್ರಭಾಗದ ಅವಿರ್ಭಾಗವನ್ನು ತೆಗೆದುಕೊಂಡು ಬಾ.
1: ಪರಶಿವರಿಂದ

0: ಮಾಡಕೂಡದೆಂಬುದಾಗಿ ಕರದೊಳಪ್ಪುವ ವೀರ ಖಡ್ಗದಿಂದ ರಕ್ಕಸರ ಶಿರಚ್ಛೇದನವ ಮಾಡಲು.
1: ಆಗ ಅಂತಪ್ಪ ದಕ್ಷಬ್ರಹ್ಮನ ಮಡದಿಯಾದ ಪ್ರಸೂತಾ ದೇವಿಯು ತನ್ನ ಮುತ್ತೈದೆತನವನ್ನು ಪಾಲಿಸಬೇಕೆಂದು ಬೇಡಿಕೊಂಡ ಕಾರಣ ಕಡುಗಲಿಯಾದ ವೀರಭದ್ರದೇವನು ಹರಿದ ತಲೆಗೆ ಕುರುದಲೆಯನ್ನಿಟ್ಟುಕೊಂಡು ದಕ್ಷ ಪ್ರಸೂತಿಯ ಇರುವರನ್ನು ಸೂರ್ಯ ಚಂದ್ರನಿರುವ ಪರ್ಯಂತರವಾಗಿ ನನ್ನ ಸೇವೆಯಲ್ಲಿಯೇ ಕಾಲ ಕಳೆಯಬೇಕೆಂಬುದಾಗಿ ಆಶೀರ್ವದಿಸಿ ದಕ್ಷ ಪ್ರಸೂತಿಯ ಇರುವರನ್ನು ಕರೆದುಕೊಂಡು ಕೈಲಾಸಕ್ಕೆ ಯಾವ ರೀತಿಯಾಗಿ ಹೋಗುತ್ತಾನೆಂದರೆ

ವೀರಭದ್ರ. ಇತ್ತ ದಕ್ಷ ಬ್ರಹ್ಮನ ಯಜ್ಞದಲ್ಲಿ ಸತಿದೇಹ ದೇಹ ಬಿಟ್ಟ ಬಳಿಕ ಮುಂದೆ ಹಿಮಾಚಲನ ಮಡದಿಯಾದಂತ ಮೇನಕೆಯ ಗರ್ಭದಲ್ಲಿ ಪಾರ್ವತಿಯಾಗಿ ಅವತರಿಸಿದಳು. ಇತ್ತ ಪಾರ್ವತಾದೇವಿಯು ತಂದೆ ತಾಯಿಯರಿಂದ ಅಪ್ಪಣೆಯನ್ನು ಪಡೆದುಕೊಂಡು ಬಂದು ಪರಮಾತ್ಮನನ್ನು ಕುರಿತು ಉಗ್ರವಾಗಿ ತಪವನ್ನು ಆಚರಿಸುತ್ತಾಳೆ.

0: ಪರಮಾತ್ಮನು ಇವಳ ಮನವನ್ನು ಪರೀಕ್ಷೆ ಮಾಡಬೇಕೆಂದು ಮುಪ್ಪಾದ ಜಂಗಮನ ವೇಷವನ್ನು ಧಾರಣ ಮಾಡಿಕೊಂಡು ಅವಳು ತಪಸ್ಸು ಮಾಡುವಲ್ಲಿಗೆ ಬಂದು, ಇಲೇ ಕುಮಾರಿ, ಇಂಥ ಸಣ್ಣ ವಯಸ್ಸಿನಲ್ಲಿ ತಪವನ್ನು ಆಚರಿಸಲು ಕಾರಣವೇನಮ್ಮ?
1: ಹೇ ಜಂಗಮ ಮೂರ್ತಿಗಳೇ, ನಾನು ಪರಮಾತ್ಮನನ್ನು ವಿವಾಹವಾಗಬೇಕೆಂದು ಇಂಥ ಉಗ್ರವಾದ ತಪವನ್ನು ಆಚರಿಸುತ್ತಿರುವೆನು.
0: ಎಂಥ ಹುಚ್ಚಿಯಮ್ಮ ನೀನು, ಶಿವನು ಯಾವ ರೂಪವಂತ ಎಂದು ಮನಸ್ಸು ಮಾಡಿರುವಿ? ಅವರಿಗೆ ಇರಲಿಕ್ಕೆ ಮನೆಯಿಲ್ಲ, ಉಡಲಿಕ್ಕೆ ವಸ್ತ್ರವಿಲ್ಲ, ತಿನ್ನಲಿಕ್ಕೆ ಪ್ರಸಾದವಿಲ್ಲ. ಅಂಥವರನ್ನು ಲಗ್ನವಾಗಿ ನೀನಾವ ಸುಖ ಪಡೆಯುವಿಯಮ್ಮ. ಮಹಾ ಐಶ್ವರ್ಯವಂತರು, ರೂಪವಂತರು ಶ್ರೀಕೃಷ್ಣನನ್ನು ಮದುವೆ ಆಗಬಹುದಲ್ಲಮ್ಮ.
1: ಇತ್ತ ಪಾರ್ವತಾದೇವಿಯು, ಹೇ ಜಂಗಮರೇ, ನನ್ನ ಪರಮಾತ್ಮನನ್ನು ಹೀಯಾಳಿಸಿ ಮಾತನಾಡುತ್ತಿರುವಿರಾ? ನಾನು ನಿಮ್ಮನ್ನು ಈಗಿಂದೀಗಲೇ ದಂಡಿಸಿ ಬಿಡುತ್ತಿದ್ದೆ. ನಾನು ಮಾಡುತ್ತಿರುವ ತಪಸ್ಸಿಯ ಭಂಗ ಬರುವಂತೆ ಸುಮ್ಮನಿದ್ದೇನೆ. ನನಗೆ ಮುಖ ತೋರಿಸಬೇಡ, ಹೊರಟು ಹೋಗಿ ಇಲ್ಲಿಂದ.
0: ಪರಮಾತ್ಮನು ನಿಜರೂಪದಿಂದ ಪ್ರಕಟನಾಗಿ, ಎಲೋ ವಚ್ಚೆ, ನಿನ್ನ ತಪಸ್ಸಿಗೆ ಮೆಚ್ಚಿ ಬಂದಿರುವೆ, ಏನು ವರವು ಬೇಕು ಬೇಡುವಂಥವಳಾಗು.
1: ಇತ್ತ ಪಾರ್ವತಾದೇವಿಯು, ತಪಸ್ಸು ಮಾಡುವುದನ್ನು ಬಿಟ್ಟು ಪರಮಾತ್ಮರನ್ನು ಕಂಡು ಪರಮಾತ್ಮ ಹಿಡಿದ ಅವಳಿಗೆ ವಂದಿಸಿ. ಹೇ ಪರಮಾತ್ಮ, ನೀವೇ ಎನ್ನ ಪತಿಯಾಗಬೇಕು ಶಂಕರ.
0: ತಥಾಸ್ತು ಎಂದು ಅವಳ ಇಚ್ಛೆಯಂತೆ ವರವನ್ನು ಕೊಟ್ಟ

0: ಕೊಟ್ಟು ಶಂಕರನು ಕೈಲಾಸಕ್ಕೆ ಹೋದರು. ಇತ್ತ ಪಾರ್ವತಾದೇವಿಯು ತಪಸ್ಸು ಮಾಡುವುದನ್ನು ಬಿಟ್ಟು ತನ್ನ ಅರಮನೆಗೆ ತೆರಳಿದಳು. ತನ್ನ ಅರಮನೆಗೆ ಬಂದು ನಡೆದ ವಿಷಯವನ್ನು ತಂದೆ ತಾಯಿಗಳ ಮುಂದೆ ಸವಿಸ್ತಾರವಾಗಿ ತಿಳಿಸಿದ್ದಾಳೆ.
1: ಇತ್ತ ತಂದೆ ತಾಯಿಗಳು ಮದುವೆ ಸಿದ್ಧತೆಯನ್ನು ಪಡಿಸಿದ್ದಾರೆ.
2: ಆತ್ಮೇರೆ, ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಣ್ಣ ಸಿದ್ದಪ್ಪ ಬಟವಾಳಗಿ, ಚನ್ನಬಸಪ್ಪ ನಿಟ್ಟೂರು ಇವರುಗಳಿಂದ ಒಡಪುಗಳನ್ನು ಕೇಳುತ್ತಿದ್ದೀರಿ. ದಕ್ಷಯಜ್ಞ, ವೀರಭದ್ರನಾವತಾರ ಮತ್ತು ಗಿರಿಜಾ ಕಲ್ಯಾಣ ಪ್ರಸಾರವಾಯಿತು. ವಿಜಯಪುರ ಆಕಾಶವಾಣಿ ಸಂಸ್ಕೃತ ವಾರ್ತೆಗಳು ಸರಿಯಾಗಿ 6:55.

ನಿಮ್ಮ ರಕ್ತವನ್ನು ನನಗೆ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡುತ್ತೇನೆ. ಒಂದು ಸಿದ್ಧಾಂತದ ಕಾರಣ ಓರ್ವ ಸಾಯಬಹುದು, ಆದರೆ ಮುಂದೆ ಆತನ ಸಿದ್ಧಾಂತ ಸಾವಿರಾರು ಮಂದಿಯಲ್ಲಿ ಅವತರಿಸುತ್ತದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್. ಎಲ್ಲರ ಆಸೆಗಳನ್ನು ಪೂರೈಸಬಲ್ಲಷ್ಟು ಸಂಪತ್ತು ಈ ಭೂಮಿಯಲ್ಲಿದೆ, ಆದರೆ ಅದು ಒಬ್ಬನ ದುರಾಸೆಗಾಗಿ ಅಲ್ಲ. ಹೀಗೆ ನುಡಿದವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ.

ಸ್ನೇಹಿತರೆ, 7 ಗಂಟೆ 15 ನಿಮಿಷಕ್ಕೆ ಕೆಲವು ಭಾವಗೀತೆಗಳನ್ನು ಆಲಿಸುತ್ತೀರಿ. ಕನ್ನಡ ಚಿತ್ರಗೀತೆಗಳು ಈ ಬೆಳಗ್ಗೆ 7 ಗಂಟೆ 45 ನಿಮಿಷಕ್ಕೆ, 8 ಗಂಟೆ 30 ನಿಮಿಷಕ್ಕೆ ಹಾಗೂ 9 ಗಂಟೆ 30 ನಿಮಿಷಕ್ಕೆ ಕೇಳಿಬರುತ್ತವೆ. ವಿಜಯಪುರ ಆಕಾಶವಾಣಿ FM ಬ್ಯಾಂಡ್ ಕಂಪನಾಂಕ 101.8 MHz. ಸರಿಯಾಗಿ 7 ಗಂಟೆ 2 ನಿಮಿಷಕ್ಕೆ ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು. ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ಧತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ವಾರ್ತೆಗಳ ವಿವರ: ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ಧ ಹಲವಾರು ವರ್ಷಗಳಿಂದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯುವ ನಿರ್ಧಾರವನ್ನು ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಘಟನೆಗಳ ವಿರುದ್ಧದ ಒಟ್ಟು 52 ಪ್ರಕರಣಗಳನ್ನು ಇದೀಗ ವಾಪಸ್ ಪಡೆಯಲು ನಿರ್ಧರಿಸಲಾಗಿದೆ. ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವಂತೆ ಸಂಘಟನೆಗಳು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು ಎಂದು ಹೇಳಿದರು. ಪ್ರಕರಣಗಳ ಕುರಿತಂತೆ ಪರಾಮರ್ಶಿಸಲು ರಾಜ್ಯ ಸರ್ಕಾರವು ಸಂಪುಟ ಉಪಸಮಿತಿಗೆ ಶಿಫಾರಸು ಮಾಡಿತ್ತು. ಇಲ್ಲಿ ಪ್ರತಿಯೊಂದು ಪ್ರಕರಣದ ಬಗ್ಗೆ ವೈಯಕ್ತಿಕವಾಗಿ ಚರ್ಚೆ ನಡೆಸಿದ ನಂತರ ಕಾನೂನಾತ್ಮಕವಾಗಿ ಇವುಗಳನ್ನು ವಾಪಸ್ ಪಡೆಯಲು ಅವಕಾಶವಿದೆ ಎಂದು ತೀರ್ಮಾನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಕನ್ನಡಪರ ಮತ್ತು ರೈತಪರ ಸಂಘಟನೆ ವಿರುದ್ಧ ದಾಖಲಾದ 52 ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾನೂನು ರಕ್ಷಕರಿಗೆ ರಕ್ಷಣೆ ಇಲ್ಲದಂತಾಗಿದೆ, ಗಲಭೆಕೋರರನ್ನು ಸರ್ಕಾರ ಬಿಡುಗಡೆ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಆಳಂದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 100ಕ್ಕೂ ಹೆಚ್ಚಿನ ಆರೋಪಿಗಳ 7 ಕ್ರಿಮಿನಲ್ ಪ್ರಕರಣಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂಪಡೆದಿರುವುದು ಸರಿಯಲ್ಲ. ರೈತರು ಕನ್ನಡಪರ ಹೋರಾಟಗಾರರ ಪ್ರತಿಭಟನೆಯ ಪ್ರಕರಣಗಳನ್ನು ಗಲಭೆಕೋರರ ಪ್ರಕರಣಗಳೊಂದಿಗೆ ಸೇರಿಸುವ ಕ್ರಮವು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪಿಎಂ ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಿಸುವ ಸಂಬಂಧ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರೊಂದಿಗೆ ಮಹತ್ವದ ಸಭೆ ನಡೆಸಲಾಯಿತು ಹಾಗೂ ರಾಜ್ಯದ ಟೆಕ್ಸ್ಟೈಲ್ಸ್ ಉದ್ಯಮಕ್ಕೆ ಹೊಸ ಆಯಾಮ ನೀಡುವ ಈ ಮಹತ್ವಾಕಾಂಕ್ಷಿ ಯೋಜನೆಯ ಮೊದಲ ಹಂತವನ್ನು ಕೆಐಎಡಿಬಿ ಮೂಲಕ ಜಾರಿಗೊಳಿಸುವ ಕುರಿತು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಯೋಜನೆಗೆ ಅಗತ್ಯವಾದ ಆಡಳಿತಾತ್ಮಕ ಅನುಮೋದನೆಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲು ಸಹ ನಿರ್ಧರಿಸಲಾಯಿತು ಎಂದಿದ್ದಾರೆ. ಈ ಟೆಕ್ಸ್ಟೈಲ್ಸ್ ಪಾರ್ಕ್ ಸ್ಥಾಪನೆಯಿಂದ ಕಲಬುರಗಿ ಭಾಗದಲ್ಲಿ ಭಾರೀ ಪ್ರಮಾಣದ ಹೂಡಿಕೆ, ಸಾವಿರಾರು ಉದ್ಯೋಗಾವಕಾಶಗಳು ಹಾಗೂ ಜವಳಿ ಕ್ಷೇತ್ರದಲ್ಲಿ ಸಮಗ್ರ ಕೈಗಾರಿಕಾ ಪರಿಸರ ನಿರ್ಮಾಣವಾಗಲಿದ್ದು ಹೈದರಾಬಾದ್ ಕರ್ನಾಟಕ ಭಾಗದ ಆರ್ಥಿಕ ಅಭಿವೃದ್ಧಿಗೆ ಹೊಸ ಚೈತನ್ಯ ದೊರೆಯಲಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದಾಗಿ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕು ಕಳೆದುಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದಿಂದ ಎಸ್ಐಆರ್ ವಿರುದ್ದ ಕಾನೂನು ಹೋರಾಟ ಮುಂದುವರಿಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಐಟಿ ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ, ಇದು ಅತ್ಯಂತ ಗಂಭೀರ ವಿಷಯ ಎಂದರು. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಹಾರದಲ್ಲಿ ಸಾಫ್ಟ್ವೇರ್ ಇರಲಿಲ್ಲ, ಅದನ್ನು ಪಶ್ಚಿಮ ಬಂಗಾಳದಲ್ಲಿ ಬಳಸಿದರು.

0: ಕರ್ನಾಟಕದಲ್ಲಿ ಪಂಜಾಬ್ನಲ್ಲಿ ಏನು ಮಾಡುತ್ತಾರೋ ಗೊತ್ತಿಲ್ಲ. ಮುಖ್ಯ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ನೀಡಲಾಗಿದೆ. ಕೋರ್ಟ್ಗಳು ಕೂಡ ಚುನಾವಣಾ ಆಯೋಗವನ್ನು ಪ್ರಶ್ನಿಸುವಂತಿಲ್ಲ, ಅಂತಹ ಕಾನೂನು ತರಲಾಗಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳದ ಕಲಮಚೇರಿಯ HMT ಘಟಕಕ್ಕೆ ಭೇಟಿ ನೀಡಿದ ಅವರು, HMT ಕಾರ್ಖಾನೆ ಭಾರತದ ಕೈಗಾರಿಕಾ ಮತ್ತು ಎಂಜಿನಿಯರಿಂಗ್ ಕೌಶಲ್ಯದ ಸಂಕೇತವಾಗಿದೆ. ರಾಷ್ಟದ ಉತ್ಪಾದನಾ ವಲಯ ಬಲಪಡಿಸಲು ಕಳೆದ ಹಲವು ದಶಕಗಳಿಂದ ಗಮನಾರ್ಹ ಕೊಡುಗೆ ನೀಡಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಕಲ್ಪನೆ ಅನುಸಾರ ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ಗುರಿ ಸಾಧನೆಯಲ್ಲಿ ತಯಾರಿಕಾ ವಲಯ ಮಹತ್ವದ ಜವಾಬ್ದಾರಿ ನಿಭಾಯಿಸುವುದನ್ನು ಖಾತ್ರಿಪಡಿಸಲು ಸಕಲ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಆಯಾ ರಾಜ್ಯದಲ್ಲಿಯೇ CET ಮೂಲಕ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪಡೆಯುವ ವ್ಯವಸ್ಥೆಯನ್ನು ಮುಂದುವರಿಸುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾ MC ಸುಧಾಕರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಸದನದಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಕೇಂದ್ರ ಸರ್ಕಾರ ತನ್ನ ಅಹಂ ಬಿಟ್ಟು ನೈಜತೆಯನ್ನು ಒಪ್ಪಿಕೊಂಡು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕು ಎಂದು ಆಗ್ರಹಿಸಿದರು. ನೀಟ್ ಪರೀಕ್ಷೆಯಲ್ಲಿ ಆಗಿರುವ ಗೊಂದಲದಿಂದ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ. ನೀಟ್ ಅಂಕಗಳಿಗೆ ಹೆಚ್ಚು ಮಾನ್ಯತೆ ನೀಡುವ ಬದಲು 12ನೇ ತರಗತಿಯ ಅಂಕದ ಶೇಕಡ 50% ಪರಿಗಣನೆಗೆ ತೆಗೆದುಕೊಳ್ಳುವುದು ಕೂಡ ಉತ್ತಮ. ಇಲ್ಲವಾದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಅಡಿಪಾಯವಾಗಿರುವ ಇಂತಹ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸದೆ ಕೇವಲ ನೀಟ್ ಕಡೆಗೆ ಮಾತ್ರ ಗಮನ ಹರಿಸುತ್ತಾರೆ. ಕೇಂದ್ರ ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಇದು ಸರಿಯಾದ ಸಮಯ ಎಂದರು. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ June 18 ಚುನಾವಣೆ ಘೋಷಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿದ್ದು, June 1 ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು June 8 ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. June 9 ನಾಮಪತ್ರಗಳ ಪರಿಶೀಲನೆ ಹಾಗೂ June 11 ಉಮೇದುವಾರಿಕೆ ಹಿಂಪಡೆಯಲು ಕಡೆಯ ದಿನವಾಗಿದೆ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳು June 25 ತೆರವಾಗಲಿದ್ದು, ಹಾಲಿ ಸದಸ್ಯರಾಗಿರುವ HD ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ ಹಾಗೂ ನಾರಾಯಣ ಕೊರಗಪ್ಪ ಅವರ ಅಧಿಕಾರಾವಧಿ ಅಂದು ಕೊನೆಗೊಳ್ಳಲಿದೆ. ಶಿವಮೊಗ್ಗ ಜಿಲ್ಲೆಯ ಬಾಳೆಹೊನ್ನೂರು ವ್ಯಾಪ್ತಿಯಲ್ಲಿ ಮತ್ತು ಇತರ ಕೆಲವೆಡೆ ಇತ್ತೀಚೆಗೆ ಬಿರುಗಾಳಿ ಮತ್ತು ಮಳೆಯಿಂದಾಗಿ ಅನೇಕ ರೈತರ ಅಡಿಕೆ ಮರಗಳು ಧರೆಗುರುಳಿ ಸಂಭವಿಸಿದ ಹಾನಿಗೆ ಸರ್ಕಾರ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಿಸಬೇಕೆಂದು ಒತ್ತಾಯಿಸಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಮಟ್ಟದ KDP ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು.
4: ಮೊನ್ನೆ ಏನು ಅನಾಹುತ ಆಗಿದೆ, ಮತ್ತೆ ಅಡಕೆ ಮರಗಳು ಇವೆಲ್ಲರೂ ಕೂಡ ಅವತ್ತು ನಾನು ಕೂಡ ಹೋಗಿದ್ದೆ, ಮತ್ತೆ ಎಲ್ಲರೂ ಶಾಸಕರು ಎಲ್ಲರೂ ಕೂಡ ಕೇಳ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಸೇರಿಸಿ ಒಂದು ಸ್ಪೆಷಲ್ ಪ್ಯಾಕೇಜ್ ಏನಾದ್ರು ಒಂದು ಕೊಡ್ಬೇಕಂತ ನೋಡ್ಬಿಟ್ಟು ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡಿ. ಏನಾಗುತ್ತೆ, SDR MDR ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಮತ್ತೆ ಇದಕ್ಕೆ ಎಲ್ಲ ಇರ್ತದೆ, ಅದ್ರ ಮೇಲೆ ಮಾಡ್ತಾರೆ ಯಾವಾಗಲೂ ಕೂಡ. ಅದನ್ನ ಏನಾಗ್ತದೆ, ಅದನ್ನ ಪಾಲಿಸಿ ಮೇಲೆ ಕೊಡ್ತಾರೆ. ಇಲ್ಲಿ ಕೇಳ್ತಾ ಇರೋದು ಸ್ಪೆಷಲ್ ಪ್ಯಾಕೇಜ್. ಆ ಸ್ಪೆಷಲ್ ಪ್ಯಾಕೇಜ್ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿರ್ತದೆ, ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಸ್ಪೆಷಲ್ ಪ್ಯಾಕೇಜ್ ಕೊಡ್ಬೇಕು. ಈಗ ಏನಾಗುತ್ತೋ ನೋಡ್ಬಿಟ್ಟು ನಾನು ಹೇಳ್ತಕ್ಕಂತ ಹೇಳ್ತೇನೆ.
0: ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಮತಕ್ಷೇತ್ರದ ಪ್ರಯಾಣಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ನಿಯಮಿತದ ಅಧ್ಯಕ್ಷ JT ಪಾಟೀಲ್ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನವನಗರದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಸೂಕ್ತ ಸಮಯದ

0: ಸಂದರ್ಭದಲ್ಲಿ ಬಸ್ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇದೇ 29ರಂದು ನಡೆಯಲಿರುವ ದಾವಣಗೆರೆಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಸಂಸ್ಥೆ ಬಿಡಿಟಿ ಎಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿದ್ದು, ಇದೇ ತಿಂಗಳ ಅಂತ್ಯ ಅಥವಾ ಜೂನ್ ತಿಂಗಳಲ್ಲಿ ನಿವೇಶನ ವಿತರಣೆ ಮಾಡಲಾಗುವುದು ಎಂದು ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ವಿಜಯಪುರ ಆಕಾಶವಾಣಿ ಸಮಯ 7:15:26. ಇನ್ನು ಮುಂದೆ ಭಾವಗೀತೆಗಳ ಕಾರ್ಯಕ್ರಮ.

ಆತ್ಮರೆ ಎಮ್ ಡಿ ಪಲ್ಲವಿ ಕನ್ನಡಕ್ಕೆ ದಕ್ಕಿದ ಬಹುಮುಖ ಪ್ರತಿಭೆ. ಇವರು ಗಾಯಕಿ ಹೌದು, ನಟಿಯೂ ಹೌದು, ನಿರೂಪಕಿ ಕೂಡ ಹೌದು. ಸಿನಿಮಾ ಹಾಡುಗಳನ್ನು ಕೂಡ ಹಾಡ್ತಾರೆ. ದುನಿಯಾ ಚಿತ್ರ ಬಂದಿತ್ತು 2007, ಅಲ್ಲಿ ಹಾಡಿರುವ ಹಾಡುಗಳಲ್ಲಿ ಈಗಲೂ ಕೂಡ ತುಂಬ ಫೇಮಸ್ ಆಗಿರ್ತಕ್ಕಂಥ ಹಾಡುಗಳನ್ನು ನಾವು ಕೇಳ್ತಾ ಇರ್ತೀವಿ. ಹಾಗೆಯೇ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿತು. ಈಗ ಎಂ ಡಿ ಪಲ್ಲವಿ ಹಾಡ್ತಾ ಇರುವ ಭಾವಗೀತೆಗಳನ್ನು ಆಲಿಸ್ತಾ ಇದ್ದೀರಾ.

ಸ್ನೇಹಿತರೆ, ಸುಗಮ ಸಂಗೀತ, ಭಾವಗೀತೆ, ಭಕ್ತಿಗೀತೆ ಈ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಎಮ್ ಡಿ ಪಲ್ಲವಿ ಹಾಡಿರುವ ಭಾವಗೀತೆಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಮೂಡಿಬಂದದ್ದು ವಿಜಯಪುರ ಆಕಾಶವಾಣಿ ನಿಲಯದಿಂದ.

0: ವಿಜಯಪುರ ಆಕಾಶವಾಣಿ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
7: ಪೆಟ್ರೋಲ್ ಸುಡುವಿಕೆ ನಿರಂತರ.
8: ಭೂತಾಯಿಯ ರೋದನ ಆತಂಕಕರ. ಮನುಜನ ಪಾಡು ಭಯಂಕರ.
7: ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ,
8: ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ?
7: ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
8: ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ
9: ಉಳಿಯಲಿ ಉಳಿಯಲಿ ನಾಳೆಗೆ.
0: ಆತ್ಮರೇ ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಬೆಳಗಿನ ಕಾರ್ಯಕ್ರಮಗಳನ್ನು 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಸರಿಯಾಗಿ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.

0: ಆಕಾಶವಾಣಿ ಸಮಯ 7:34, ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಹೆಣ್ಣು ಹೆಣ್ಣಿಂದೇಕೆ ಬೀಳುಗೊಳುವಿರಿ, ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣ

ಅಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ, ರಾಷ್ಟಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ 19ನೇ ಉದ್ಯೋಗ ಮೇಳದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿವಿಧ ಸರ್ಕಾರಿ ಇಲಾಖೆ ಹಾಗೂ ಸಂಸ್ಥೆಗಳಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಗರಿಷ್ಠ ಆದ್ಯತೆ ನೀಡುವ ಮತ್ತು ಆ ಮೂಲಕ ಯುವಶಕ್ತಿಯ ಸಬಲೀಕರಣ ಮತ್ತು ರಾಷ್ಟ ನಿರ್ಮಾಣದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವ ಪ್ರಧಾನಿಯವರ ಬದ್ಧತೆಗೆ ಈ ಉದ್ಯೋಗ ಮೇಳವು ಸಾಕ್ಷಿಯಾಗಿದೆ. ಈ ಮಹತ್ವದ ಯೋಜನೆಯು ಆರಂಭವಾದ ದಿನದಿಂದ ಈವರೆಗೆ ದೇಶಾದ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಲಾದಂತಹ 18 ಉದ್ಯೋಗ ಮೇಳಗಳ ಮೂಲಕ ಸುಮಾರು 12,00,000 ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಇಂದು ನಡೆಯುತ್ತಿರುವಂತಹ 19ನೇ ಆವೃತ್ತಿಯ ಉದ್ಯೋಗ ಮೇಳವು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ಜಂಟಿಯಾಗಿ ಜರುಗಲಿದೆ. ಈ ಮೇಳದ ಮೂಲಕ ದೇಶದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಅಭ್ಯರ್ಥಿಗಳು ರೈಲ್ವೆ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ಸೇರಿದಂತೆ ಸರ್ಕಾರದ ಪ್ರಮುಖ ಸಚಿವಾಲಯ ಮತ್ತು ಇಲಾಖೆಗಳಿಗೆ ನಿಯೋಜನೆಗೊಳ್ಳಲಿದ್ದಾರೆ. ಉದ್ಯೋಗ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ, ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಲಿದ್ದಾರೆ. ಸೆಮಿಕಂಡಕ್ಟರ್, ಬಾಹ್ಯಾಕಾಶ, ನವೀಕರಿಸಬಹುದಾದಂತಹ ಇಂಧನ ಮತ್ತು ಕೃತಕ ಬುದ್ದಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಅಪಾರ ಸಹಕಾರದ ಅವಕಾಶಗಳಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟಪತಿ ಭವನದಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಮತ್ತು ಅವರ ನಿಯೋಗಕ್ಕೆ ಗೌರವಾರ್ಥವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಔತಣಕೂಟದಲ್ಲಿ ಮಾತನಾಡಿದ ರಾಷ್ಟಪತಿಯವರು, ಭಾರತದ ಯುವ ಪ್ರತಿಭೆಗಳು ಮತ್ತು ತಾಂತ್ರಿಕ ಸಾಮರ್ಥ್ಯ ಸೈಪ್ರಸ್ನ ಆವಿಷ್ಕಾರ ಪರಿಸರ ವ್ಯವಸ್ಥೆಗೆ ಪೂರಕವಾಗಬಲ್ಲದು. ಮುಂಬರುವ ದಿನಗಳಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ ಆರ್ಥಿಕ ಬಾಂಧವ್ಯ ಬಲಪಡಿಸಲು ಸೈಪ್ರಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅವರು ಸೈಪ್ರಸ್ನ ಸಾರ್ವಭೌಮತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಭಾರತದ ಅಚಲ ಬೆಂಬಲವನ್ನು ಪುನರುಚ್ಚರಿಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸೈಪ್ರಸ್ ಅಧ್ಯಕ್ಷರ ನಡುವಿನ ಉನ್ನತ ಮಟ್ಟದ ಮಾತುಕತೆಯ ನಂತರ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಜಾಗತಿಕ ಭಯೋತ್ಪಾದನೆ ನಿಗ್ರಹಕ್ಕಾಗಿ ವಿಶ್ವಸಂಸ್ಥೆಯ ಚೌಕಟ್ಟಿನಡಿಯಲ್ಲಿ ಅಂತಾರಾಷ್ಟೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶ ಸಿಸಿಐಟಿಯನ್ನು ಶೀಘ್ರವಾಗಿ ಅಂಗೀಕರಿಸುವಂತೆ ಜಂಟಿ ಕರೆ ನೀಡಲಾಯಿತು. ಭಯೋತ್ಪಾದನೆಗೆ ಧನ ಸಹಾಯ, ಅಕ್ರಮ ಹಣ ವರ್ಗಾವಣೆ, ಉಗ್ರರ ನೇಮಕಾತಿ ಸೇರಿದಂತೆ ಇತರ ಕಾರ್ಯಾಚರಣೆಗಳನ್ನು ತಡೆಯಲು ವಿಶ್ವಸಂಸ್ಥೆ ಮತ್ತು ಹಣಕಾಸು ಕ್ರಿಯಾ ಕಾರ್ಯಪಡೆ ಮೂಲಕ ಜಂಟಿ ಕ್ರಮವನ್ನು ವಹಿಸಲು ಸಮ್ಮತಿಸಲಾಗಿದ್ದು, ಮಾಹಿತಿ ವಿನಿಮಯಕ್ಕಾಗಿ ಭಯೋತ್ಪಾದನೆ ನಿಗ್ರಹ ಜಂಟಿ ಕಾರ್ಯಪಡೆ ಸ್ಥಾಪಿಸುವ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ. ರಕ್ಷಣಾ ವಲಯದಲ್ಲಿ ಸೈಬರ್ ಭದ್ರತೆಗೆ ವಿಶೇಷ ಆದ್ಯತೆಯನ್ನು ನೀಡಲಾಗಿದ್ದು, ಉಭಯ ದೇಶಗಳ ರಕ್ಷಣಾ ಸಚಿವಾಲಯಗಳ ನಡುವೆ 2026 2031 ಅವಧಿಯ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಮಾರ್ಗಸೂಚಿಗಳನ್ನು ಅಂತಿಮಗೊಳಿಸಲಾಗಿದೆ. ಇದರ ಜೊತೆಗೆ ಸುದೀರ್ಘ ನೌಕಾ ಪರಂಪರೆ ಹೊಂದಿರುವ ಭಾರತ ಮತ್ತು ಸೈಪ್ರಸ್ ರಾಷ್ಟಗಳು ಕಡಲ ವಲಯದಲ್ಲಿ ತಮ್ಮ ಸಹಕಾರ ವಿಸ್ತರಿಸಲು ಸಹಮತವನ್ನು ಕೂಡ ವ್ಯಕ್ತಪಡಿಸಿವೆ. ಅಮೆರಿಕದ

0: ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದ್ದು, ಕೋಲ್ಕತ್ತಾದಲ್ಲಿ ಮದರ್ ತೆರೇಸಾ ಸಮಾಧಿ ಮತ್ತು ವಿಕ್ಟೋರಿಯಾ ಸ್ಮಾರಕಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ನಂತರ ನವದೆಹಲಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಕೂಡ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೊ ರೂಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನಿವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟೆಗಿ ಭಾಗಿಯಾಗಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಭಾರತೀಯ ಸೇನೆಯ ಅಧಿಕಾರಿ ಮೇಜರ್ ಅಭಿಲಾಷಾ ಬರಾಕ್ ಪ್ರತಿಷ್ಠಿತ 2025ರ ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮೇಜರ್ ಅಭಿಲಾಷಾ ಅವರು ಪ್ರಸ್ತುತ ಲೆಬನಾನ್ನಲ್ಲಿನ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನ ಮಹಿಳಾ ತಂಡದ ಕಮಾಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಭಾರತೀಯ ಸೇನೆಯ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ಅವರು ಈ ಅತ್ಯುನ್ನತ ಜಾಗತಿಕ ಗೌರವಕ್ಕೆ ಪಾತ್ರರಾಗುತ್ತಿರುವಂತಹ ಮೂರನೆಯ ಭಾರತೀಯ ಶಾಂತಿ ಪಾಲನಾ ಅಧಿಕಾರಿಯಾಗಿದ್ದಾರೆ. ಈ ಮೊದಲು 2019ರಲ್ಲಿ ಮೇಜರ್ ಸುಮನ್ ಗವಾನಿ ಹಾಗೂ 2023ರಲ್ಲಿ ಮೇಜರ್ ರಾಧಿಕಾ ಸೇನ್ ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು. ಲಿಂಗ ಸಮಾನತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಮಹಿಳೆಯರು ಶಾಂತಿ ಮತ್ತು ಭದ್ರತೆ ಕುರಿತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯವನ್ನು ಅನುಷ್ಠಾನಗೊಳಿಸುವಲ್ಲಿ ಅಸಾಧಾರಣ ಬದ್ಧತೆ ಪ್ರದರ್ಶಿಸುವ ಮಿಲಿಟರಿ ಶಾಂತಿ ಪಾಲಕರಿಗೆ ಈ ಗೌರವವನ್ನು ನೀಡಲಾಗುತ್ತದೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದು, ಇಂಧನ ಪೂರೈಕೆ ಸಂಪೂರ್ಣ ಸ್ಥಿರವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವಾಲಯ, ಸಾರ್ವಜನಿಕರು ಆತಂಕದಿಂದ ಇಂಧನ ಖರೀದಿ ಮಾಡುವುದನ್ನು ಬಿಟ್ಟು ತಮಗೆ ಅಗತ್ಯ ಇರುವಷ್ಟು ಮಾತ್ರ ಖರೀದಿ ಮಾಡಬೇಕು ಎಂದು ಸಲಹೆ ನೀಡಿದೆ. ಕೆಲವು ಇಂಧನ ಮಾರಾಟ ಮಳಿಗೆಗಳಲ್ಲಿ ಕಂಡುಬಂದಿರುವಂತಹ ತಾತ್ಕಾಲಿಕ ಒತ್ತಡಗಳನ್ನು ತೈಲ ಮಾರುಕಟ್ಟೆ ಕಂಪನಿಗಳು ನಿರಂತರ ಉಸ್ತುವಾರಿ ಹಾಗೂ ವ್ಯವಸ್ಥಿತ ವಿತರಣೆಯ ಮೂಲಕ ಪರಿಹರಿಸುತ್ತಿವೆ ಎಂದು ಸ್ಪಷ್ಟಪಡಿಸಿದೆ. ಪ್ರಸ್ತುತ ಇಂಧನಕ್ಕೆ ಹೆಚ್ಚಿನ ಬೇಡಿಕೆ ಇರುವ ಸಮಯವಾಗಿದ್ದರೂ ಸಾರ್ವಜನಿಕರ ಸಹಕಾರ ಮತ್ತು ಜವಾಬ್ದಾರಿಯುತ ಬಳಕೆ ಎಲ್ಲರಿಗೂ ಸುಲಭವಾಗಿ ಇಂಧನ ಸಿಗುವಂತೆ ಮಾಡಲು ಸಹಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ತಮ್ಮ ಪತಿ ಅಬ್ರಾಹಿಂ ವಿಲಿಯಮ್ಸ್ ಅವರಿಗೆ ಅತ್ಯಂತ ಅಪರೂಪದ ಮೂಳೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಮುಂಬರುವ ಜೂನ್ 30ರಿಂದ ಜಾರಿಗೆ ಬರುವಂತೆ ತಾವು ಹುದ್ದೆಯಿಂದ ಕೆಳಗೆ ಇಳಿಯುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಲ್ಲಿಸಿರುವಂತಹ ರಾಜೀನಾಮೆ ಪತ್ರದಲ್ಲಿ ತುಳಸಿ ಗಬ್ಬಾರ್ಡ್ ಕಳೆದ 1.5 ವರ್ಷದಿಂದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿಯ ಹುದ್ದೆಗೆ ತಮಗೆ ನೀಡಿದ ಅತ್ಯುತ್ತಮ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಹೈದರಾಬಾದ್ ತಂಡ ನೀಡಿದಂತಹ 256 ರನ್ಗಳ ಬೃಹತ್ ಗುರಿಯನ್ನು ಕ್ರಮಿಸಲು ವಿಫಲವಾದಂತಹ ಆರ್ಸಿಬಿ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 200 ರನ್ ಗಳಿಸಿ ಸೋಲನ್ನು ಅನುಭವಿಸಿತು. ಆದರೂ ಉತ್ತಮ ನೆಟ್ ರನ್ ರೇಟ್ ಹಿನ್ನೆಲೆಯಲ್ಲಿ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಖಚಿತಪಡಿಸಿಕೊಂಡಿತು. ಇಂದು ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ವಿರುದ್ದ ಸೆಣಸಾಟ ನಡೆಯಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಗಳನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಣೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ

0: ಅಂತ ಇಂದು 19ನೇ ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ, ರಾಷ್ಟಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ವಿಜಯಪುರ ಆಕಾಶವಾಣಿ, ಸಮಯ 7:45:40. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಸ್ನೇಹಿತರೆ, ಕಾರ್ಯಕ್ರಮದ ಮೊದಲಿಗೆ 81ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ಅವಳ ಹೆಚ್ಚು ಚಿತ್ರದ ಗೀತೆ. ಸಿ ಉದಯಶಂಕರ್ ಅವರ ಗೀತ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ ಅವರಿಂದ.

ಸಿನಿದ್ರೆಚ್ಚಿ ಉದಯಶಂಕರ್ ಅವರ ಹಾಡುಗಳನ್ನು ಎಸ್ ಜಾನಕಿಯವರ ಜೀನಿನ ಕಂಠದಲ್ಲಿ ಕೇಳ್ತಾ ಇದ್ದೀರಾ. ಬೆಳಗಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದ್ದ ಕಾರ್ಯಕ್ರಮ 101.8 ಮೆಗಾಹರ್ಟ್ಸ್ಗಳಲ್ಲಿ. ಇದು ವಿಜಯಪುರ ಆಕಾಶವಾಣಿಯ ಕೇಂದ್ರ. ಇನ್ನು ಮುಂದೆ ಬಯಲುದಾರಿ ಚಿತ್ರದ ಒಂದು ಗೀತೆ.

ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಮೆಲೋಡಿ ಕಿಂಗ್ಗಳು ಅಂತ ಕರೆಯೋದು ಯಾರನ್ನ ಅಂದರೆ ರಾಜನ್ ಮತ್ತು ನಾಗೇಂದ್ರ ಅವರನ್ನು. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿರತಕ್ಕಂಥ ಮಧುರ ಗೀತೆಗಳನ್ನು ಎಸ್ ಜಾನಕಿಯವರ ಸೀನಿನ ಕಂಠದಲ್ಲಿ ಇದುವರೆಗೆ ಕೇಳುತ್ತಿದ್ದೀರಿ. ಈ ಮೂರು ಹಾಡುಗಳನ್ನು ಬರೆದವರು ಜಿ ಉದಯಶಂಕರ್. ಮತ್ತು ಈ ಹಾಡಿನೊಂದಿಗೆ ಕನ್ನಡ ಚಿತ್ರ

ಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಮತ್ತೆ ಕನ್ನಡ ಚಿತ್ರಗೀತೆಗಳನ್ನು ಈ ಬೆಳಗ್ಗೆ 8:30 ಬಿತ್ತರೆಗೊಳಿಸುತ್ತೇವೆ. ವಿಜಯಪುರ ಆಕಾಶವಾಣಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದಿಲ್ಲಿ ಕೇಂದ್ರದಿಂದ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ನಿಲಯದಿಂದ ಮೂಡಿಬರ್ತಾ ಇದೆ. ಸ್ಟುಡಿಯೋ ಸಮಯ 8:40:05 ಆಗ್ತಾಯಿದೆ. ಪಿ ಜಯಚಂದ್ರನ್ ಹಾಡಿರುವ ಹಾಡುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಬಿತ್ತರಗೊಳ್ತಾ ಇವೆ. ಈಗ ತಾನೇ ಒಲವಿನ ಉಡುಗೊರೆ ಮತ್ತು ಪ್ರಾಯ ಪ್ರಾಯ ಪ್ರಾಯ ಚಿತ್ರದ ಎರಡು ಗೀತೆಗಳನ್ನು ಕೇಳುತ್ತಿದ್ದೀರಿ. ಪಿ ಜಯಚಂದ್ರನ್ ಜೊತೆಗೆ ಧ್ವನಿ ಆಗಿದ್ದಂಥವರು ಪದ್ಮಭೂಷಣ

ಪಿ ಸುಶೀಲ ಮತ್ತು ವಾಣಿ ಜಯರಾಮ್. ಪಿ ಜಯಚಂದ್ರನ್ ಪಕ್ಕದ ಕೇರಳದವರು, ಆದರೆ ಕನ್ನಡದಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಪಲಿಯತ್ ಜಯಚಂದ್ರನ್ ತಮ್ಮ 80ನೇ ವಯಸ್ಸಿನಲ್ಲಿ ನಮ್ಮನ್ನು ಅಗಲಿದ್ರು. ದಕ್ಷಿಣ ಭಾರತದ ಬಹುದೊಡ್ಡ ಗಾಯಕರು. ಸುಮಾರು 17,000ಕ್ಕೂ ಹೆಚ್ಚು ಹಾಡುಗಳನ್ನು ಇವರು ಹಾಡಿದ್ದಾರೆ. ಈಗ ಆರತಿ ಡಾಕ್ಟರ್ ವಿಷ್ಣುವರ್ಧನ್ ನಟಿಸಿದ ಹಂತಕನ ಸಂಚು ಚಿತ್ರದ ಒಂದು ಗೀತೆ.

ಸ್ನೇಹಿತರೆ, ಈಗ ತಾನೇ ಸುವರ್ಣ ಸೇತುವೆ ಚಿತ್ರದ ಗೀತೆಯೊಂದನ್ನು ಕೇಳ್ಕೊಂಬಂದ್ವಿ. ಈ ಗೀತೆಗೆ ಅಭಿನಯ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಆರತಿ ಅವರದಾಗಿತ್ತು. ಈಗ ತಾನೇ ಹೇಳಿರುವ ಹಾಗೆ ಪಿ ಜಯಚಂದ್ರನ್ ಹಾಡಿರುವ ಹಾಡುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಬಿತ್ತರಗೊಳ್ತಾ ಇವೆ. ಹಂತಕನ ಸಂಚು ಮತ್ತು ಸುವರ್ಣ ಸೇತುವೆ ಈ ಎರಡು ಹಾಡುಗಳಿಗೆ ಪಿ ಜಯಚಂದ್ರನ್ ಜೊತೆಗೆ ಧ್ವನಿಯಾದಂಥವರು ವಾಣಿ ಜಯರಾಮ್. 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ

ವಿಜಯಪುರ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳದ್ದು. ಸ್ಟುಡಿಯೋ ಸಮಯ 8:50 ಆಗ್ತಾ ಇದೆ. ಸ್ನೇಹಿತರೆ, ಇನ್ನು ಮುಂದೆ 81 ತೆರೆಗೆ ಬಂದಂಥ ಚಿತ್ರ ಮುನಿಯನ ಮಾದರಿ. ಶಂಕರ್ ನಾಗ್, ಜೈ ಜಗದೀಶ್ ಅವರ ಮೇಲೆ ಈ ಹಾಡನ್ನು ಚಿತ್ರಿಸಿಕೊಳ್ಳಲಾಗಿದೆ. ಈ ಗೀತೆಯ ರಚನೆಕಾರರು ಚಿ ಉದಯಶಂಕರ್, ಸಂಗೀತ ಸಮಯೋಜನೆ ರಾಜನ್ ಮತ್ತು ನಾಗೇಂದ್ರ ಅವರಿಂದ. ಜಯಚಂದ್ರನ್ ಜೊತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ಜೇಸುದಾಸ್.

ಸ್ನೇಹಿತರೆ, ಇವತ್ತಿನ ಬೆಳಗಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪಿ ಜಯಚಂದ್ರನ್ ಹಾಡಿರುವ ಹಾಡುಗಳನ್ನು ಕೇಳುತ್ತಿದ್ದೀರಿ. ಜೊತೆಗೆ ವಾಣಿ ಜಯರಾಮ್, ಪದ್ಮಭೂಷಣ ಪಿ ಸುಶೀಲ, ಡಾಕ್ಟರ್ ಜಯಸುಧಾ

ಇವರ ಧ್ವನಿಗಳು ಕೂಡ ಕೇಳಿಬಂದವು. ಕಾರ್ಯಕ್ರಮದಲ್ಲಿ ಒಲವಿನ ಉಡುಗೊರೆ, ಪ್ರಾಯ ಪ್ರಾಯ ಪ್ರಾಯ, ಹಂತಕನ ಸಂಚು, ಸುವರ್ಣ ಸೇತುವೆ, ಮುನಿಯನ ಮಾದರಿ ಮತ್ತು ಧರಣಿ ಮಂಡಲ ಮಧ್ಯದೊಳಗೆ ಈ ಚಿತ್ರದ ಗೀತೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿಸಲಾಯಿತು. ವಿಜಯಪುರ ಆಕಾಶವಾಣಿ.

ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

0: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಆಕಾಶವಾಣಿ ವಿಜಯಪುರ ಕೇಳಿ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ.
2: ನಮಸ್ಕಾರ ರೀ ಪತ್ರ ಸರ್, ಏನ್ ಈ ಕಡೆ ಹುಡುಗ ಇಲ್ಲಲ್ರಿ ಇವತ್ತ ಗಾರ್ಡನ್ ದಿನ ಬರೋರ್ ಹುಡುಗನ್ ಕರ್ಕೊಂಡು?
3: ನಮಸ್ಕಾರ ನಮಸ್ಕಾರ ರೀ. ಈಗ ಇವತ್ತ ಹುಡುಗರಿಗೆ ಏನ್ ಮಾಡಾತೀನಿ, ಟ್ಯೂಷನ್ ಒಯ್ದು ಬಿಡಾತಿದ್ದೆ. ಟ್ಯೂಷನ್ ಒಯ್ದು ಬಿಟ್ಟು ಬಂದ್ ನೋಡ್ರಿ. ಈಗ
2: ಏನಾಗ ಎಲ್ ಕೆ ಜಿ ಒಣ್ಣೆತ್ತದ ಸರ್? ಅವ
3: ಇರ್ಲಕ್ಕಲ್ರಿ, ಮತ್ತ ಈಗ ಮನ್ಯಾಗ ಹುಡುಗರು ನಮ್ ಮಾತು ಕೇಳಂಗಿಲ್ಲ, ಮತ್ತೀಗ ಅಲ್ಲೇ ಒಯ್ದು ಟ್ಯೂಷನ್ ದಾಗ ಬಿಡು, ಪರಿಸ್ಥಿತಿ ಬಂದ್ಬಿಟ್ಟದ.
2: ಅಯ್ಯಪ್ಪ ಸರ್,
3: ಮನ್ಯಾಗ ಹುಡುಗರು ಒಟ್ಟ ಅಭ್ಯಾಸ ಮಾಡಂಗಿಲ್ಲ, ಮೊಬೈಲ್ ಮಾಡ್ಕೊತ್ ಕೂಡ್ತಾವ ಇಲ್ಲ ಗೇಮ್ ಮಾಡ್ಕೊತ್ ಕೂಡ್ತಾವ. ಮತ್ ನಾವು ನಮ್ ಕೆಲಸನ ಬಿಜಿ ಇರ್ತೀವಿ.
2: ಹೌದು ಸರ್.
3: ಅವ್ ಮನೇನವ್ರು ಅವ್ರವ್ರು ಧಾರಾವಾಹಿ ಅದು ಇದು ಅನ್ಕೋತ ಅವ್ರು ಕೂತಿರ್ತಾರೆ.
2: ಹೌದೌದು.
3: ಹಿಂಗಾಗಿ ಏನಾಗ್ಬಿಟ್ಟದ, ಈಗ ಮಕ್ಕಳಿಗೆ ಟ್ಯೂಷನ್ ಬಿಡುದೇ ಕೆಲಸ ನಡೆದ.
2: ಅಯ್ಯೋ ಬಾಳ ಜಲ್ದಿ ಆ ಸರ್ ಟ್ಯೂಷನ್ ಅವ್ರಿಗೆಲ್ಲ.
3: ಮತ್ತೇನ್ರಿ, ನಾವು ಹುಟ್ಟಿರ್ತಾವ ಟ್ಯೂಷನ್ ಬಿಟ್ಟು ಬಿಡ್ತೀವಿ.
2: ಕರೆ ಕರೆ.
3: ಎಲ್ ಕೆ ಜಿ ಕಿತ ಇನ್ನೊಂದು ಒಳಗೈತಲ್ರಿ, ನರ್ಸರಿ
2: ನರ್ಸರಿ
3: ಫ್ರೀ ನರ್ಸರಿ ಐತೆ.
2: ಅವ್ರಿಗೆ ಟ್ಯೂಷನ್ ತಗೊಂಡ್ರೆ
3: ನಮ್ ಹುಡುಗರು ಎಲ್ ಕೆಜಿನು ಇಲ್ಲ, ಫ್ರೀ ನರ್ಸರಿ ಅಂತ ಹೇಳ್ರಿ, ಅಲ್ಲಿ ಬಿಡಾಕತ್ತೀವಿ. ಏನ್ ಮಾಡ್ತೀರಿ ಹೇಳ್ರಿ?
2: ಸರ್
3: ಅಲ್ಲೆಲ್ಲ ಹುಡುಗರು ದಾಂದಲಿನಿ ಮಾಡ್ಕೊತ ಕೂತಿದ್ದು.
2: ಹೌದೌದು.
3: ಅವ್ರ ಏನ್ ಮೇಡಮ್ ಏನ್ ಹೇಳ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ಬಿಟ್ಟು ಬಂದಿ ನೋಡ್ರಿ.
2: ಒಟ್ ಕೈ ತೊಳ್ಕೊಂಡ್ ಬಂದ್ರೆ ನಂಗ ಮಕ್ಕಳು ಕೈ ಬಿಟ್ಟು ಆಡಿದ್ರೆ ಸಾಕಂಗ
3: ಹಿಂಗಾಗೈತ್ರಿ ಪರಿಸ್ಥಿತಿ. ಏನ್ ಮಾಡ್ತೀರಿ ಹೇಳ್ರಿ?
2: ಈಗ ಟ್ಯೂಷನ್ ಕಳಿಸ್ತೀವಲ್ ಸರ್ ನಾವು. ಈಗ ಮೊದಲೆಲ್ಲ ಈಗ ಎಕ್ಸಾಂಪಲ್ ನಮ್ಮ ಅವ್ವಾರು ಅಯ್ಯಾರು ಅವಾಗೆಲ್ಲ ಮೊದಲ ಕರ್ಕೊಂಡು ನಮ್ಗೆ ಅಭ್ಯಾಸ ಕುಂಡಿಸ್ತೀರಿ ಸರ್. ನಿಮ್ಗೆ ಗೊತ್ತೈತಲ್ಲ ಸರ್ ಅವಾಗೆಲ್ಲಿದ್ದು ಸರ್ ಟ್ಯೂಷನ್ ರೀ?
3: ಅವಾಗ ಏನು ಇರ್ಲಿಲ್ರಿ, ಈಗಿನ ಇದಕ್ಕೆ ಆಗೈತ್ರಿ. ಅದು ಹೆಂಗೈತೆ, ಬಾಜು ಮನೆಯವ್ರು ಕಳ್ಸಾತ್ರತ್ ನಾವು ಕಳ್ಸಂಗೈತೆ,
2: ಹೊಟ್ಟೆ ಕಿಚ್ಚಿ ಸರ್
3: ಹಿಂಗೈತೆ. ಆಕ್ಚುಲಿ ನಮ್ಗೆಲ್ಲ ಅವಾಗ ಅಜ್ಜ ಅಜ್ಜಿಗಳ ನಮ್ಗ ಹಿಡ್ಕೊಂಡ್ ತಗೊಂಡ್ ಕುಂದಿರಿಸಿ ಇದು ಬರೀ ಇದು ಓದು ಅವಾಗ ಹೇಳ್ತಿದ್ರು. ಆಕ್ಚುಲಿ ಅವ್ರೇನ್ ಬಹಳ ಕಲ್ತಿರ್ಲಿಲ್ಲ.
2: ಹೌದು ಸರ್.
3: ಖರೇ ನಮ್ಗೆಲ್ಲ ಹಿಡ್ಕೊಂಡ್ ಬಂದಿದ್ದು ಅಭ್ಯಾಸ ಮಾಡತ್ ಹಾಕಿ ಕುಂದಿರ್ತಿದ್ರು. ಅವ್ರಿಗೆ ಅಭ್ಯಾಸ ಅಂದ್ರೆ ಗೊತ್ತಿರ್ಲಿಲ್ಲ, ಆದ್ರೂ ಸಹಿತ ಇದು ಬರ್ಕೊಂಡ್ ಹೋಗಿ ಬರೀ ಇದು ಇದು ಮಾಡು ಅದು ಮಾಡು ನನ್ಗೆ ಹೇಳೋ ಹಿಂಗೆಲ್ಲ ಅಂತಿದ್ರು. ಈಗೇನಾಗೈತ್ರಿ, ನಮ್ ಮಕ್ಕಳು ಏನ್ ಮಾಡ್ತಾವ, ಬರೇ ಇಲ್ಲಿಲ್ಲ ಅಲ್ಲಿ ಬಾಜು ಅಂಕಲ್ ಅವ್ರು ಅಲ್ಲಿ ಟ್ಯೂಷನ್ ಹಚ್ಚಾರ ನಾನು ಹೋಗ್ತೀನಿ ಅಂತ ಅಲ್ಲಿ ಹೊಂಟ್ಬಿಟ್ಟಾವ. ಇನ್ ಅವಕ್ಕೆಲ್ಲ ಇದು ಮಾಡ್ಬಿಡತ್ ನಾವು ಇದ್ ಬೆಳೆದ್ ನಾಡೋದ ನೋಡ್ರಿ. ಹಿಂಗ
2: ಸರ್. ಮತ್ತೆ ಇನ್ನೊಂದ್ ಏನಾಗ್ಬಿಟ್ಟ ಸರ್, ಈಗ ಮಕ್ಕಳಲ್ಲಿ ಅದು ಭಯಂಕರ ಸ್ಟ್ರೆಸ್ ಅನ್ನು ಉಂಟು ಮಾಡಾಕತ್ತ ಸರ್.
3: ಪ್ರೆಸರ್ ಬೀಳತೈತಿ,
2: ಪ್ರೆಸರ್ ಬೀಳತ್ತ ಸರ್. ಸಣ್ಣ ಮಕ್ಕಳಿಗೆ ಓವರ್ ಇದು ಮುಂಜಾನೆ 8ಕ್ಕ ಸ್ಕೂಲ್ ಹೋಗ್ತಾನ ಸರ್ ಬಸ್ಸಿಗೆ, ಅವ ವಾಪಸ್ ಸಾಯಂಕಾಲ 5-6ಕ್ಕೆ ಬರ್ತಾನ್ರಿ.
3: ಹೌದ್ರಿ.
2: ಬಸ್ ನಾಗೆ 2 ಅವರ್ ಜರ್ನಿ ಸರ್ ಅವಂದು. ಅಲ್ಲಿಂದ ಬಂದ ಮಗು ಏನಕ್ಕ ಸರ್ ದೊಡ್ಡ ಬ್ಯಾಗ್ ಒಂದು ಹೊತ್ತು ಬಂದಿರ್ತದ್ರಿ. ಅಲ್ಲಿ ಹೋಮ್ವರ್ಕ್ ಮಾಡ್ಸಕ್ ನಾವೇನ್ ಮಾಡತ್ತೇವ್ ಸರ್, ಹೋಗಿ ಟ್ಯೂಷನ್ ನಾನು ನೆವದಾಗ ಅವ್ನ್ ಮಾತು 8-9ಕ್ಕೆ ಅಲ್ಲೇ ಬಿಡ್ತೇವ್ ಸರ್.
3: ಹೌದೌದು. ಇಡೀ ದಿವಸ ಅಲ್ಲೇ ಹೋಗ್ಬಿಡ್ತಾವ್,
2: ಅಲ್ಲೇ ಹೋಗ್ಬಿಡ್ತ ಸರ್.
3: ಆಮೇಲೆ ಮಕ್ಕಳ ಚಟುವಟಿಕೆ ಇಲ್ಲ,
2: ಚಟುವಟಿಕೆ
3: ಏನಿಲ್ಲ,
2: ಅವು ಬರೇ ಈಗ ಬರೀ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ
3: ಒಂಥರ
2: ಈಗ ಚಟುವಟಿಕೆ ಇಲ್ಲ,
3: ಮಾನಸಿಕ ಅಷ್ಟೊಂದು ಇದು ಇಲ್ಲ, ಆಮೇಲೆ ಫಿಸಿಕಲ್ ಫಿಟ್ ಆಗಂಗಿಲ್ಲ.
2: ಮತ್ತೆ ಎಲ್ಲ ಜೋಡಿ ಬೇರೆಂಗಿಲ್ಲ ಸರ್, ಮಕ್ಕಳು
3: ಬೇರೆಂಗಿಲ್ರಿ, ಒಂದೇ ತಾವೇ ಒಂದು ಗುಂಗನೇ
2: ಲೋಕದ ತಾವೇ ಇರ್ತಾರೆ ಸರ್.
3: ಅವ್ರ ಗುಂಗನಾಗ ಅವ್ರ ಇರ್ತಾರೆ, ನಮ್ ಗುಂಗನಾಗ ನಾವ್ ಇರ್ತೀವಿ, ಹಿಂಗಾತದ್ರಿ.
2: ಇವತ್ತಿನ ಒಟ್ಟು ಎಲ್ಲರಿಗೂ ಒಂದೊಂದು ತಮ್ಮ ತಮ್ಮ ಗುಂಗನಾಗ ತಾವೇ
3: ಎಲ್ಲರೂ ನೋಡ್ರಿ. ನೀವು ಎಲ್ಲಿ ನೋಡ್ತಿರ್ ನೋಡ್ರಿ, ಅವ್ರವ್ರ ಫ್ಯಾಮಿಲಿ ಎಲ್ಲ ತಮ್ಮ ತಮ್ಮ ಇದ್ರಾಗೆ ಅದಾರ, ಗುಂಗನಾಗ ಅದಾರ. ಏನೋ ಒಂದ್ ದೊಡ್ಡ ಒಂದ್ ಏನೋ ರಿಸರ್ಚ್ ಮಾಡಕ್ ಹೊಂಟಿರ ಆ ಟೈಪ್ ಅದಾರ. ಮಕ್ಕಳಿಗೆ ನಾವ್ ಈ ತರ ಏನ್ ಮಾಡ್ತೀವಿ,
2: ಟೈಮ್ ಕೊಡಲ್ಲ ಈಗ ನೋಡ್ರಿ
3: ಟೈಮ್. ಮತ್ತ ಅವ್ರ ಮಕ್ಕಳನ್ನು ಮತ್ತೆ ಏನ್ ಅವಕ್ಕೆ ನಾವ್ ಹೆಂಗ್
2: ಕಲಿಸ್ತೀವಿ. ಕರೆಕ್ಟ್ ಸರ್.
3: ಹಿಂಗಾಗಿ ಪರಿಸ್ಥಿತಿ ಸ್ವಲ್ಪ ಇದು ಆಗೈತಿ, ನಾಜುಕ್ ಆಗೈತಿ ಬಹಳ.
2: ಅದಕ್ಕೆ ನಾವು ಏನ್ ಮಾಡ್ಬೇಕು ಸರ್, ಇದಕ್ಕೆ ಸರ್ ನಾವು ಡೈಲಿ ತಗೊಂಡ್ಬಿಟ್ಟಿರ್ಬೇಕು ಸರ್ ಮಕ್ಕಳನ್ನ. ಈಗ ಯಾವ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಟೈಮ್ ಕೊಡ್ತಾರಲ್ಲ ಸರ್, ಅವ್ ಅಂತ ಹುಡುಗರು ಮಾತ್ರ ಶಾಲೆ ಒಳಗ್ ಸ್ವಲ್ಪ ವಿದ್ಯಾಭ್ಯಾಸದ ಮುಂದಿರಬಹುದು, ದೈಹಿಕ ಚಟುವಟಿಕೆಗಳ ಮುಂದಿರಬಹುದು, ಸಾಮಾಜಿಕವಾಗಿ ಬೆರೀದ್ರ ಮುಂದಿರಬಹುದು ಸರ್ ಮುಂದಿರ್ತಾವ್ರಿ. ನಾವು ಬರೇ ರೊಕ್ಕ ಕೊಟ್ಟಕ್ಷಣ ದೊಡ್ಡ ಸಾಲಿಗೆ ಹಚ್ತೀವಿ, ದೊಡ್ಡ ಬಸ್ನೇ ಹೋಗೋಣ ನನ್ನ ಮಗ, ಟ್ಯೂಷನ್ ಕಳಿಸ್ತೀವಿ, ಇದರಿಂದ ನಾವೇನ್ ದೊಡ್ಡ ಶಾಣೆ ಆಗಿ ಸಮಾಜದಾಗ ಒಬ್ಬ ಉತ್ತಮ ಪ್ರಜೆ ಆಗಂಗಿಲ್ಲ ಸರ್.
3: ಆಗಂಗಿಲ್ಲ,
2: ನಾವು ಭ್ರಮೆ ಸರ್ ಅಷ್ಟೇ. ಅದು
3: ಅಷ್ಟೇ ಅಷ್ಟೇ.
2: ಆದ್ರೆ ನಾವು ಮಕ್ಕಳಿಗೆ ಟೈಮ್ ಕೊಡ್ಬೇಕು ಸರ್, ಅವ್ರ ಜೊತೆ ನಾವು ಅವ್ರು ಎಲ್ಲಾ ಪ್ರಶ್ನೆಗಳು ಉತ್ತರಿಸಬೇಕ್ರಿ.
3: ಹೌದು.
2: ಅವ್ರಿಗೆ ಏನ್ ಅಭ್ಯಾಸ ಕಳ್ಸ್ಯಾರ, ಅವ್ ಏನು ಓದ್ತಾರೆ
3: ನಾವು ನೋಡ್ಬೇಕ್ರಿ, ಪೇರೆಂಟ್ಸ್ ಆಗಿ ನೋಡ್ಬೇಕು. ಅದನ್ನೇ ಮಾಡ್ತಾ ಇಲ್ಲ ನಾವು.
2: ಕರೆ ಕರೆ.
3: ನಾವು ನಮ್ ಗುಳಿಗೇಡಿ ಮತ್ ನಮ್ಮ ಕೆಲಸಗಳು
2: ಒತ್ತಡದಿಂದ
3: ನಮಗೂ ದಿಕ್ ತಪ್ಪತಿ.
2: ಹೌದು ಸರ್.
3: ಆ ದಿಕ್ ತಪ್ಪಿದ್ ಮಕ್ಕಳಿಗೆ
2: ದಿಕ್ತಪ್ಪಿಸಾಗತ್ತೆ ಸರ್.
3: ಹಿಂಗಾಗ್ಬಿಟ್ಟೈತಿ. ಅದಕ್ಕೆ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಈಗ ಹಿಂಗೆ ವಾರಕ್ಕೊಂದ್ಸಲ ಹಿಂಗ್ ಡಿಸ್ಕಸ್ ಮಾಡಿ
2: ನಾವ ಟೈಮ್ ಕೊಡ್ಬೇಕು ಸರ್.
3: ಟೈಮ್ ಕೊಡ್ಬೇಕ್ರಿ.
2: ಇವೆಲ್ಲ ಟ್ಯೂಷನ್ ಗಿಷನ್ ಎಲ್ಲ ಸ್ಟಾಪ್ ಮಾಡಿ ಸರ್. ನಾವ ಇನ್ ಮ್ಯಾಗ ಏನ್ ಮಾಡೋಣ ಸರ್, ಒಂದ್ ನಿಮ್ ಮನೆ ನಾ ಬರ್ತೀನಿ ಸರ್, ಹುಡುಗರು ಕರ್ಕೊಂಡು ಇಲ್ಲಿ ನಮ್ಮ ಚೌಡಿ ಕಟ್ಟೆ ಕಡೆ ನೀವು ಬರೀ ಸರ್, ಒಟ್ಟು ಹುಡುಗರು ಕರ್ಕೊಂಡು ಒಂದ್ ತಾಸ್ ಟೈಮ್ ಕೊಡೋಣ ಸರ್.
3: ಹೌದೌದ್ರಿ.
2: ಆ ಮೊಬೈಲ್ ಗೇಬಲ್ ಎಲ್ಲ ಬಿಟ್ಟು ಬಿಡೋಣ ಸರ್. ಬಿಟ್ಟು ನಾವೇನ್ ಮಾಡೋಣ ಸರ್, ಮೊಬೈಲ್ ಟೈಮ್ ಕೊಡೋ ಬದ್ಲಿ ಮಕ್ಕಳು ಕರ್ಕೊಂಡ್ ಕೂತ್ ಏನೈತಿ ನಾವು

0: ಅದ್ರ ಬಗ್ಗೆ
1: ಅದೇ
0: ವರ್ಕ್ ಮಾಡ್ಕೊತ ಹೋಗಿ ಸರ್, ಸ್ವಲ್ಪ ಡೆವಲಪರ್ ಆಕಾವ್ ಸರ್.
1: ಹೌದ್ರಿ, ಈಗ ಅವ್ರು ಇಂಡಿವಿಜುವಲ್ ಬಿಡೋದ್ರಿಂದ ಅವಕ್ಕೂ ಏನ್ ತಿಳಿಯಂಗಿಲ್ಲ. ಅದಕ್ಕೆ ನಾವು ಸುಮ್ಮನೆ ಕಲ್ತು ಅವ್ರ ಏನ್ ಟೀಚರ್ಗಳು ಏನ್ ಹೇಳ್ಯಾರ ಅದನ್ನೇ ಇಲ್ಲಿ ಒಂದ್ ಸ್ವಲ್ಪ ರಿವ್ಯೂ ಮಾಡಿಸ್ರೆ ಎಷ್ಟೋ ಅನುಕೂಲ ಆಗ್ತದೆ. ಅವಾಗನು ಈಗ ಪೇರೆಂಟ್ ನಮ್ಮ ಮನ್ಯಾಗ ನಮ್ಮ ಫಾದರ್ ಮದರ್ ಹೇಳಕತ್ತಿರತ್ತೆ, ಸ್ವಲ್ಪ ಅವ್ರಿಗೂ ಆಗ್ತದ. ಅಲ್ಲಿ ಅಂಕಲ್ ಇದಾರ, ಅವ್ರಿಗೆ ಬೈತರತ್ ಒಂದು ಭಾವನೆ ಬರ್ತದ.
0: ಮತ್ತ ಆಮ್ಯಾಗ ಅಲ್ಲಿ ನಾವೆಲ್ಲ ಕೂಡಿ ಇದನ್ನ ಮಾಡೋದ್ರಿಂದ ನಮ್ ಬಗ್ಗೆ ಒಂದು ಗೌರವ ಭಾವನೆ ಬರ್ತದೆ ಸರ್ ಮಕ್ಕಳಿಗೆ.
1: ಹೌದು,
0: ನಾವ್ ಅಪ್ಪಾರ ಕೇಳ್ತಾರಲ್ಲ ಮನಿಗೆ ಹೋದ್ಮ್ಯಾಗ.
1: ಈಗ ಹಂಗೆ ಆಗೈತ್ರಿ, ಈಗ ದೊಡ್ಡ ದೊಡ್ಡ ಕಾಲೇಜ್ಗೆ ಅಲ್ಲಿ ಇಲ್ಲಿ ಹೊರಗಡೆ ಹೋದ್ರಂದ್ರ ಮನ್ಯಾಗ ಏನಾಗ್ಬಿಟ್ಟದ ಪೇರೆಂಟ್ಸ್ ಅಂದ್ರೆ ಮಕ್ಕಳೇ ವಜ್ಜ ಆದಂಗ ಆಗ್ಬಿಟ್ಟು.
0: ಕರೆ ಕರೆ ಸರ್,
1: ಈಗ ಇಲ್ಲೇ ಲೋಕಲ್ ಇದ್ರು ಹಾಸ್ಟೆಲ್ ಹಾಕ್ಬಿಡ್ತಾರೆ.
0: ನೋಡಿ ಸರ್ ನೀವು ಹೇಳಿದ್ರಿ,
1: ಹ್ಞೂ
0: ಅಂತವ್ರೆ ಹೆಚ್ಚಾಗ್ಯಾರ ಸರ್.
1: ಕಡೆಗೆ ಕಾಲೇಜ್ ಆ ಕಡೆ ಐತಂದ್ರೆ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಯಾಗ ಬಂದಿದ್ದ ಮಕ್ಕಳ ಸರಿಯಿಂದ ಅಲ್ಲಿ ಹಾಸ್ಟೆಲ್ಗೆ ಬಿಡ್ತಾರ ವಯಸ್ಸು. ಅಂತ ಪರಿಸ್ಥಿತಿ ಆಗ್ಬಿಟ್ಟು. ನೀವ್ ಯಾವ್ದಾರ ತಮ್ಮ ಅಂತ ಅವ್ರಿಗೆ ಹುಡುಗರಿಗೆ ಕೇಳಿದ್ರೆ ಅವ್ರೇನಂತಾರ, ಇದೇ ಅವ್ರವ್ರಿ ಮತ್ ಮನಿ ಅಲ್ಲಿ ಐತಿ, ಮನಿ ಅಚ್ಚಿ ಕಡೆ ದಂಡೆಗ ಆಶ್ರಮದಾಗ ಐತ್ರಿ ಅಂತಾರ. ಈ ಕಡೆ ಬಂದಿರ್ತಾರ ಮತ್ ಅವ್ರ ಪೇರೆಂಟ್ಸ್ ಏನ್ ಮಾಡ್ತಾರ ಅಂದ್ರೆ ಮಕ್ಕಳ ಇದು ಹಾಸ್ಟೆಲ್ ಸ್ಕೂಲ್ ದೂರ ಆತತ್ ನಾವು ಈ ಕಡೆ ಬಂದಿವ್ರಿ ಅಂತ
0: ಹೇಳ್ತಾರೆ.
1: ಅದಕ್ಕೆ ಅದಕ್ಕಿಂತ ನಾವ್ ಏನ್ ಮಾಡ್ಬೇಕಂದ್ರೆ ಪೇರೆಂಟ್ಸೇ ನಾವ್ ಸ್ವಲ್ಪ ಹುಷಾರಾಗ್ಬೇಕು, ಇದ್ರಾಗ ಹುಷಾರಾಗಿ ಮಕ್ಕಳಿಗೆ ಸ್ವಲ್ಪ ಕೇರ್ ಜಾಸ್ತಿ ಮಾಡ್ಬೇಕು. ಆಮೇಲೆ ಅವ್ರಿಗೆ ಫಿಸಿಕಲಿ ಆಟ ಆಡಕ್ಕ ಇದ್ ಮಾಡಕ್ ಸ್ವಲ್ಪ ಕೊಡ್ಬೇಕ್ರಿ. ಏನ್ ಬರೇ ಓದೋದಿ ಅಂದ್ರೆ ಅದು ಒಂಥರ ಹುಳ ಆದಂಗ ಆಗ್ಬಿಡ್ತಾರ, ಬುಕ್ ಓರಿಯೆಂಟೆಡ್ ಹುಳ ಅಂತಾರ ಹಂಗ ಆಗ್ಬಿಡ್ತಾರ. ಅದಕ್ಕೆ ಬರೀ ನಾಳೆಯಿಂದ ಏನ್
0: ಮಾಡೋಣ ಸರ್,
1: ಅಷ್ಟು ಮಾಡೋಣ.
0: ಓಕೆ ರೀ, ಓಕೆ, ಥ್ಯಾಂಕ್ ಯು ಸರ್.
1: ಓಕೆ, ನಮಸ್ಕಾರ.
2: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೃಷ್ಣ ತಳೆವಾಡ್ ಹಾಗೂ ಚಂದ್ರಶೇಖರ್ 86. ಈಗ ಒಂದು ನೀತಿ ಕತೆ.
3: ಒಂದಿನ ಒಂದ್ ಮನೆಯ ಹಣತೆಯಲ್ಲಿ ಒಂದು ಚಿಕ್ಕದಾದ ಭಿನ್ನಾಭಿಪ್ರಾಯ ಉಂಟಾಯಿತು. ಹಣತೆ ನನ್ನಿಂದ ದೀಪ ಉರಿತದೆ, ಆ ಬೆಳಕು ನಂದು ಅಂತ ಹೇಳ್ತು. ಇದನ್ನ ಕೇಳಿದ ಹಣತೆಯಲ್ಲಿನ ಎಣ್ಣೆ, ನಾನು ಆ ದೀಪಕ್ಕೆ ಜೀವಾಳ, ನಾನೇ ಇರ್ದಿದ್ರೆ ದೀಪವೂ ಇಲ್ಲ ಬೆಳಕು ಇಲ್ಲ, ಅದಕ್ಕಾಗಿ ಆ ಬೆಳಕು ನನ್ಗೆ ಸೇರಿದ್ದು ಅಂತ ನುಡಿತು. ಇದನ್ನ ಕೇಳಿದ ಬತ್ತಿ, ಹಾ ನಾನು ಉರಿತಾ ಇರೋದ್ರಿಂದಲೇ ದೀಪ ಉರಿತಿದೆ, ಹಂಗ್ ನೋಡಿದ್ರೆ ಬೆಳಕು ನಂದೇ ಅಂತ ಹೇಳ್ತು. ಈ ಜಗಳವನ್ನ ಸೂಕ್ಷ್ಮದಿಂದಲೇ ನೋಡ್ತಾ ಇದ್ದ ಗಾಳಿ, ಗಾಳಿ ಇಲ್ಲದೆ ದೀಪ ಉರಿಯೋದೇ ಇಲ್ಲ, ನಾನು ತುಸು ಹೆಚ್ಚಾದ್ರೆ ದೀಪ ಆರ್ ಹೋಗ್ಬಿಡ್ತದೆ, ಆದ್ರಿಂದ ಬೆಳಕು ನನ್ನದು ಅಂತ ವಾದ ಮಾಡ್ತು. ಹೀಗೆ ನಾನು ನನ್ನಿಂದ ದೀಪ ಬೆಳಕು ಅನ್ನೋ ಜಗಳದಲ್ಲಿ ಕಡೆಗೆ ಹಣತೆ ಒಡೆದೆ ಹೋಗ್ಬಿಡ್ತು, ಎಣ್ಣೆ ಸೋರ್ ಹೋಗ್ಬಿಡ್ತು, ಬತ್ತಿಗೆ ಎಣ್ಣೆ ಇಲ್ಲದೆ ಕುಗ್ಗಿ ಹೋಯ್ತು, ಗಾಳಿ ಜೋರಾಗಿ ಬೀಸಿ ಹುರಿಯುತ್ತಿದ್ದ ದೀಪ ಆರ್ ಹೋಗ್ಬಿಡ್ತು. ಹೀಗೆ ದೀಪ, ಎಣ್ಣೆ, ಬತ್ತಿ, ಗಾಳಿ ಎಲ್ಲೂ ಒಟ್ಟಾಗಿದ್ದಾಗ ಆ ದೀಪದ ಭರವಸೆಯ ಬೆಳಕು ಎಲ್ಲರ ಪಾಲಾಗಿತ್ತು. ಹೀಗೆ ಯಾವುದೇ ಒಂದು ಕ್ರಿಯೆ ಚಟುವಟಿಕೆ ಸರಾಗವಾಗಿ ಸಾಗಬೇಕಾದ್ರೆ ಗುಂಪಿನ ಕಾರ್ಯ ಮಹತ್ವವಾಗಿರುತ್ತದೆ. ಗುಂಪಿನಲ್ಲಿ ಒಗ್ಗಟ್ಟು ಇನ್ನಷ್ಟು ಮಹತ್ವದ್ದಾಗಿರುತ್ತದೆ. ಹೀಗಾಗಿ ಗುಂಪಿನ ಪ್ರತಿಯೊಬ್ಬ ಸದಸ್ಯರ ಕಾರ್ಯ ತುಂಬಾನೇ ಮಹತ್ವದ್ದಾಗಿರ್ತದೆ. ನಾನ್ ಮೇಲೂ ನಾನ್ ಹೆಚ್ಚು, ಇಲ್ಲಿ ನನ್ ಕೆಲ್ಸ ಮಾತ್ರ ದೊಡ್ಡದು ಅವ್ರ ಕೆಲ್ಸ ಸಣ್ಣದು ಅನ್ನೋ ಅಹಂಭಾವನೆ ನಮ್ಮಲ್ಲಿ ಮೂಡಿದ್ರೆ ಅಂಧಕಾರವೇ ಗತಿ ಹೊರತು ಬೆಳಕಿನ ಸಾಮೀಪ್ಯ ದೊರಕುವುದಿಲ್ಲ ಅನ್ನೋದು ಈ ಕಥೆಯ ನೀತಿ. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ವಿಜಯಪುರ ಆಕಾಶವಾಣಿ ಸಮಯ ಬೆಳಗಿನ 9:10:10. ಸ್ನೇಹಿತರೆ, ಇನ್ನು ಮುಂದೆ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಕಸ್ತೂರಿ ಶಂಕರ್ ಹಾಡಿರುವ ಭಾವಗೀತೆ.

ಸ್ನೇಹಿತರ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಬಿ ಕೆ ಸುಮಿತ್ರಾ ಹಾಡಿರುವ ಒಂದು ಭಕ್ತಿಗೀತೆ, ರಚನೆ ಆರ್ ಎನ್ ಜಯಗೋಪಾಲ್.

0: ಅಬಾಬಾಬಾಬಾಬಾಬಾ, ಏನ್ ರಣಬಿಸಲಪ್ಪ ಇದು. ಹಿಂಗಾದ್ರ ಜನ ಬದುಕೋದ್ ಹೆಂಗ? ಮನುಷ್ಯರಿಗೆ ತಡೆಯಕ್ ಆಗೋಲ್ದು. ಇನ್ನ ಈ ಬಿಸಿಲಿನ ತಾಪಕ್ಕ ಪಶು ಪಕ್ಷಿಗಳ ಗತಿ ಏನಂತೀನಿ? ಇದಕ್ ಏನ್ ಮಾಡ್ಬೇಕು ಅನ್ನೋದು ತಿಳಿದಂಗಾಗೈತಿ.
1: ಯಜಮಾನ್ರೆ, ಇದು ನಿಸರ್ಗದ ಎಚ್ಚರಿಕೆಯ ಗಂಟೆ. ಈ ಉತ್ತರ ಕರ್ನಾಟಕಕ್ಕ ಇದೇನು ಹೊಸದಲ್ಲ. ಆದ್ರ ನೀವು ವಿಚಾರ ಮಾಡುವ ವಿಷಯದೊಳಗು ಅರ್ಥ ಐತಿ. ಇದಕ್ಕ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವಿಜಯಪುರ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಪ್ರಕಟಣೆಯನ್ನ ಹೊರಡಿಸ್ಯಾರ. ನೀವು ಕೇಳಿಲ್ಲೇನು?
0: ಇಲ್ರಿ, ನಾ ಕೇಳಿಲ್ಲಲ್ಲ. ಏನೈತ ಆ ಪ್ರಕಟಣೆ ಒಳಗ?
1: ಅದರಿ, ಬ್ಯಾಸಿಗೆ ಬಿಸಿಲು ದಿನ ದಿನ ಹೆಚ್ಚಾಗೋದ್ರಿಂದ ಕೆಲವು ಆರೋಗ್ಯಕರ ಅಂಶಗಳನ್ನ ಎಲ್ಲಾ ಜನರಿಗೂ ತಿಳಿಸುವಂತ ಪ್ರಯತ್ನ ಮಾಡ್ಯಾರ್ರಿ.
0: ಓಹೋ, ಆ ಪ್ರಕಟಣೆ ನನಗ್ ಗೊತ್ತೈತಿ.
1: ಹೌದ್ರಿ, ಯಾವ್ದ್ ಹೇಳ್ರಿ ನೋಡುನು.
0: ತಿಳಿ ಮತ್ತು ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ ಹೊರಗೆ ಹೋಗುವಾಗ ಛತ್ರಿ ಟೋಪಿ ಕನ್ನಡಕವನ್ನು ಬಳಸಿ, ಬಾಯಾರಿಕೆ ಇಲ್ಲದಿದ್ದರೂ ಆಗಾಗ ನೀರು ಕುಡಿಯಿರಿ.
1: ದೇಹ ತಂಪಾಗಿಸುವ ಎಳೆನೀರು, ಮಜ್ಜಿಗೆಯಂತಹ ಪಾನೀಯಗಳನ್ನು ಸೇವಿಸಿ. ಮದ್ಯಪಾನ, ಚಹಾ, ಕಾಫಿ, ಹೆಚ್ಚು ಸಕ್ಕರೆಯ ಅಂಶವಿರುವಂತಹ ಪಾನೀಯಗಳಿಂದ ದೂರವಿರಿ.
0: ಕಲ್ಲಂಗಡಿ, ಕಿತ್ತಳೆ, ಸೌತೆಕಾಯಿ, ಸೊಪ್ಪು ಹಾಗೂ ನೀರಿನ ಅಂಶ ಇರುವ ಹೆಚ್ಚು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ಮಕ್ಕಳು, ವೃದ್ಧರು, ಗರ್ಭಿಣಿಯರು ನೇರ ಬಿಸಿಲಿಗೆ ಒಡ್ಡಿಕೊಳ್ಳದಂತೆ ನೋಡಿಕೊಳ್ಳಿ. ಮನೆಯೊಳಗೆ ಗಾಳಿಯಾಡುವಂತೆ ನೋಡಿಕೊಳ್ಳಿ. ನಿಲ್ಲಿಸಿದ ವಾಹನಗಳ ಒಳಗೆ ಮಕ್ಕಳನ್ನು ಮತ್ತು ಸಾಕು ಪ್ರಾಣಿಗಳನ್ನು ಬಿಡಬೇಡಿ. ತಲೆ ಸುತ್ತು ವಾಕರಿಕೆ ಕಂಡು ಬಂದಲ್ಲಿ ವಿಶ್ರಾಂತಿ ಪಡೆಯಿರಿ.
1: ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಲ್ಲಿ ತಕ್ಷಣವೇ ನೆರಳಿನ ಜಾಗಕ್ಕೆ ತೆರಳಿ ನೀರು ಕುಡಿಯಿರಿ.
0: ಹೌದು ನೋಡ್ರಿ, ಇಷ್ಟು ಸರಳವಾದ ಅಂಶಗಳನ್ನ ಪಾಲನೆ ಮಾಡಿದ್ರೆ ಬಿಸಿಲಿನಿಂದ ಸುರಕ್ಷತೆ ಪಡಿಬಹುದಲ್ರಿ?
1: ಹೌದ್ರಿ, ಅದಕ್ಕ ವಿಜಯಪುರ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಇದನ್ನ ಎಲ್ಲಾ ಜನತೆಯ ಜಾಗೃತಿಗಾಗಿ ಪ್ರಕಟಣೆ ಹೊರಡಿಸಿದ್ದು ಎಷ್ಟೋ ಜನರಿಗೆ ಉಪಯೋಗವಾಗ್ತದೆ ನೋಡ್ರಿ.
0: ಇದು ತಮ್ಮ ಆರೋಗ್ಯ ಸುರಕ್ಷತೆಗಾಗಿ ನೀಡುವ ಸಂದೇಶವೆಂದು ತಿಳಿದು ಇದನ್ನು ಪಾಲಿಸಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಿ.

ಸ್ನೇಹಿತರೆ, ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಒಂದು ಹಿಂದಿ ಚಿತ್ರಗೀತೆ. ಗೀತೆಯನ್ನು ಸಾಜನ್ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ಗಾಯಕರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ನದೀಮ್ ಶ್ರವಣ್ ಅವರ ಸಂಗೀತದಲ್ಲಿ ಪಯಾಜ್ ಅನ್ವರ್ ಬರೆದ ಹಾಡಿದು.

0: ಗಮನಿಸಿ, ಭಾರತೀಯ ಹವಾಮಾನ ಇಲಾಖೆ 2026 ಬೇಸಿಗೆಯ ಕಾಲದ ತಾಪಮಾನ ರಾಜ್ಯದ ಹಲವೆಡೆಯಲ್ಲಿ ಇತ್ತೀಚೆಗೆ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಇದರಿಂದ ಜನರಲ್ಲಿ ಹೀಟ್ ಸ್ಟ್ರೋಕ್, ದೇಹದ ನೀರಿನ ಕೊರತೆ ಮತ್ತು ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರೂ ಜಾಗೃತಿ ವಹಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಬಿಸಿಲಿನ ತೀವ್ರತೆ ಹೆಚ್ಚು ಇರುವ ಸಮಯವಾದ ಮಧ್ಯಾಹ್ನ 12-3 ಗಂಟೆಯವರೆಗೆ ಹೊರಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಬೇಕು. ಆ ಸಮಯದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಹಾನಿಕಾರಕವಾಗಿರುತ್ತವೆ. ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ದಿನಪೂರ್ತಿ ಹೆಚ್ಚು ನೀರು ಕುಡಿಯಬೇಕು. ORS, ಮಜ್ಜಿಗೆ, ಲಿಂಬೆ ಶರ್ಬತ್ತು ಇಂತಹ ಪಾನೀಯಗಳನ್ನು ಸೇವಿಸಬೇಕು. ಜೊತೆಗೆ ಎಳೆನೀರನ್ನು ಸೇವಿಸುವುದರಿಂದ ದೇಹ ಶೀತಲವಾಗಿರುತ್ತದೆ. ಹೊರಗೆ ಹೋಗುವಾಗ ಹಗುರವಾದ ಬಿಳಿ ಅಥವಾ ಹತ್ತಿ ಬಟ್ಟೆ ಧರಿಸಿರಿ. ತಲೆಗೆ ಟೋಪಿ ಅಥವಾ ತುಪ್ಪಟೆ ಹಾಕಿಕೊಳ್ಳಬೇಕು. ಇದರಿಂದ ನೇರ ಬಿಸಿಲಿನ ಪ್ರಮಾಣ ಕಡಿಮೆಯಾಗುತ್ತದೆ. ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿಯರು ಹೆಚ್ಚು ಜಾಗೃತೆ ವಹಿಸಬೇಕು. ಅವರಿಗೆ ಬಿಸಿಲಿನ ಪರಿಣಾಮ ಬೇಗ ಆಗುವ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಬಿಸಿಲಿನ ತಾಪಮಾನಕ್ಕೆ ಈಡಾದ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ಈ ರೀತಿ ನೀಡಬಹುದಾಗಿದೆ. ಅತಿ ಹೆಚ್ಚು ತಾಪಮಾನಕ್ಕೆ ತುತ್ತಾದ ವ್ಯಕ್ತಿಯನ್ನು ನೆರಳಿನ ಅಡಿಯಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸುವುದು ಮುಖ್ಯವಾಗಿದೆ. ಒದ್ದೆಯಾದ ಬಟ್ಟೆಯಿಂದ ಮೈವರಿಸುವುದು, ದೇಹದ ಉಷ್ಣತೆಯನ್ನು ತಪ್ಪಿಸಿ ತಲೆಯ ಮೇಲೆ ನೀರನ್ನು ಹಾಕಬೇಕು. ನೀರು ಅಥವಾ ORS ನಿಂಬೆ ಪಾನಕ ರಸವನ್ನು ಕುಡಿಸಬೇಕು. ರೋಗ ಲಕ್ಷಣಗಳು ಉಲ್ಬಣವಾದರೆ, ದೀರ್ಘಕಾಲದವರೆಗೆ ಇದ್ದರೆ ಅಥವಾ ವ್ಯಕ್ತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರಿಗೆ ಸಂಪರ್ಕಿಸಿರಿ. ಉತ್ತಮ ಗಾಳಿಗಾಗಿ ಬಟ್ಟೆಗಳನ್ನು ಸಡಿಲಿಸಿಕೊಳ್ಳಬೇಕು. ಅತಿ ಹೆಚ್ಚು ತಾಪಮಾನದಿಂದ ಉದ್ಭವಿಸಬಹುದಾದ ರೋಗ ಲಕ್ಷಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಆಗಿಂದಾಗಲೇ ನೀಡುವ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಎಲ್ಲರೂ ಹೆಚ್ಚು ನೀರು ಕುಡಿಯಿರಿ, ಬಿಸಿಲಿನಿಂದ ತಪ್ಪಿಸಿಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿರಿ.
1: ಆತ್ಮೀಯರೇ, ಮಿಶ್ರ ಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.

ಸ್ನೇಹಿತರೆ, ವಿಜಯಪುರ ಆಕಾಶವಾಣಿ ಕೇಂದ್ರವಿದು ಸ್ಟುಡಿಯೋ ಸಮಯ 9:30 ಸೆಕೆಂಡುಗಳು. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.

ವಿಜಯ ನರಸಿಂಹ ಬರೆದ ಹಾಡನ್ನು ವಿಜಯ ಭಾಸ್ಕರ್ ಅವರ ಸಂಗೀತ ಸಮಯೋಜನೆಯಲ್ಲಿ ಇದುವರೆಗೆ ಕೇಳುತ್ತಿದ್ದರೆ ಸ್ನೇಹಿತರೆ ಕಥಾಸಂಗಮ ಚಿತ್ರಕ್ಕೆಂದು 76ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ಈ ಚಿತ್ರದ ಹಾಡನ್ನು ಚಿತ್ರಿಸಿಕೊಳ್ಳಲಾಗಿದ್ದು ಆರತಿಯವರ ಮೇಲೆ. ಇನ್ನು ಮುಂದೆ 78ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ಪಡುವಾರಹಳ್ಳಿ ಪಾಂಡವರು ಚಿತ್ರದ ಒಂದು ಗೀತೆ. ವಿಜಯ ಭಾಸ್ಕರ್

ಸ್ನೇಹಿತರೆ, 78ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ಚಿತ್ರ ತಾಯಿಗೆ ತಕ್ಕ ಮಗ. ಮುಖ್ಯ ಭೂಮಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪದ್ಮಪ್ರಿಯ ಅವರಿದ್ದರು. ಟಿ ಜಿ ಲಿಂಗಪ್ಪ ಅವರ ಸಂಗೀತದಲ್ಲಿ ಚಿ ಉದಯಶಂಕರ್ ಬರೆದ ಹಾಡನ್ನು ಈಗ ಕೇಳೋಣ. ವಿ ಸೋಮಶೇಖರ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ರು. ಸಾವಿತ್ರಿ ತಾಯಿಯ ಪಾತ್ರದಲ್ಲಿ ನಟಿಸಿದ್ರು. ಒಂಥರ ಲೈಕ್ ಮದರ್ ಲೈಕ್ ಸನ್ ಅಂತ ನಾವು ಹೇಳ್ಕೋಬಹುದು. ಒಂಥರ ಆ್ಯಕ್ಷನ್ ಮೂವಿ ಆಗಿತ್ತಿದ್ದು ಮತ್ತು ಫ್ಯಾಮಿಲಿ ಕಥೆಯನ್ನು ಕೂಡ ಹೊಂದಿತ್ತು. ಕಸ್ತೂರಿ ಶಂಕರ್, ಡಾಕ್ಟರ್ ರಾಜ್ಕುಮಾರ್ ಧ್ವನಿಯಾಗಿದ್ದಾರೆ ಗೀತೆಗೆ.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆ ವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳನ್ನು ನಿಮ್ಮ ನೆಚ್ಚಿನ ಎಫ್ಎಂ ಸ್ಟೇಷನ್ ವಿಜಯಪುರದಿಂದ ಕೇಳ್ತಾ ಇದ್ದೀರಾ. ಸ್ಟುಡಿಯೋ ಸಮಯ 9:45:25 ಆಗ್ತಾಯಿದೆ. ಈಗ ಬಿಳಿ ಗುಲಾಬಿ ಚಿತ್ರದ ಒಂದು ಗೀತೆ. 84ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ಚಿತ್ರವಿದು. ಮುರಳಿ ಅನುರಾಧ ಹಾಡಿಗೆ ಅಭಿನಯ ನೀಡಿದ್ದಾರೆ. ಎಂ ರಂಗರಾವ್ ಅವರ ಸಂಗೀತದಲ್ಲಿ ಡಾಕ್ಟರ್ ದೊಡ್ಡ ರಂಗೇಗೌಡ ಬರೆದ ಹಾಡಿತು.

0: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
0: ಆಶಾಕಿರಣ ಯೋಜನೆಯಡಿ 600,000 ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000 ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆತ್ಮೀಯರೇ, ಮುಂದಿನ

ಆತ್ಮರೆ, ವಿಜಯ ನರಸಿಂಹ ಬರೆದ ಹಾಡನ್ನು ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಇದುವರೆಗೆ ಕೇಳುತ್ತಿದ್ದಿರಿ. ಬಿಳಿ ಹೆಂಡತಿ ಚಿತ್ರಕ್ಕೆಂದು ಫಾರಿನ್ ಆಕ್ಟ್ರೆಸ್ ಮಾರ್ಗರೇಟ್ ಥಾಮ್ಸನ್ ಮತ್ತು ಆರತಿ ನಟಿಸಿದ ಈ ಚಿತ್ರ ಬಿಳಿ ಹೆಂಡತಿ 75ನೇ ಇಸ್ವಿಯಲ್ಲಿ ತೆರೆಗೆ ಬಂದಿತ್ತು. ಗೀತೆಗೆ ಧ್ವನಿಯಾಗಿದ್ದರು ಕಸ್ತೂರಿ ಶಂಕರ್. ವಿಜಯಪುರ ಆಕಾಶವಾಣಿ FM ಬ್ಯಾಂಡ್ ಕಂಪನಾಂಕ 101.8 MHz. ಸ್ನೇಹಿತರೆ, ಸರಿಯಾಗಿ 10 ಗಂಟೆಗೆ ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.

0: ಇದುವರೆಗೂ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದಂತಹ ಸೌಂದರ್ಯ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮೂಡಿಬಂದಂತಹ ಸ್ವರಗಳು ಕುನಾಲ್ ಗಾಂಜಾವಾಲ ಹಾಗೂ ಅನುರಾಧ ಭಟ್. ಸಮಯ ಸರಿಯಾಗಿ 10:01. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 409.1 meters ಅಂದರೆ 612 kHz.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಗೀತೆ 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.

0: ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
1: ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
0: ಒಂಬತ್ತು ಗಂಟೆ 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನ ಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
3: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
4: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
1: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
3: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
1: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಸಮಯ ಆಗಿದೆ 10:05. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಗಾನಗಂಗೆಯನ್ನು ಕೇಳ್ತಾ ಇದ್ದೀರಾ. ಕೇಳುಗರೆ, ಇಂದು ವಿಶ್ವ ಆಮೆ ದಿನ. ಈ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. ವಿಶ್ವ ಆಮೆ ದಿನವನ್ನು ಪ್ರತಿ ವರ್ಷ ಮೇ 23ರಂದು ಆಚರಣೆ ಮಾಡಲಾಗುತ್ತೆ. ಈ ದಿನವು ಆಮೆಗಳ ಮಹತ್ವ, ಅವುಗಳ ಜೀವನ ಶೈಲಿ ಹಾಗೂ ಅವುಗಳನ್ನು ರಕ್ಷಿಸುವ ಅಗತ್ಯವನ್ನು ಜನರಿಗೆ ತಿಳಿಸುವ ಉದ್ದೇಶವನ್ನು ಹೊಂದಿದೆ. ಹಾಗಾದರೆ ಆಮೆಗಳ ಕುರಿತಾಗಿ ಆಸಕ್ತಿದಾಯಕ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಆಮೆಗಳು ಭೂಮಿಯಲ್ಲಿ ಸುಮಾರು 200 ಮಿಲಿಯನ್ ವರ್ಷಗಳಿಂದ ಜೀವಿಸ್ತಾ ಇದೆ ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ಕೆಲವು ಆಮೆಗಳು 100 ವರ್ಷಕ್ಕಿಂತ ಹೆಚ್ಚು ಬದುಕಬಹುದು. ಸಮುದ್ರ ಆಮೆಗಳು 1000 ಕಿಲೋಮೀಟರ್ ದೂರ ಪ್ರಯಾಣ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ಹೆಣ್ಣು ಆಮೆಗಳು ಸಾಮಾನ್ಯವಾಗಿ ಮರಳಿನಲ್ಲಿ ಮೊಟ್ಟೆಯನ್ನು ಇಡುತ್ತವಂತೆ. ಹಾಗಾಗಿ ಸಾಕಷ್ಟು ಮಾಹಿತಿಗಳು ಆಸಕ್ತಿಯನ್ನು ಹೊಂದಿವೆ ಈ ಆಮೆಗಳ ಮಾಹಿತಿ. ಸುರೇಶ್ ಪೀಟರ್ಸ್ ಮತ್ತು ಸಂಗಡಿಗರು ಹಾಡಿರುವಂತಹ ಮಿಲನ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆ, ಮನೋಮೂರ್ತಿ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೂ ಹರಿಹರನ್ ಅವರ ಸ್ವರದಲ್ಲಿ ಪ್ರೀತಿಗಾಗಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇತ್ತು.

ಮಾಡ್ತವೆ. ಹಾಗಾಗಿ ಸಾಕಷ್ಟು ವಿಧದ ಆಮೆಗಳು ಎಲ್ಲ ರೀತಿಯಲ್ಲೂ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತವೆ. ಆದರೆ ಪ್ರವಾಸಿಗರಾಗಲಿ ಅಥವಾ ಯಾರೇ ಸರ್ವೇ ಸಾಮಾನ್ಯ ಜನರಾಗಲಿ, ಆಮೆಗಳಾಗಲಿ ಅಥವಾ ಯಾವುದೇ ಜೀವ ಜಲಚರಗಳನ್ನು ಕಾಪಾಡುವಲ್ಲಿ ಒಂದು ಹೆಜ್ಜೆಯನ್ನು ಮುಂದಿಡಬೇಕು. ಸಮುದ್ರವನ್ನಾಗಲಿ, ಕೆರೆ ನದಿಗಳನ್ನಾಗಲಿ ಅಥವಾ ಪರಿಸರವನ್ನಾಗಲಿ ನಾವು ಕಾಪಾಡೋದು ನಮ್ಮ ಜವಾಬ್ದಾರಿ, ನಮ್ಮ ಹೊಣೆಯಾಗಿರುತ್ತೆ. ಇನ್ನು ವಿಶ್ವ ಆಮೆ ದಿನವನ್ನು ಹೇಗೆ ಆಚರಣೆ ಮಾಡ್ಬೋದು? ಮರಗಳನ್ನು ನೆಡೋದು, ಮಕ್ಕಳಿಗೆ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ತಿಳಿಸೋದು, ಹಾಗೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋದು, ಪ್ರಕೃತಿ ಮತ್ತು ಜೀವ ವೈವಿಧ್ಯ ಕುರಿತು ಜಾಗೃತಿಯನ್ನು ಮೂಡಿಸೋದು, ಹಂಚೋದು, ಈ ರೀತಿಯ ಎಲ್ಲ ಕ್ರಮಗಳನ್ನು ನಾವು ಮಾಡ್ತಾ ಹೋದಲ್ಲಿ ಅಥವಾ ನಮ್ಮ ಮಕ್ಕಳಿಗೆ ಇದರ ಬಗ್ಗೆ ಹೆಚ್ಚಾಗಿ ಮಾಹಿತಿಯನ್ನು ಕೊಡ್ತಾ ಹೋದಲ್ಲಿ ಪರಿಸರದ ಜೊತೆಗೆ ನಮ್ಮ ಒಂದು ಜೀವವನ್ನು ಸಹ ಕಾಪಾಡಿಕೊಳ್ಳುವ ಒಂದು ಹೆಜ್ಜೆಯನ್ನು ಪ್ರತಿಯೊಬ್ಬರು ಇಡೋದಕ್ಕೆ ಮುಂದಾಗ್ತಾರೆ. ಹಾಗಾಗಿ ಪರಿಸರದಿಂದಲೇ ನಮ್ಮೆಲ್ಲರ ಒಂದು ಉಸಿರಾಟ ಇದೆ, ನಮ್ಮ ಜೀವ ಇದೆ. ಹಾಗಾಗಿ ನಮ್ಮಗಳ ಜೊತೆಗೆ ಪ್ರಾಣಿಗಳನ್ನು, ಜೀವ ಜಲಚರಗಳನ್ನು ಕಾಪಾಡುವ ಒಂದು ಹೆಜ್ಜೆಯನ್ನು ಮುಂದಿಡೋಣ ಅಂತ ಹೇಳ್ತಾ, ಏನೋ ಮುಂದಿನ ಹಾಡು ಸ್ನೇಹನ ಪ್ರೀತಿನ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಕೇಳುಗ್ರೆ, ಆಮೆಗಳ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. ಇನ್ನು ಆಮೆಗಳ ವಿಧಗಳು ಸಾಕಷ್ಟಿವೆ. ಭೂ ಆಮೆಗಳು ಭೂಮಿಯ ಮೇಲೆಯೇ ಹೆಚ್ಚು ಬದುಕುತ್ತವೆ. ಇನ್ನು ಸಿಹಿ ನೀರಿನ ಆಮೆಗಳು, ಇವು ಕೆರೆ ನದಿ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಇನ್ನು ಸಮುದ್ರ ಆಮೆಗಳು, ಇವು ಹೆಚ್ಚಾಗಿ ಸಮುದ್ರಗಳಲ್ಲಿ ವಾಸವನ್ನು

ಇದುವರೆಗೂ ಕುನಾಲ್ ಗಾಂಜಾವಾಲ, ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರು ಹಾಡಿದಂತಹ ತಾಯಿಯ ಮಡಿಲು ಚಿತ್ರದ ಗೀತೆಯನ್ನು ಕೇಳಿದ್ರೆ ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇತ್ತು.

ಕೇಳುಗರೆ, ಇಂದಿನ ಗಾನಗಂಗೆ ಚಿತ್ರಗೀತೆಗಳನ್ನು ಧರಿಸಿದ ಕಾರ್ಯಕ್ರಮದಲ್ಲಿ ಮಾತು ಮಾಹಿತಿ ಮನಸ್ಸಿಗೆ ಮುದ ನೀಡುವಂತಹ ಹಾಡುಗಳು ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಸಮಯ ಸರಿಯಾಗಿ 10:31:05. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಮೈನೆ ಪ್ಯಾರ್ ಕಿಯಾ ಚಿತ್ರದ ಗೀತೆ, ಆಸಾದ್ ಭೋಪಾಲಿಯವರ ಸಾಹಿತ್ಯಕ್ಕೆ ರಾಮ್ ಲಕ್ಷ್ಮಣ್ ಅವರ ಸಂಗೀತವಿದೆ.

ಸುನ್ಹೆರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಸುರೇಶ್ ವಾಡ್ಕರ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿರುವಂತಹ ಏಕ್ ಲಡ್ಕಾ ಏಕ್ ಲಡ್ಕಿ ಚಿತ್ರದ ಗೀತೆ.

ಇನ್ನು ಮುಂದೆ ಕೇಳಿ ಸಮೀರ್ ಅವರ ಸಾಹಿತ್ಯಕ್ಕೆ ಜತಿನ್ ಲಲಿತ್ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ ಚಿತ್ರದ ಗೀತೆ ಹಾಡಿದ್ದಾರೆ ಕಮಾಲ್ ಖಾನ್.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 11:59. ನಮ್ಮ ಮುಂದಿನ ಕಾರ್ಯಕ್ರಮ ಸವಿನೆನಪು.

ಇದುವರೆಗೂ ಶಂಕರ್ ಗುರು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜೈರಾಮ್ ಅವರು ಹಾಡಿದ್ದ ಗೀತೆಯನ್ನು ಆಲಿಸಿದ್ರಿ. ಚಿ ಉದಯ್ ಶಂಕರ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸ್ವಂಗೀತವಿತ್ತು. ಇನ್ನು ಮುಂದೆ ಕೇಳಿ, ಕಿಲಾಡಿ ಜೋಡಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆಜೆ ಜೇಸುದಾಸ್ ಅವರು ಹಾಡಿರುವ ಗೀತೆ. ಚಿ ಉದಯ್ ಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 11:14:45. ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ವಂಶಜ್ಯೋತಿ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಸಂಪನ್ನಗೊಂಡಿತು. ಬೆಂಗಳೂರಿನ ಯುವಾರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಆಯೋಜಿತ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಬಿದರಕುಂದಿ ಸರ್ಕಾರಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ ಗ್ರಂಥಿಕಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನು ವಿಜಯಪುರ ಜಿಲ್ಲೆಯಿಂದ ಯುವಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ತುಂಬಾ ಸಂತೋಷಕರ ಮತ್ತು ಜ್ಞಾನವರ್ಧಕ ಅನುಭವವಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ನಾನು ಅಂತರಿಕ್ಷ ವಿಜ್ಞಾನ, ಉಪಗ್ರಹಗಳು, ರಾಕೆಟ್ಗಳು ಮತ್ತು ಇಸ್ರೋ ನಡೆಸುವ ಮಿಷನ್ ಬಗ್ಗೆ ಹಲವಾರು ಹೊಸ ವಿಷಯಗಳನ್ನು ತಿಳಿದುಕೊಂಡೆ. ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳು ಕಠಿಣ ವಿಷಯಗಳನ್ನು ಸಹಜ ರೀತಿಯಲ್ಲಿ ವಿವರಿಸಿದರು. ಯುವಾ ರಾವ್ ಸೆಟಲೈಟ್ ಸೆಂಟರ್ ಅಲ್ಲಿ ಗಗನಯನ ಮಿಷನ್ ಮತ್ತು ಸ್ಪೇಸ್ ಅಲ್ಲಿ ಹೋಗುವ ಚಟುವಟಿಕೆಗಳು ಬರ್ತವೆ, ಅವನ್ನ ಹತ್ತಿರದ ನೋಡಿ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಈ ಕಾರ್ಯಕ್ರಮವು ನನ್ನ ಆತ್ಮವಿಶ್ವಾಸ ಮತ್ತು ಸಂವಹನ ಸಾಮರ್ಥ್ಯಗಳನ್ನು ಹೆಚ್ಚಿಸಿತು. ಅದ್ಭುತವಾದ ಅವಕಾಶವನ್ನು ನೀಡಿದ ಇಸ್ರೋ ಹಾಗೂ ಎಲ್ಲಾ ವಿಜ್ಞಾನಿಗಳು ಮತ್ತು ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ.
0: ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಹಾಗೂ ಸಂಸ್ಥೆಗಳಲ್ಲಿ ಹೊಸದಾಗಿ ಸೇರ್ಪಡೆಗೊಂಡ 51,000ಕ್ಕೂ ಹೆಚ್ಚು ಯುವಜನರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ 19ನೇ ರೋಜ್ಗಾರ್ ಮೇಳದಲ್ಲಿ ಪಾಲ್ಗೊಂಡು ಯುವಜನರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉದ್ಯೋಗ ಸೃಷ್ಟಿ ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಹುಬ್ಬಳ್ಳಿಯಲ್ಲಿ ಆಯೋಜಿತ ರೋಜ್ಗಾರ್ ಮೇಳ ಕಾರ್ಯಕ್ರಮದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡು ಮಾತನಾಡಿದರು. ವಿಶ್ವ ಆರೋಗ್ಯ ಸಂಸ್ಥೆ ಎಬೋಲಾ ವೈರಸ್ ಬಗ್ಗೆ ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ. ಭಾರತದಲ್ಲಿ ಯಾವುದೇ ಎಬೋಲಾ ಪ್ರಕರಣಗಳು ವರದಿಯಾಗಿಲ್ಲ. ಈ ಸಂದರ್ಭ ಸಾರ್ವಜನಿಕರು

ಸೂಕ್ತ ಮಾಹಿತಿ ಪಡೆದು ಜಾಗರೂಕರಾಗಿರಬೇಕು. ಅನಗತ್ಯವಾಗಿ ಭಯಪಡುವ ಅಗತ್ಯವಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಎಬೋಲಾ ಪೀಡಿತ ದೇಶಗಳಿಂದ ಇತ್ತೀಚೆಗೆ ಹಿಂದಿರುಗಿದವರು 21 ದಿನಗಳ ಕಡ್ಡಾಯ ಆರೋಗ್ಯ ಮೇಲ್ವಿಚಾರಣೆಯಲ್ಲಿರಬೇಕು. ಎಬೋಲಾ ರೋಗ ಲಕ್ಷಣಗಳು ಕಂಡುಬಂದರೆ ಅಂತಹ ವ್ಯಕ್ತಿಗಳು ಕೂಡಲೇ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ವರದಿ ಮಾಡಬೇಕು ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ಕೋರಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಸೂರ್ಯನಗರದಲ್ಲಿ ನಿರ್ಮಾಣವಾಗಲಿರುವ

0: ಆಸನ ಸಾಮರ್ಥ್ಯದ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಹಾಗೂ ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಕ್ರಮವಾಗಿ ಜೂನ್ 1 ಹಾಗೂ ಜೂನ್ 10 ಬೆಂಗಳೂರಿನಿಂದ ವಿಮಾನ ಸೇವೆಗಳು ಪುನರಾರಂಭಗೊಳ್ಳಲಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಜೀವ ವೈವಿಧ್ಯ ಮಂಡಳಿ ಕೊಡಮಾಡುವ 2025-26 ಸಾಲಿನ ಜೀವ ವೈವಿಧ್ಯ ಪ್ರಶಸ್ತಿಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಭಾಜನರಾಗಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿತ ಅಂತಾರಾಷ್ಟೀಯ ಜೀವ ವೈವಿಧ್ಯ ಕಾರ್ಯಕ್ರಮದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಪ್ರಶಸ್ತಿ ಪ್ರದಾನ ಮಾಡಿದರು. ಹುಬ್ಬಳ್ಳಿ ಸತ್ತೂರಿನ ಡಿ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ 30 ತಾರೀಖಿನಂದು ಹುಬ್ಬಳ್ಳಿ ಧಾರವಾಡ ರಾಷ್ಟೀಯ ಸಂಗೀತೋತ್ಸವ ಕಾರ್ಯಕ್ರಮ ಆಯೋಜಿತವಾಗಿದೆ. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ವಿದುಷಿ ಕೌಶಿಕಿ ಚಕ್ರವರ್ತಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134 ಆವೃತ್ತಿ ಈ ತಿಂಗಳ 31 ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29 MyGOV.in ಮೂಲಕ ಹಂಚಿಕೊಳ್ಳಬಹುದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ ಜೂನ್ 30 ಜುಲೈ 29 ನಡೆಯಲಿದೆ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ವನಿತಾ ವಿಹಾರ. ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜನಪದ ಶೈಲಿಯ ಹಾಡುಗಳನ್ನು ಕೇಳೋಣ. ಮೊದಲಿಗೆ ಸೋಬಾನೆ ಪದ. ಇದು ಒಂದು ಜಾನಪದ ಪ್ರಾಕಾರ. ಹಿಂದೆ ಶುಭ ಸಮಾರಂಭಗಳಲ್ಲಿ ಸೋಬಾನೆ ಪದಗಳನ್ನು ಕಡ್ಡಾಯವಾಗಿ ಹಾಡಲಾಗುತ್ತಿತ್ತು. ದೇವರ ಪೂಜೆ, ಚಪ್ಪರ ಹಾಕುವುದು, ಮುಹೂರ್ತ, ಗಂಗೆ ತರುವುದು ಹಾಗೂ ಮುಂತಾದ ಸಂದರ್ಭಗಳಲ್ಲಿ ಸೋಬಾನೆ ಪದವನ್ನು ಹಾಡ್ತಾ ಇದ್ರು. ಹಾಗಾದರೆ ಕೇಳೋಣ ಸೋಬಾನೆ ಪದ.

ಈಗ ಕೇಳೋಣ ಶಿವ ಪಾರ್ವತಿಯ ಮದುವೆಯ ಹಾಡು. ಶಿವ ಪಾರ್ವತಿಯ ಮದುವೆ ಹೇಗೆ ವೈಭೋಗದಿಂದ ನಡೆಯುತ್ತದೆ ಎಂಬುದನ್ನು ಈ ಹಾಡಲ್ಲಿ ವರ್ಣಿಸಲಾಗಿದೆ.

0: ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ.
1: ಕೊರವಂಜಿ ಹಾಡು. ಕೊರವಂಜಿ ಪದಗಳು ವಿಶೇಷವಾಗಿ ಕೊರವರ ಜನಾಂಗದವರು ಹಾಡುವಂತಹ ಹಾಡಾಗಿದೆ. ವಿಶೇಷವಾಗಿ ತಮ್ಮ ವೇಷಭೂಷಣ, ಕಲೆ ಮತ್ತು ಭವಿಷ್ಯ ಹೇಳುವ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಈ ಕೊರವರು.

ಬರುತ್ತೈತೆ ಬರುತ್ತೈತೆ ಬರುತ್ತೈತೆ ಬರುತ್ತೈತೆ ಒಳ್ಳೆ ಕಾಲ ಬರುತ್ತೈತೆ.

ಬರುತ್ತೈತೆ ಬರುತ್ತೈತೆ, ಒಳ್ಳೆ ಕಾಲ ಬರುತ್ತೈತೆ. ನಾ ಕಣಿ ಹೇಳ್ತೀನವಾ ಕಣಿ, ನಾನು ಇಲ್ಲಿ ಯಾರೇ ಕಣಿ ಹೇಳಿ, ಕಣ್ಣೋಡ್ ಕಣಿ ಹೇಳ್ತೀನಿ, ಕೈ ನೋಡ್ ಕಣಿ ಹೇಳ್ತೀನಿ, ಹೃದಯದಿಂದಲೂ ಕಣಿ ಹೇಳ್ತೀನಿ. ನಾ ಇಲ್ಲಿ ಯಾರಿಗೆ ಹೇಳವಾ ಕಣಿನ, ನಾ ಕಣಿ ಹೇಳ್ತೀನವಾ ಕಣಿನ. ಅಬ್ಬಾ ಬಾ ಬಾ ಬಾ ಬಾ ಬಾರಪ್ಪ ಬಾ, ಊರ್ ಗೌಡನ್ ಮಗ ಬಂದ ನೋಡಿಲ್ಲಿ. ಯಾಕಪ್ಪ ಇಷ್ಟೋ ಸೊರಗ್ ಬಿಟ್ಟಿಯಲ್ಲ ನೀನು, ಏನಾಗೈತ್ ನಿನಗೆ? ಕೈ ಕೊಡಿಲಿ, ನಾ ಇಲ್ಲಿ ಕಣಿ ಹೇಳ್ತೀನಿ. ನಾ ಹೇಳೋದೆಲ್ಲ

ಸತ್ಯ. ನಮ್ಮ ಮನೆ ದೇವ್ರ ಆಣಿ ಕೌಡಮ್ಮನ ಮೇಲೆ ಆಣಿ ಬಿಟ್ಟು ಹೇಳ್ತೀನಿ, ಕೈ ಕೊಡಿಲಿ ನೋಡನು. ಬರುತ್ತೈತೆ ಬರುತ್ತೈತೆ ಕಂಕಣ ಬಲ ಕೂಡಿ ಬರುತ್ತೈತೆ. ಈ ವರ್ಷ ನಿನ್ ಮದ್ವೆ ಆಗ್ತೈತಪ್ಪ, ದೂರಿಂದ ಒಂದ್ ಸುಂದರಿ ಬರ್ತಾಳ, ಬಂದು ನಿನ್ ಕೈ ಹಿಡಿತಾಳ. ಶಾ ನಿನ್ಗೆ ಮಳೆ ಆಗ್ತತಿ, ಬೆಳೆ ಆಗ್ತತಿ. ಅದಕ್ ನೀನ್ ಏನ್ ಮಾಡ್ಬೇಕು ಗೊತ್ತಾ, ಊರ್ ತುಂಬಾ ಎಲ್ಲ ಜನರಿಗೂ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿಸ್ಬೇಕು, ಬೇಗ ಮದ್ವೆ ಆಗ್ತೈತಿ. ಆದಷ್ಟು ಬೇಗ ಕಂಕಣ ಬಲ ಕೂಡಿ ಬರುತ್ತೈತೇ.

ಯಾರಿಗೆ ಕಣಿ ಹೇಳವ್ವ? ಕಣಿನ, ನಾ ಕಣಿ ಹೇಳ್ತೀನವ್ವ. ಕಣಿನ ಬಾರವ್ವ, ಬಾ ಊರಿಗೆ ಹೊಡ್ತಿ ಬಂದಾಳಲ್ಲ, ಬಾ ತಂಗಿ, ಬಾ ಇಲ್ಲಿ ಕುಂದ್ರು ಬಾ ಇಲ್ಲಿ. ಯಾಕೆ ಇಷ್ಟೋ ಸೊರಗಿಯಲ್ಲ ನೀನು? ಕೈ ಕೊಡಿ ಇಲ್ಲಿ. ಈ ವರ್ಷ ನಿನಗೆ, ನೀನು ಹೋದ ವರ್ಷ ಏನು ಕನಸು ಕಂಡಿದ್ದೆಲ್ಲ ಈ ವರ್ಷ ಎಲ್ಲ ನನಸಾಗ್ತೈತಿ. ನಿಮ್ಮ ಮನ್ಯಾಗ ಜೋಡಿ ತೊಟ್ಲು ತೂಗತೈತೆ. ಈ ವರ್ಷ ಚೆನ್ನಾಗಿ ಮಳೆ ಬರ್ತೈತೆ, ಬೆಳೆ ಬರ್ತೈತೆ, ಎಲ್ಲ ರಾಜ್ಯದ ಜನತೆಗೂ ಒಳ್ಳೇದಾಗ್ತೈತೆ. ಆಕಾಶವಾಣಿ ಕೇಳೋರೆಲ್ಲರಿಗೂ ಒಳ್ಳೇದಾಗ್ತೈತೆ, ಎಲ್ಲರಿಗೂ ಒಳ್ಳೇದಾಗ್ತೈತೆ. ನೀವೇನೇನು ಕಂಡಿರ್ತೀರಲ್ಲ ಕನಸು, ಅದೆಲ್ಲ ನನಸಾಗ್ತೈತಿ. ನಾ ಬರ್ತೀನವ್ವ, ನಾ ಬರ್ತೀನಿ, ಮತ್ತೆ ನಾ ಮುಂದಿನ ಊರಿಗೆ ಹೋಗ್ಬೇಕು. ಕಣಿ ಹೇಳ್ತೀನವ್ವ, ಕಣಿ. ನಾ ಯಾರಿಗೆ ಕಣಿ ಹೇಳ?

ಹೆಣ್ಣಿನ ಜೀವನದ ಒಂದು ಘಟ್ಟವಾದ ತಾಯ್ತನದ ಸಂದರ್ಭದಲ್ಲಿ ಹೆಣ್ಣಿಗೆ ಇರುವ ಬಸರಿ ಬಯಕೆಗಳ ಬಗ್ಗೆ ಇರುವ ಹಾಡು ಬಸರಿ ಬಯಕೆಯ ಹಾಡು.

ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಭಾಗವಹಿಸಿದವರು ಶುಭಾ ಸೋಮಶೇಖರ್, ಮೋಹಿನಿ ವಿಎಸ್, ಮಧುಮತಿ ಟಿಆರ್, ತಿಪ್ಪಮ್ಮ ಎಂಬಿ. ನಿರೂಪಣೆ ಹಾಗೂ ಸಹಕಾರ ಜಿಆರ್ ರಜನಿ. ಸಂಕಲನ ಅನುಶ್ರೀ ಸಿ ಕಾಲುವೇಹಳ್ಳಿ. ನಿರ್ವಹಣೆ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 12:30 ಇದೀಗ ಕೆಲವು ಪ್ರಕಟಣೆಗಳು.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 June ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
7: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
8: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ.
9: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಬನ್ನಿ, ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
8: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
10: ಆಕಾಶವಾಣಿ ಕೇಳುಗರೆ,
11: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
10: ಮೇ ತಿಂಗಳ 25-30 ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
11: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
10: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ

0: ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆ ಮತ್ತು ಅಪನಂಬಿಕೆಗಳ ಕುರಿತು ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ.
2: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ಈ ಕ್ಯಾನ್ಸರ್ ಪತ್ತೆ ಹಚ್ಚುವುದು ಹೇಗೆ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕೆಳಗಡೆ ನಿಮಗೆಲ್ಲ ಗೊತ್ತಿದೆ, ಕ್ಯಾನ್ಸರ್ ಅನ್ನುವಂಥ ವಿಷಯಕ್ಕೆ ಬಂದಾಗ ಕ್ಯಾನ್ಸರ್ ಅನ್ನುವಂಥ ಶಬ್ದ ಕೇಳಿದ ತಕ್ಷಣ ಎಲ್ರಿಗೂ ಭಯ ನಡುಕ ಪ್ರಾರಂಭ ಆಗ್ತದೆ. ಅಂಥ ಒಂದು ಭಯಂಕರ ಕಾಯಿಲೆ ಅಂತೇಳಿ ನಾವು ಅಂದ್ಕೊಂಡಿರ್ತೀವಿ. ಅಷ್ಟೇ ಅಲ್ಲ, ಆ ಒಂದು ಕ್ಯಾನ್ಸರ್ ಅಂದರೆ ಮುಗ್ದೇ ಹೋಯ್ತು ಜೀವನ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಈಗಲೂ. ಹಾಗಾಗಿ ಈ ಕ್ಯಾನ್ಸರಿಗೆ ಚಿಕಿತ್ಸೆಗಿಂತ ಅದನ್ನು ಪತ್ತೆ ಹಚ್ಚುವುದು ಹೇಗೆ ಅನ್ನೋದನ್ನು ಕುರಿತು ಇವತ್ತು ವೈದ್ಯರು ನಮಗೆ ತಿಳಿಸ್ಕೊಡ್ತಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
3: ನಮಸ್ಕಾರ ಸರ್.
2: ಸರ್, ಈಗ ಸ್ಕ್ರೀನಿಂಗ್ ವಿಷಯಕ್ಕೆ ಬಂದಾಗ ಸಾಕಷ್ಟು ಜನ ಕ್ಯಾನ್ಸರ್ ಇದೀನೋ ಇಲ್ಲವೋ ಅನ್ನುವಂಥ ಅನುಮಾನ ಇದ್ದರೂ ಕೂಡ ವೈದ್ಯರ ಹತ್ರ ತೋರಿಸ್ಕೊಳ್ಳೋಕೆ ಹಿಂದೆ ಬಂದ ನೋಡ್ತೇನೆ. ಏ, ನಾನು ತೋರಿಸ್ಕೊಂಡ್ರೆ ಮತ್ತೆ ಏನಾನು ಆಗುತ್ತೋ ಏನು, ಮತ್ತು ಕ್ಯಾನ್ಸರ್ ಅಂತ ಗೊತ್ತಾಯ್ತಂದರೆ ಮತ್ತೆ ನಾನು ಮತ್ತೆ ಹೇಗೆ, ಅದೊಂದು ನನ್ನ ತಲೆಯಲ್ಲಿ ಬಂದರೆ ಹೆಂಗೆ, ಈ ಥರ ಅನುಮಾನಗಳ ಮಧ್ಯೆ ಸಾಕಷ್ಟು ಜನ ಜೀವನ ಮಾಡ್ತಿರ್ತಾರೆ. ಹಾಗಾಗಿ ಸ್ಕ್ರೀನಿಂಗ್ ಬಗ್ಗೆ ಪ್ರಾರಂಭದಲ್ಲಿ.
3: ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಜನರಿಗೆ ಕ್ಯಾನ್ಸರ್ ಬಗ್ಗೆ ಅದೊಂದು ಜನರಲ್ ಆದ ಒಂದು ಮಾತಿದೆ, ಅಂದರೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಮಾಡಿದ ಕೂಡಲೇ ಮುಗೀತು ಅವರ ಜೀವನ, ಅವರು ಲೈಫ್ ಎಂಡ್ ಆಯಿತು, ಫ್ಯಾಮಿಲಿ ಸಫರಿಂಗ್ ಸ್ಟಾರ್ಟ್ ಆಯಿತು, ಅವ್ರದ್ದೇನೋ ಒಂದು ಪೂರ್ವ ಜನ್ಮದ ಕರ್ಮ ಏನೇನೋ ಆಲೋಚನೆಗಳು ಮಾಡ್ತಾರೆ. ಆದರೆ ಒಂದು ಸತ್ಯವಾದ ವಿಷಯನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, ಕ್ಯಾನ್ಸರ್ಗೆ ಪ್ರತಿಯೊಬ್ಬರು ಕೂಡ ಪ್ರೋನೆ, ಅಂದರೆ ಯಾರಿಗಾದರೂ ಬರ್ಬೋದು, ಯಾವಾಗಾದರೂ ಬರ್ಬೋದು. ಯಾಕಂದರೆ ಈ ದಿನಗಳ ವಾತಾವರಣದಲ್ಲಿ ಜಗತ್ತು ನಡೆಯುತ್ತಿರುವ ದಾರಿಯಲ್ಲಿ ನೋಡ್ತಾ ಇದ್ರೆ ಬಹುಶಃ ಕ್ಯಾನ್ಸರ್ಗಳ ನಂಬರ್ ಮತ್ತು ಪ್ರಮಾಣ ಕೂಡ ಜಾಸ್ತಿ
2: ಆಗ್ತದೆ.
3: ಯಾರಿಗಾದರೂ ಆಗ್ಬೋದು, ಯಾವಾಗಾದರೂ ಆಗ್ಬೋದು. ಅದಕ್ಕೆ ಫಸ್ಟ್ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಮೈಂಡಲ್ಲಿ ಒಂದು ಅನುಮಾನ ಜಾಸ್ತಿ ಇಟ್ಕೋಬಾರ್ದು, ಆದ್ರೆ ಒಂದು ಸ್ವಲ್ಪ ಆದ್ರೂ ಸಸ್ಪಿಷಿಯಸ್ ಇರಬೇಕು. ಒಂದು ಏಜ್ ಆದ್ರೂ ಸ್ವಲ್ಪ ಆದ್ರೂ ಬಹುಶಃ ಬರಬಹುದು, ಅದಕ್ಕೆ ನಾನು ನನ್ನದೇ ಆದ ಒಂದು ಪ್ರಿಕಾಷನ್ ತಗೋಬೇಕು, ಅಥವಾ ಆತರ ಏನಾದ್ರೂ ಸ್ವಲ್ಪ ಡೌಟ್ ಬಂದ್ರೆ ಕೂಡ ಅದನ್ನ ನಾನು ಇಮಿಡಿಯೇಟ್ ಆಗಿ ಅಡ್ರೆಸ್ ಮಾಡಬೇಕು, ಅದನ್ನ ಇಮಿಡಿಯೇಟ್ ಆಗಿ ನಾನು ಹ್ಯಾಂಡಲ್ ಮಾಡ್ಕೋಬೇಕು ನನ್ನಷ್ಟಕ್ಕೆ ನಾನು. ಯಾಕಂದ್ರೆ ಎಲ್ಲಾ ವೈದ್ಯರು ಎಲ್ಲರ ಮನೆಗೆ ಹೋಗಿ ಹೇಳಕ್ ಆಗಂಗಿಲ್ಲ, ಅವ್ರ ದೇಹನ ಅವ್ರು ಕಾಪಾಡ್ಕೋಬೇಕು. ಅವರ ದೇಹಕ್ಕೆ ಸಂಬಂಧಿಸಿದ ಕೆಲವೊಂದು ಸಿಂಪ್ಟಮ್ಸ್ ಗಳನ್ನ ಸ್ವಲ್ಪ ಅವರು ಗಮನ ಕೊಟ್ಟು ನೋಡೋದನ್ನ ಬಹಳ ಓಪನ್ ಮೈಂಡೆಡ್ ಆಗಿ ನೋಡಬೇಕು. ಅಂದ್ರೆ ನನಗೆ ಬಹಳ ಕ್ಲಿಯರ್ ಆಗಿ ಅನ್ಸೋದೇನಂದ್ರೆ, ಎಲ್ಲರೂ ಮಾತಾಡೋದು ಅವೇರ್ನೆಸ್ ಇಲ್ಲ, ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಅವೇರ್ನೆಸ್ ಬಹಳಷ್ಟು ಜನಕ್ಕೆ ಆಲ್ರೆಡಿ ಬಂದಿದೆ. ಕ್ಯಾನ್ಸರ್ ಒಂದು ಭಯಾನಕ ರೋಗ, ಅದನ್ನ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ, ಟ್ರೀಟ್ಮೆಂಟ್ ಮಾಡಿದ್ರೆ ಆರಾಮಾಗ್ಬೋದು, ಲೇಟ್ ಸ್ಟೇಜ್ ಅಲ್ಲಿ ಮಾಡಿದ್ರೆ ಬದುಕುಳಿಯೋದು ಕಷ್ಟ. ಈ ರೀತಿ ಎಲ್ಲ

0: ಆಲೋಚನೆಗಳು ಇದಾವೆ. ಆದ್ರೆ ಅವರಲ್ಲಿ ಇರೋದು ಬಹಳ ಮುಖ್ಯವಾದ ಅಂಶ ಹೊರಗೋಗ್ಬೇಕಾಗಿರೋದು ಏನಂದ್ರೆ ನಿರ್ಲಕ್ಷ್ಯ, ಅವೇರ್ನೆಸ್ ಅಲ್ಲ, ತಿಳುವಳಿಕೆ ಇದೆ. ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಕ್ಯಾನ್ಸರ್ ಅಂದ್ಕೊಳ ಎಲ್ಲರೂ ಭಯ ಪಡ್ತಾರೆ, ಆದ್ರೆ ಅದ್ರ ಬಗ್ಗೆ ಒಂದು ನಿರ್ಲಕ್ಷ್ಯ. ಆ ನಿರ್ಲಕ್ಷ್ಯದಲ್ಲೂ ಎರಡ್ ಮೂರು ತರ ಇದೆ. ಒಂದು ಏನಂದ್ರೆ ನನಗೆ ಕ್ಯಾನ್ಸರ್ ಇರ್ಲಿಕ್ಕಿಲ್ಲ, ನನ್ಗೆ ಯಾಕೆ ಬರುತ್ತೆ? ಅಥವಾ ಏನೋ ಒಂದು ತಪ್ಪು ಮಾಡಿದವ್ರಿಗೋ, ಅಥವಾ ಏನೋ ಒಂದು ಕೆಟ್ಟ ಚಟಗಳು ಇದ್ದವ್ರಿಗೋ, ಅಂತವ್ರಿಗೆಲ್ಲ ಬರುತ್ತೆ, ನನ್ಗೆ ಯಾಕೆ ಬರ್ತದೆ ಅನ್ನೋ ಒಂದು ಸಹಜವಾದ ಆಲೋಚನೆ ಫಸ್ಟ್ ಮಾಡ್ತಾರೆ ಎಲ್ಲರು. ಅದನ್ನ ದಯವಿಟ್ಟು ತೆಗೆದುಹಾಕ್ಬೇಕು. ಅಂದ್ರೆ ಯಾವಾಗ್ಲೂ ಅದೇ ಭಯದಲ್ಲಿ ಇರ್ಬೇಕಂತ ನಾನು ಹೇಳ್ತಾ ಇಲ್ಲ, ಬಟ್ ದೇರ್ ಈಸ್ ಎ ಪಾಸಿಬಿಲಿಟಿ, ಚಾನ್ಸಸ್ ಇದೆ, ಇಲ್ಲ ಅಂತಲ್ಲ. ನಾವು ಹ್ಯೂಮನ್ ಬೀಯಿಂಗ್ಸ್ ಇರೋದ್ರಿಂದ, ಈ ಕಾಲದಲ್ಲಿ ನಂಬರ್ಸ್ಗಳು ಜಾಸ್ತಿ ಆಗಿರೋದ್ರಿಂದ ಇರೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಿದ್ದ ಸಿಂಪ್ಟಮ್ಸ್ಗಳೇನಿದೆ, ನಾನು ಅದ್ರ ಬಗ್ಗೆ ಅಲರ್ಟ್ ಆಗಿ ಅದನ್ನ ನಾನು ನೋಡಿಕೊಂಡು ಮತ್ತೆ ನನ್ನ ಜೀವನನ ನಾರ್ಮಲ್ ಆಗಿ ಮಾಡ್ತೀನಿ. ಮತ್ತೆ ಅದೇ ಭಯದಲ್ಲಿ ಇರ್ಬಾರ್ದು. ಬಹಳಷ್ಟು ಜನ ಅದರಲ್ಲಿ ಭಯದಲ್ಲಿ ಹೋಗ್ಬಿಡ್ತಾರೆ, ಭಯಕ್ಕೆ ಹೋಗ್ಬಾರ್ದು, ಅದ್ರ ಬಗ್ಗೆ ಆಲೋಚನೆಗಳು ಜಾಸ್ತಿ ಮಾಡ್ತಾರೆ, ಮಾಡೋದಲ್ಲ. ಈಗ ಉದಾಹರಣೆಗೆ ಹೇಳೋದಾದ್ರೆ ಇದೇ ನೋವು ಬಂತು ಅಂದ್ರೆ ಸಹಜವಾಗಿ ಬೇರೆ ಬೇರೆ ಕಾರಣಗಳಿರ್ಬೋದು, ಆದ್ರೆ ಸಹಜವಾಗಿ ಒಂದು ಕಾರಣ ತಲೆಯಲ್ಲಿ ಬಂದೇ ಬರುತ್ತೆ, ಏನಂದ್ರೆ ಓ ನನಗೆ ಏನಾದ್ರೂ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ಆಲೋಚನೆ ಮಾಡೋಷ್ಟು ಧಾರಾಳತನವಾಗ್ಲಿ ಆಲೋಚನೆ ಆಗ್ಲಿ ಬರುತ್ತೆ. ಬಟ್ ಕ್ಯಾನ್ಸರ್ ವಿಷಯದಲ್ಲಿ ಜನರಿಗೆ ಹಂಗ ಬರಲ್ಲ. ಫಸ್ಟ್ ಆಲೋಚನೆ ಏನ್ ಮಾಡ್ತಾರೆ, ಏ ನನಗೆ ಯಾಕೆ ಬರುತ್ತೆ, ನಾನೆಲ್ಲ ಕರೆಕ್ಟ್ ಆಗಿದ್ದೀನಿ, ನನಗೇನು ಹ್ಯಾಬಿಟ್ಸ್ ಇಲ್ಲ, ನಾನು ಇನ್ನೂ ಏಜ್ ಜಸ್ಟ್ 30 ವರ್ಷ, ನನಗೆ ಯಾಕೆ ಬರುತ್ತೆ ಅನ್ನೋದು ಆಲೋಚನೆ ಇದೆಯಲ್ಲ, ಅದನ್ನ ತೆಗಿಬೇಕು. ಇರಬಹುದು, ನಾನು ಇದನ್ನ ಇಲ್ಲ ಅಂತ ತೆಗೆದು ಅದನ್ನ ವೈದ್ಯರ ಮೂಲಕ ಪ್ರಮಾಣೀಕರಿಸಿ ಆಮೇಲೆ ಮತ್ತೆ ಆರಾಮಾಗಿ ಜೀವನ ಮಾಡೋಣ ಅನ್ನೋದು ಒಂದು ದೊಡ್ಡ ಇದರಿಂದ ಆಲೋಚನೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅದಕ್ಕೆ ನಾನು ರಿಪೀಟ್ ಆಗಿ ಹೇಳೋದೇನೆಂದ್ರೆ, ತಿಳುವಳಿಕೆಕ್ಕಿಂತ ನಿರ್ಲಕ್ಷ್ಯತನ ದೂರ ಹೋಗ್ಬೇಕು. ಎರಡನೇದೇನಂದ್ರೆ ಸರ್, ಸ್ಟಿಗ್ಮಾ ಅಂತ ಕರಿತೀವಿ. ಏನಂದ್ರೆ ನನಗೇನಾದ್ರು ಕ್ಯಾನ್ಸರ್ ಡಯಾಗ್ನೋಸ್ ಆಗ್ಬಿಟ್ರೆ ನನ್ನ ಜನರು ಬೇರೆ ನೋಡ್ತಾರೆ, ಆಮೇಲೆ ಮನೆಯವರು ನನಗೆ ರೆಸ್ಪೆಕ್ಟ್ ಕೊಡಲ್ಲ, ಆಮೇಲೆ ಮನೆ ಎಲ್ಲ ಫೈನಾನ್ಶಿಯಲಿ ಪೂರ ಅಧೋಗತಿಗೆ ಬಂದ್ಬಿಡ್ತದೆ, ನನ್ನ ಜೊತೆ ಯಾರು ಬರ್ತಾರೆ, ನಾನು ಅಲೋನ್ ಆಗ್ಬಿಡ್ತೀನಿ, ನನ್ನ ಜೊತೆ ಯಾರು ಕುತ್ಕೊಂಡು ಊಟ ಮಾಡಲ್ಲ, ಇವೆಲ್ಲ ಅದೆಲ್ಲ ಬಹಳ ತಪ್ಪು ಕಲ್ಪನೆ. ಆಮೇಲೆ ಬಹಳಷ್ಟು ಜನ ಪೇಷಂಟ್ಸ್ ನನಗೆ ಕೇಳ್ತಾರೆ ಸರ್, ಏನಂದ್ರೆ ಊಟ ಮಾಡ್ಬೇಕಾರೆ
1: ಎಲ್ಲ ಜೊತೆ ಕೂತ್ಕೊಂಡು
0: ಮಾಡ್ಬೋದಾ, ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡ್ಬೋದಾ, ನಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಇದಾರೆ, ಹಂಗೆಲ್ಲ ಕೇಳ್ತಾರೆ. ಈ ವಿಷಯದಲ್ಲಿ ಕ್ಯಾನ್ಸರ್ ಈಸ್ ನಾಟ್ ಕಂಟ್ಯಾಜಿಯಸ್, ಒಬ್ಬರಿಂದ ಇನ್ನೊಬ್ರಿಗೆ ಬರಲ್ಲ. ನಾವು ಅವ್ರ ಜೊತೆಗೆ ಕೂತ್ಕೊಂಡು ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡಿದ್ರು ಕೂಡ, ನೀರು ಕುಡಿದ್ರು ಕೂಡ ಬಹುಶಃ ಆಕ್ಚುಲಿ ತಪ್ಪು, ಬಟ್ ಆದ್ರೂ ಕೂಡ ಅದು ಬರೋ ಚಾನ್ಸ್ ಇಲ್ಲ, 100 ಅಲ್ಲ 200% ಚಾನ್ಸ್ ಇಲ್ಲ.
1: ಸರಿ, ಈಗ ಸಾಕಷ್ಟು ಕ್ಯಾನ್ಸರ್ಗಳಿದಾವೆ, ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗಳಿದಾವೆ. ಯಾವ ಕ್ಯಾನ್ಸರು ಏನು ಸಿಂಪ್ಟಮ್ ಇದೆ ಅಂತೇಳಿ ಕೆಲವ್ರಿಗೆ ಗೊತ್ತಾಗಲ್ಲ, ಕೆಲವ್ರಿಗೆ ಗೊತ್ತಾಗುತ್ತೆ, ಒಂದೊಂದು ಸಲ 4th stage ಹೋದ್ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಈಗ ಸ್ಕ್ರೀನಿಂಗ್ ಮಾಡ್ಕೊಳ್ಳುವಂತ ವಿಷಯಕ್ಕೆ ಬಂದಾಗ, ಯಾವ ಕ್ಯಾನ್ಸರ್ ಹೆಂಗೆ ಕಂಡು ಹಿಡ್ಕೊಳ್ಳೋದು, ಸ್ಕ್ರೀನಿಂಗ್ ಎಲ್ಲಿ ಮಾಡ್ಕೊಳ್ಳೋದು, ಕೆಲವೊಂದು ಕ್ಯಾನ್ಸರ್ಗಳಿಗೆ ಸಿಂಪ್ಟಮೇ ಗೊತ್ತಾಗಲ್ಲ.
0: ಒಂದು ರೋಗಿಗಳು ತಮ್ಮ ಒಂದು ಅಸೆಸ್ಮೆಂಟ್ ಅಲ್ಲಿ ಅಂದ್ರೆ ತಮ್ಮನ್ನ ತಾವು ಅಳತೆ
1: ಮಾಡ್ಕೋ,
0: ಒಂದು ಉದಾಹರಣೆಗೆ ಒಬ್ಬ 35 ವರ್ಷದ ಹೆಣ್ಮಗಳಿಗೂ ಮತ್ತು 25 ವರ್ಷದವನು 10 ವರ್ಷದಿಂದ ಗುಟ್ಕಟ್ ನಿಂತಿದ್ದಾನೆ ಅಂದ್ರೆ ಅವನಿಗೂ ಕೂಡ ವ್ಯತ್ಯಾಸ ಇದೆ. ಅವನ ಆಲೋಚನೆ ಬೇರೆ ಇರಬೇಕು, 35 ಇಯರ್ ನಾರ್ಮಲ್ ಆಗಿ ಇರುವಂತ ಒಬ್ಬ ಹೆಣ್ಮಗಳ ವಿಚಾರ ಬೇರೆ ಇರಬೇಕು. ಆಕಿ ತನಗೆ ಬಾಯಿ ಕ್ಯಾನ್ಸರ್ ಬರಬಹುದು ಅಂತ ಜಾಸ್ತಿ ಆಲೋಚನೆ ಮಾಡ್ಕೊಂಡು ಕೂಡಬಾರದು. ಅವನು ಆಕೆಗೆ ಅವನಿಗೆ ಸ್ತನದ ಕ್ಯಾನ್ಸರ್ ಬರುತ್ತೆ ಅಂತ ಅವನು ವಿಚಾರ ಮಾಡ್ತಾರೆ. ಹಾಗಾಗಿ ಸರ್ ಒಂದ್ 2-3 ಫ್ಯಾಕ್ಟರ್ಸ್ಗಳು ಪ್ರೂವ್ ಆಗ್ಬಿಟ್ಟಿದೆ. ಒಂದೇನಂದ್ರೆ ಸ್ಮೋಕಿಂಗ್ ಈಸ್ ವೆರಿ ಏನದು ಅಸೋಸಿಯೇಷನ್ ವಿತ್ ದ ಡಿಸೀಸ್ ಈಸ್ ವೆರಿ ಕ್ಲಿಯರ್ ಅಂತ ಹೇಳ್ತಾರೆ ರಿಸರ್ಚ್ ಅಲ್ಲಿ. ಎರಡನೇದು ಆಲ್ಕೋಹಾಲು ಅದ್ರ ಜೊತೆಗೆ, ಮತ್ತೆ ರೆಡ್ ಮೀಟ್, ಮತ್ತೆ ಈಗ ಊಟ ಮಾಡ್ತಿರುವಂತಹ ಅನವಶ್ಯಕ ಖಾದ್ಯ ಪದಾರ್ಥಗಳಲ್ಲಿ ತಿನ್ನೋದು ಅದು ಊಟಗಳು, ಆಮೇಲೆ ವಾತಾವರಣದ ಸ್ವಲ್ಪ ಕಲುಷಿತ ಆಗಿರೋದು, ಇದಿಷ್ಟು ಪ್ರೂವ್ಡ್ ಇದೆ. ಇನ್ನೊಂದು ಏನಂದ್ರೆ ಫ್ಯಾಮಿಲಿ ಹಿಸ್ಟ್ರಿ, ಜೆನೆಟಿಕಲ್ಲಿ ಅದು ಒಬ್ಬರಿಗೆ ಬಂದ್ರೆ ಬರುತ್ತಂತಿಲ್ಲ, ಇಬ್ರು ಮೂವರಿಗೆ ಒಂದೇ ಫ್ಯಾಮಿಲಿ ಒಳಗೆ ಇಬ್ರು ಮೂವರಿಗೆ ಬಂದ್ರೆ ಅವಾಗ ಆ ಫ್ಯಾಮಿಲಿಯಲ್ಲಿ ಬೇರೆಯವರಿಗೆ ಬರೋ ರಿಸ್ಕ್ ಚಾನ್ಸ್ ಇರುತ್ತೆ. ಸೊ ಇವರೆಲ್ಲ ಹೈ ರಿಸ್ಕ್ ಕ್ಯಾಟಗರಿ ಒಳಗೆ ಬರ್ತಾರೆ, ಅಂದ್ರೆ ಸ್ಮೋಕ್ ಮಾಡೋರು ಕಂಟಿನ್ಯೂಸ್ ಆಗಿ, ಜಾಸ್ತಿ ಜಾಸ್ತಿ ರೆಡ್ ಮೀಟ್ ಯುಟಿಲೈಸ್ ಮಾಡೋರು, ಅಥವಾ ಜಾಸ್ತಿ ಎಕ್ಸ್ಪೋಸ್ ಆಗಿರೋರು ಈ ಧೂಳ ಮತ್ತೆ ಫ್ಯಾಕ್ಟರಿಗಳಲ್ಲಿ ವರ್ಕ್ ಮಾಡೋರು, ಸೊ ಇವೆಲ್ಲ ಹೈ ರಿಸ್ಕ್ ಕ್ಯಾಟಗರಿಗೆ ಬರ್ತಾರೆ. ಆ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಇದ್ದವರು ಜಾಸ್ತಿ ಅಲರ್ಟ್ ಆಗಿರ್ಬೇಕು. ಸೊ ಲೋ ರಿಸ್ಕ್ ಅಲ್ಲಿ ಇರೋರು ಏನ್ ಇರ್ತಾರಲ್ಲ, ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇರಲ್ಲ, ಸ್ಮೋಕಿಂಗ್ ಇರಲ್ಲ, ನಾರ್ಮಲ್ ಒಂದು ಸಾತ್ವಿಕ ಆಹಾರ ಜೊತೆಗೆ ಜೀವನ ಮಾಡ್ತಿರ್ತಾರೆ, ಅವ್ರಿಗೂ ಬರೋ ಚಾನ್ಸ್ ಇರುತ್ತೆ. ಆದ್ರೆ ಅವ್ರಿಗೆ ಅಲ್ಲಿ ಕಾರಣಗಳಿಲ್ಲ ಸರ್, ಎಟಿಯಾಲಜಿ ಗೊತ್ತಿಲ್ಲ, ಯಾಕೆ ಬರುತ್ತೆ ಅಂತಾನು ಗೊತ್ತಿಲ್ಲ, ಬಟ್ ಬರುತ್ತೆ. ಹಾಗಾಗಿ ನನ್ ಏನೂ ಇಲ್ಲ, ನಾನೆಲ್ಲ ಕರೆಕ್ಟ್ ಆಗಿದ್ದೀನಿ, ನನಗೆ ಬರದೇ ಇಲ್ಲ ಅನ್ನೋದು ವಿಚಾರ ಮಾಡಬಾರ್ದು. ಸೊ ಹಂಗಾಗಿ ಅವರು ಕೂಡ ಒಂದು ಲೋ ರಿಸ್ಕ್ ಕ್ಯಾಟಗರಿ ಒಳಗೆ ಇರ್ತಾರೆ, ಬರಬಹುದು ನಮಗೂ ಬರಬಹುದು ಅನ್ನೋ ಆಲೋಚನೆಯಲ್ಲಿ ಇರ್ಬೇಕು. ಹಾಗಾಗಿ ನಾವೇನ್ ಮಾಡ್ತೀವಿ, ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಜಗತ್ತಿನಾದ್ಯಂತ ಬಹಳಷ್ಟು ಕಂಟ್ರಿಗಳು ಬಹಳ ಕಂಪಲ್ಸರಿ ಅನ್ನಂಗೆ ಇಂಪ್ಲಿಮೆಂಟ್.

0: ಮಾಡಿದಾವೆ. ನಮ್ಮ ದೇಶದಲ್ಲಿ ಬಹಳ
1: ಕಡಿಮೆ. ಯಾವ ಸ್ಕ್ರೀನ್?
0: ನಮ್ದ ದೇಶದಲ್ಲಿ ನ್ಯಾಷನಲ್ ಪ್ರೋಗ್ರಾಮ್ ಅಂತ ಇರೋದು ಒಂದೇ, ಪ್ಯಾಪ್ ಸ್ಮಿಯರ್ ಮಾಡ್ತಾರೆ, ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ಗೆ ಪ್ಯಾಪ್ ಸ್ಮಿಯರ್ ಮಾಡ್ತಾರೆ. ಅದು ಬಿಟ್ರೆ ಬೇರೆ ಯಾವುದೇ ಒಂದು ಪ್ರೋಗ್ರಾಮ್ ಅಲ್ಲಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಗಳು ಇಲ್ಲ, ಗವರ್ಮೆಂಟ್ ಇಂದ ಕಂಪಲ್ಸರಿ. ಈಗೆಲ್ಲ ಬಹಳಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ಆಗ್ತವೆ, ಯಾವ ಸ್ಕ್ರೀನಿಂಗ್ ಅಷ್ಟೊಂದು ಕಾಸ್ಟ್ಲಿ ಏನಾಗಲ್ಲ ಮೊದಲಿದ್ದಂಗೆ. ಈಗ ಬಹಳ ಕಡಿಮೆ ಕಾಸ್ಟ್ ಅಲ್ಲಿ ಮಾಡಬಹುದು ನಾವು, ಸೊ ಬಹಳ ಕಾಸ್ಟ್ಲಿ ಏನು ಆಗೋದಿಲ್ಲ, ಕಡಿಮೆ ಇದರಲ್ಲೇನೆ ಆಗ್ತವೆ. ಗವರ್ಮೆಂಟ್ ಕೂಡ ಅದನ್ನ ಪ್ರಯತ್ನ ಮಾಡಿದ್ರೆ ಇಂಪ್ಲಿಮೆಂಟ್ ಮಾಡಬಹುದು ನನ್ನ ಪ್ರಕಾರ. ಇನ್ವೆಸ್ಟಿಗೇಷನ್ಸ್ ಒಂದ್ ಕಡೆ ಆದ್ರೆ ಸರ್, ನಾವು ಇನ್ವೆಸ್ಟಿಗೇಷನ್ಸ್ ಪಾರ್ಟ್ ನ ಮತ್ತೆ ಏನಂತೀವಿ ಗವರ್ಮೆಂಟ್ಗಾಗ್ಲಿ ಅಥವಾ ಖಾಸಗಿ ಆಸ್ಪತ್ರೆಗಳಿಗಾಗ್ಲಿ ಅಥವಾ ಯಾರೋ ಬೇರೆ ಹಾಸ್ಪಿಟಲ್ಗಳಿಗಾಗ್ಲಿ ಅಥವಾ ಇಂಡಸ್ಟ್ರಿಗಳಿಗೆ, ಈ ಹೆಲ್ತ್ ಇಂಡಸ್ಟ್ರಿ ಅಂತ ಏನ್ ಕರಿತೀವಿ ಅದಕ್ಕಾಗಿ ಬಿಟ್ಬಿಡೋಣ. ಬಟ್ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ನಾರ್ಮಲ್ ಪರ್ಸನ್ ಆಗಿ, ಅವನ ಏಜಿಗೆ ಸಂಬಂಧಪಟ್ಟಂಗೆ ಅವನು ಯಾವ ರೀತಿ ಸಸ್ಪಿಷಿಯಸ್ ಆಗಿ ಇರ್ಬೇಕು, ಅವನಿಗೆ ಈ ತರ ಬಂದಾಗ ಎಲ್ಲಿ ಹೋಗಿ ಕನ್ಸಲ್ಟ್ ಮಾಡ್ಬೇಕು ಅನ್ನೋದು ಅವನಿಗೆ ತಿಳಿಬೇಕು. ಅದನ್ನ ಬಹಳ ಹುಷಾರಾಗಿ ನೋಡೋದಾದ್ರೆ ಸರ್, ನಾನು ಮೂರು ಕಾಯಿಲೆಗಳನ್ನ ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಇರೋ ಜಾಸ್ತಿ ಇರೋದನ್ನ ಹೇಳಕ್ ಇಷ್ಟಪಡ್ತೀನಿ. ಒಂದು ಬಾಯಿ ಮತ್ತೆ ಗಂಟ್ಲ ಕ್ಯಾನ್ಸರ್, ಇನ್ನೊಂದು ಹೆಣ್ಮಕ್ಳಲ್ಲಿ ಸ್ತನದ ಕ್ಯಾನ್ಸರ್ ಜಾಸ್ತಿ, ಮತ್ತೆ ಗರ್ಭಕಂಠದ ಕ್ಯಾನ್ಸರ್. ಈ ಮೂರು ವಿಷಯಗಳನ್ನ ಸ್ವಲ್ಪ ನಾವು ನೋಡೋದಾದ್ರೆ ಅದರಲ್ಲಿ ಎರಡು ಬಹಳ ಇಂಪಾರ್ಟೆಂಟ್, ಒಂದು ಬಾಯಿ ಮತ್ತು ಗಂಟ್ಲದ ಕ್ಯಾನ್ಸರ್ ಮತ್ತೆ ಸ್ತನದ ಕ್ಯಾನ್ಸರ್. ಈಗ ಬಾಯಿ ಮತ್ತು ಗಂಟಲದ ಕ್ಯಾನ್ಸರ್ಗೆ ಬಂದ್ರೆ, ಒಬ್ಬ 25-30 ವರ್ಷದ ವ್ಯಕ್ತಿ, ಇಬ್ಬರು ನಾನು ಕಂಪೇರ್ ಮಾಡೋದಾದ್ರೆ, ಒಬ್ರು ಕಂಟಿನ್ಯೂಸ್ ಆಗಿ ಟೊಬ್ಯಾಕೋನ ಯೂಸ್ ಮಾಡ್ತಿರೋರು, ಇನ್ನೊಬ್ರು ಟೊಬ್ಯಾಕೋ ಯೂಸ್ ಮಾಡ್ಲಾರ್ದಾರ ಇರೋಣ ಅಂತ ಅನ್ಕೊಳ್ಳೋಣ. ಅವ್ರನ್ನ ಹೈ ರಿಸ್ಕ್ ಅಂತ ಕರಿತೀವಿ, ಅವ್ರನ್ನ ಲೋ ರಿಸ್ಕ್ ಅಂತ ಕರಿತೀವಿ. ಆದ್ರೆ ಇಬ್ರು ಮಾಡ್ಬೇಕಾಗಿರೋದು ಮೆಥಡ್ ಒಂದೇ, ಒಂದು ಏಜ್ ಆದ್ಮೇಲೆ 25-30 ಇಯರ್ಸ್ ಆದ್ಮೇಲೆ ಒಂದು ರೂಟೀನ್ ಆಗಿ ವೀಕ್ಲಿ ಒಂದ್ ಸಾರಿ ಒಂದು ಬಾಯಿಯ ಪರೀಕ್ಷೆ, ತಾವೇ ಕನ್ನಡಿ ಮುಂದೆ ನಿಂತ್ಕೊಂಡು ಬಾಯಿಯ ಪರೀಕ್ಷೆ ಮಾಡ್ಕೊಳ್ಳೋದು. ಬಾಯಿಯನ್ನ ಪೂರ್ತಿ ಓಪನ್ ಆಗಿ ನೋಡಿ, ನಾಲಿಗೆಯನ್ನ ಪೂರ್ತಿಯಾಗಿ ನೋಡ್ಬೇಕು, ಹೊರಗಡೆ ತೆಗೆದು, ಮತ್ತೆ ಈ ಅಂಗಳ ಮತ್ತೆ ಬಾಯಿ ಒಳಗಿನ ಭಾಗ, ಅಲ್ಲಿ ಚರ್ಮ ಸ್ಮೂತ್ ಆಗಿದೆಯಾ ಇಲ್ವಾ, ಅಲ್ಲೇನಾದ್ರೂ ಬಿಳಿ ಬಿಳಿ ಪ್ಯಾಚ್ಗಳೇನು ಕಾಣ್ತಾ ಇದೆ, ಇದು ಬಹಳ ಇಂಪಾರ್ಟೆಂಟ್, ಬಿಳಿ ಪ್ಯಾಚ್ಗಳು ಕಾಣ್ತಿದಾವ, ರೆಡ್ ಪ್ಯಾಚ್ಗಳೇನಾದ್ರು ಕಾಣ್ತಾ ಇದಾವ, ಇವೆಲ್ಲ ಪೇನ್ಲೆಸ್ ಇರ್ತವೆ, ಗೊತ್ತೇ ಆಗಲ್ಲ, ನಾವು ನೋಡ್ಕೊಂಡಿಲ್ಲ ಅಂದ್ರೆ ಗೊತ್ತೇ ಆಗಲ್ಲ. ಆಮೇಲೆ ಒಳಗಡೆ ಇರೋದ್ರಿಂದ ಬಹಳ ಜನಕ್ಕೆ ಕಾಣಿಸೋದು ಇಲ್ಲ, ಸೊ ಹಾಗಾಗಿ ಆ ಪ್ಯಾಚ್ಗಳು ಏನಾದ್ರು ಇದಾವ, ಅಥವಾ ಯಾವ್ದಾದ್ರು ಒಂದು ಸಣ್ಣ ಗಾಯ ಏನಾದ್ರು ಇದೆಯಾ, ಅಥವಾ ಇದೆಯಾ, ಹೋದ ವಾರ ಇರ್ಲಿಲ್ಲ ಈ ವಾರ ಏನಾದ್ರು ಹೊಸದಾಗಿ ಬಂದಿದೆಯಾ ಅಂತ. ಸೊ ಇದನ್ನ ಆಮೇಲೆ ನಾಲ್ಗೆನ ಒಂದ್ ರೀತಿ, ಈ ಹಲ್ಲು ಮತ್ತೆ ಈ ತುಟಿಯ ಮಧ್ಯದಲ್ಲಿ ಏನ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಅಲ್ಲಿ ಒಂದು ರೌಂಡ್ ನಾಲ್ಗೆನ ಹಾಕ್ಬೇಕು, ಅಲ್ಲಿ ಏನಾದ್ರು ಒಂದು ರಫ್ ಸರ್ಫೇಸ್ ಏನಾದ್ರು ಅನಿಸ್ತಾ ಇದೆ ನಮ್ಗೆ ಅಂತ ಗೊತ್ತಾಗುತ್ತೆ. ನಾಲ್ಗೆನ ಮೂವ್ಮೆಂಟ್ ಮಾಡ್ಕೋಬೇಕು, ಒಂದು ರೌಂಡ್
1: ರಫ್ ಸರ್ವೇಸ್ ಅಂದ್ರೆ
0: ಒಂದು ಏನಾದ್ರು ಅಲ್ಲಿ ಅಲ್ಸರ್ ತರ ಒಂದು ಗಾಯ ಏನಾದ್ರು ಅದು ಫೀಲ್ ಆಗುತ್ತೆ, ಫೀಲ್ ಆಗುತ್ತೆ. ಪ್ರಾಬ್ಲಮ್ ಏನಂದ್ರೆ ಪೇನ್ ಇದ್ರೆ ಆಟೋಮೆಟಿಕಲಿ ಗೊತ್ತಾಗ್ಬಿಡ್ತದೆ, ಈ ಕಾಯಿಲೆ ಪ್ರಾಬ್ಲಮ್ ಅಂದ್ರೆ ಪೇನ್ಲೆಸ್ ಇದೆ, ಹಾಗಾಗಿ ಅದನ್ನ ಆ ರೀತಿ ಒಂದು ನಾಲ್ಗೆನ ಒಂದು ರೌಂಡ್ ಮೂವ್ಮೆಂಟ್ ಮಾಡ್ಕೋಬೇಕು, ಅಂಗಳನ್ನ ಡೀಟೇಲ್ ಆಗಿ ನೋಡ್ಬೇಕು. ಇಷ್ಟು ಭಾಗನ ನೋಡೋದ್ರ ಜೊತೆಗೆ ಕುತ್ತಿಗೆಯನ್ನ ನಾವು ಮುಂದೆ ಮತ್ತೆ ಸೈಡ್ಗೆ ಏನಾದ್ರು ಗಡ್ಡೆ ಫೀಲ್ ಆಗ್ತಿದ ಅಂತ ಫೀಲ್ ಮಾಡಿದ್ರೆ ಬಹಳ ಅಂದ್ರೆ ಒಂದು 5-6 ನಿಮಿಷ ತಗೊಳುತ್ತೆ ಒಬ್ಬ ವ್ಯಕ್ತಿ ನೋಡಿದ್ರೆ. ಈ ಗುಟ್ಕಾ ಯೂಸ್ ಮಾಡೋರು ಅವರೆಲ್ಲ ಏನಿದಾರೆ, ಅವರು ಬಹಳ ಡೀಟೇಲ್ ಆಗಿ ನೋಡ್ಬೇಕು, ಅವ್ರು ಸ್ವಲ್ಪ ಟೈಮ್ ತಗೊಂಡು ನೋಡ್ಕೋಬೇಕು. ಏನಂದ್ರೆ ಅವರಿಗೆ ಇಷ್ಟು ಸಣ್ಣ ತಿಳುವಳಿಕೆ ಏನಿರ್ಬೇಕಂದ್ರೆ, ಹೋದ ವಾರ ಇದ್ದಿಲ್ಲ, ಇದು ಹೊಸದಾಗಿ ಬಂದಿದೆ, ಅಥವಾ ಇದು 2 ವಾರ ಜಾಸ್ತಿ ಆಯ್ತು ಇನ್ನು ಹಂಗೆ ಉಳ್ಕೊಂಡಿದೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ರೂಲ್ ಆಫ್ ಟೂ ಅಂತ ಕರಿತೀವಿ. ರೂಲ್ ಆಫ್ ಟೂ ಅಂದ್ರೆ 2 ವಾರ, 2 ವಾರದವರೆಗೂ ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, 2 ವಾರದವರೆಗೂ ಗಾಬರಿ ಆಗೋ ಅವಶ್ಯಕತೆ ಇಲ್ಲ, 2 ವಾರದವರೆಗೂ ನೋಡಿ ಎನಿಥಿಂಗ್ ವಿಚ್ ಇಸ್ ಏನ್ ಅಲ್ಸರ್ ಸ್ಮಾಲ್ ಏನಾಯ್ತು, ಒಂದೇನ ಪ್ಯಾಚ್ ಇತ್ತು, ಸಮಟೈಮ್ಸ್ ಜಸ್ಟ್ ಇನ್ಫೆಕ್ಷನ್ ಇರ್ತವೆ ಅಥವಾ ಜಸ್ಟ್ ಸಮ್ ಬೇರೆ ವೈರಲ್ ರೀಸನ್ಸ್ ಬಂದಿರ್ತವೆ, ಡಿಸಪಿಯರ್ ಆಗ್ತವೆ 2 ವಾರದ ಮೇಲೆ. 2 ವಾರ ಆದ್ಮೇಲೂ ಕೂಡ ಹಂಗೆ ಉಳ್ಕೊಂಡಿದೆ ಅಂದ್ರೆ ಅಲರ್ಟ್ ಆಗ್ಬೇಕು, ಯಾವುದೇ ಗಾಯ ಆದ್ರೂ ಅಲರ್ಟ್ ಆಗ್ಬೇಕು, ಅಥವಾ ಯಾವುದೇ ಪ್ಯಾಚ್ ಹಂಗೆ ಉಳ್ಕೊಂಡಿತ್ತು ಅಂದ್ರೆ ಅಲರ್ಟ್ ಆಗ್ಬೇಕು. ವೈಟ್ ಪ್ಯಾಚ್, ಎಸ್ಪೆಷಲಿ ವೈಟ್ ಪ್ಯಾಚ್ ಮತ್ತೆ ರೆಡ್ ಪ್ಯಾಚ್ಗಳೇನಾದ್ರೂ ಕಾಣಿಸಿದ್ರೆ. ಆಮೇಲೆ ಬಹಳಷ್ಟು ಜನ ಈ ತಂಬಾಕು ತಿನ್ನೋದು ಅದರಿಂದ ಈ ಸಬ್ ಮ್ಯೂಕಸ್ ಫೈಬ್ರೋಸಿಸ್ ಅಂತ ಕರಿತೀವಿ, ಅಂದ್ರೆ ಬಾಯಿ ಓಪನ್ನೇ ಮಾಡಕ್ ಬರ್ತಿರಲ್ಲ ಅವ್ರಿಗೆ, ಆ ರೀತಿ ಟೈಟ್ ಆಗಿ ಓಪನ್ ಮಾಡ್ಲಾಕ್, ಯಾಕಂದ್ರೆ ಒಳಗಡೆಲ್ಲ ಮ್ಯೂಕೋಸ ಅಂತ ಕರಿತೀವಿ, ಅದು ಡ್ಯಾಮೇಜ್ ಆಗ್ಬಿಟ್ಟಿರ್ತದೆ ಬಾಯಿ ಒಳಗಿನ ಪದರು. ಅಲ್ಲಿ ಕೂಡ ಅವರು ಸ್ವಲ್ಪ ವೈದ್ಯರಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ಅವರಿಗೆ ನೋಡ್ಕೊಳಕ್ ಆಗಲ್ಲ, ಅವರು ಆಕ್ಚುಲಿ ಹೈಯೆಸ್ಟ್ ರಿಸ್ಕ್ ಅವರು, ಕ್ಯಾನ್ಸರ್ ಆಗೋ ಚಾನ್ಸ್ ಅವ್ರಿಗೆ ಜಾಸ್ತಿ. ಅವರು ವೈದ್ಯರ ಹತ್ರ ಹೋಗಿ ಅಟ್ಲೀಸ್ಟ್ 3 ವಾರಕ್ಕೊಂದ್ಸಲ ಆದ್ರೂ, ತಿಂಗಳಿಗೆ ಅಥವಾ 2-3 ತಿಂಗಳಿಗೆ ಒಂದ್ಸಲ ಸುಮ್ನೆ ಒಂದ್ ಜಸ್ಟ್ ಟೆಸ್ಟ್ ಮಾಡಿಸ್ಕೊಂಡು ಬರೋದು ಸೇಫರ್ ಸೈಡ್. ಸೊ ಇದು ಬಾಯಿ ಕ್ಯಾನ್ಸರ್ ಬಗ್ಗೆ ಇಷ್ಟು ಮಾಡಿದ್ರೆ ತಿಂಗಳಿಗೊಂದ್ಸರಿ ಒಂದ್ 5 ನಿಮಿಷ ಸ್ಪೆಂಡ್ ಮಾಡಿದ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ, ಒಂದ್ ಜೀವನೇ ಉಳಿಯುತ್ತೆ.

0: ಉಳಿಬಹುದು. ಎರಡನೇದು ಏನಂದ್ರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಮ್ಮ ಶ್ರೋತೃಗಳಿಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಈ ತಂಬಾಕು ಎನಿ ಫಾರ್ಮ್ ಪ್ಲೀಸ್ ಸ್ಟಾಪ್. ಏನ್ ಹೇಳ ಅಂದ್ರೆ, ಬಹಳ ಜನ ಏನ್ ಹೇಳ್ತಾರೆ, ಸರ್ ಇನ್ನ ಕಡಿಮೆ ಮಾಡಿದೀನಿ, ಕಡಿಮೆ ಮಾಡಕ್ ಟ್ರೈ
1: ಮಾಡ್ತಾ
0: ಇದ್ದೀನಿ, ಕಡಿಮೆ ಮಾಡೋದು ಅದೆಲ್ಲ ಆ ತರ ಕಾನ್ಸೆಪ್ಟ್ಗಿಂತ ಡೈರೆಕ್ಟ್ ಆಗಿ ಒಂದೇ ಸರಿಗೆ ಒಂದು ಸ್ಟಾಪ್ ಮಾಡೋದು ಬೆಟರ್. ಅದನ್ನ ಕ್ವಿಟ್ ಡೇ ಅಂತ ಕರಿತೀವಿ. ದಟ್ ಈಸ್ ಯುವರ್ ಕ್ವಿಟ್ ಡೇ. ಸೊ ಸಮ್ ಪರ್ಸನ್ಸ್ ಇನ್ ದೇರ್ ಲೈಫ್ ದೇ ರಿಮೆಂಬರ್ ದಟ್ ಕ್ವಿಟ್ ಡೇ, ದಟ್ ಈಸ್ ದೇರ್ ಅಚೀವ್ಮೆಂಟ್. ಕ್ವಿಟ್ ಡೇ ಅಂತೀವಿ, ಆ ದಿನ ನಾ ಬಿಟ್ಟೆ ಅಂದ್ರೆ ಮುಗೀತು. ಆ ರೀತಿಯಾದ ಒಂದು ವಿಲ್ ಪವರ್ ನ ಬೆಳೆಸ್ಕೋಬೇಕು ಜನ. ಸೊ ಅದರಿಂದ ಅವರು ಉಳಿತಾರೆ, ಅವ್ರ ಸಂಸಾರ ಉಳಿತದೆ, ಅವ್ರ ದುಡ್ಡು ಉಳಿತದೆ, ಅವ್ರ ನೆಮ್ಮದಿ ಉಳಿತದೆ, ಅವ್ರ ಲೈಫ್ ಅಲ್ಲಿ ಏನ್ ಅಚೀವ್ಮೆಂಟ್ ಮಾಡ್ಬೇಕು ಮಾಡಬಹುದು, ಎಷ್ಟೊಂದು ಪಾಸಿಬಿಲಿಟೀಸ್ ಗಳು ಉಳಿತವೆ. ಬಟ್ ಅದು ಒಂದು ಪ್ಯಾಕೆಟ್ ಹಿಂದೆ ಹೋದ್ರೆ ಲೈಫ್ ಎಷ್ಟೊಂದು ಡ್ಯಾಮೇಜ್ ಗಳು ಕೂಡ ಆಗ್ತವೆ. ಹಾಗಾಗಿ ಒಂದು ದಿನ ಫಿಕ್ಸ್ ಮಾಡ್ಬೇಕು, ದಿಸ್ ಇಸ್ ನಂದು ಕ್ವಿಟ್ ಡೇ, ನಾನು ಇವತ್ತು ಬಿಡ್ತಾ ಇದೀನಿ, ಮುಗೀತು. ಅದಕ್ಕೆ ಆಗ್ತಾ ಇಲ್ಲ ನನಗೆ, ಅದ್ರ ಕಡೆ ಜಾಸ್ತಿ ಸೆಳೆತ ಆಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇದೆ ಅಂದ್ರೆ, ಅದಕ್ಕೆ ಹೆಲ್ಪ್ ಮಾಡಕ್ಕೆ ಡಾಕ್ಟರ್ ಇದಾರೆ, ಸೈಕಿಯಾಟ್ರಿಸ್ಟ್ ಗಳು ಇರ್ತಾರೆ. ಅವರು ಕೆಲವೊಂದು ಮೆಡಿಸಿನ್ ಗಳಿಂದ ಅವರಿಗೆ ಆಗ್ತಿವಂತ ಮಾನಸಿಕ ಬದಲಾವಣೆಗಳು ಕಂಟ್ರೋಲ್ ಮಾಡಿ ಏನು ಒಂದು ವಾರ ಎರಡು ವಾರ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು. ಅದಾದ್ಮೇಲೆ ಉಳ್ಕೊಳ್ಳೋದೇನಪ್ಪ ಅಂದ್ರೆ, ಅದನ್ನ ಕಂಪ್ಲೀಟ್ ಆಗಿ ಬಿಡೋದೇನಿದೆಯಲ್ಲ, ಅದು ಬಹಳ ಮುಖ್ಯ. ಅದರಿಂದ ಬಹುಶಃ ನಾವು ತಂಬಾಕು ಬಿಡೋದ್ರಿಂದ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಪ್ರಮಾಣನ ಏನಿಲ್ಲ ಅಂದ್ರೂ ಒಂದು 30-40% ಇಳಿಸಬಹುದು. ಹಾಗಾಗಿ ಅದು ಒಂದು ಈ ಬಾಯಿ ಕ್ಯಾನ್ಸರ್ ಬಗ್ಗೆ ಹೇಳೋದಾದ್ರೆ. ನೆಕ್ಸ್ಟ್ ಸ್ತನದ ಕ್ಯಾನ್ಸರ್ ಬಗ್ಗೆ ಬಂದ್ರೆ, ಅದರಲ್ಲಿ ಎರಡು ತರ ಹೇಳ್ತೀವಿ. ಪ್ರತಿಯೊಬ್ಬ ಹೆಣ್ಮಗಳು ಮೋರ್ ದೆನ್ 30 years ಆಫ್ ಏಜ್, ಅವರು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅನ್ನೋದನ್ನ ರೂಢಿ ಮಾಡ್ಕೋಬೇಕು. ಎಸ್ ಬಿಇ ಅಂತೀವಿ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಸೊ ಮಂತ್ಲಿನೋ 3 months ಒಂದು ಡೇಟ್, ಒಂದು ಸಂಡೇ ಫಿಕ್ಸ್ ಮಾಡ್ಬೇಕು. ಅವರು ಕೊನೆಗೆ ನಾವು ನೋಡ್ಬೇಕಾಗಿರೋದೇನು, ಗಂಟು
1: ಗಂಟು,
0: ಒಂದು ಗಂಟು. ಮೋಸ್ಟ್ ಆಫ್ ದ ಟೈಮ್ ನೋವಿಲ್ಲಾರದೇ
1: ಇರುತ್ತೆ,
0: ನೋವಿಲ್ಲಾರದೇ ಇರುತ್ತೆ. ಆಮೇಲೆ ಎರಡನೇದ್ ಏನಂದ್ರೆ, ನಿಪ್ಪಲ್ ಅಂತ ಕರಿತೀವಲ್ಲ, ಅದರಿಂದ ಬ್ಲಡ್ ಡಿಸ್ಚಾರ್ಜ್ ಆಗ್ತಾ ಇರ್ತದೆ, ಅದು ಒಂದು ಸಿಂಪ್ಟಮ್. ಮತ್ತೆ ಗಂಟು ನೋಡ್ಕೊಳ್ಳೋದಿರುತ್ತೆ. ಅರ್ಲಿಯೆಸ್ಟ್ ಡಿಸೀಸ್ ನ ಐಡೆಂಟಿಫೈ ಮಾಡಬಹುದು, ಆಲ್ಮೋಸ್ಟ್ ನಾವು ಕ್ಯೂರ್ ಮಾಡಬಹುದು. ಕ್ಯೂರ್ ಅಂದ್ರೆ ಮುಗೀತು, ಅವ್ರ ಲೈಫ್ ಅಲ್ಲಿ ಮತ್ತೆ ಕ್ಯಾನ್ಸರ್ ಇತ್ತೋ ಇಲ್ವೋ ಅನ್ನೋ ತರ ಟ್ರೀಟ್ಮೆಂಟ್ ಮಾಡಬಹುದು, ಅದರಿಂದ ಅಷ್ಟು ಬೆನಿಫಿಟ್ ಆಗ್ತದೆ. ಇಲ್ಲಿ ನಾನು ಹೇಳ್ತಿರೋದು ಏನಂದ್ರೆ ಸರ್, ಇದನ್ನ ನಾವು ಹೇಳ್ತೀವಿ, ಎಷ್ಟೊಂದು ಜನ ಎಜುಕೇಟೆಡ್ ಇದ್ದವರು ಇದನ್ನ ಕಲಿತಾರೆ ಅಂದ್ರೆ ಅವೇರ್ನೆಸ್ ತಿಳ್ಕೊಳ್ತಾರೆ, ಬಟ್ ಸ್ಟಿಲ್ ನೆಕ್ಸ್ಟ್ ಬರೋದು ನಿರ್ಲಕ್ಷ್ಯ. ನನಗೇನ್
1: ಬರುತ್ತೆ,
0: ನಂದೆಲ್ಲ ಇರ್ಲಿಕ್ಕಿಲ್ಲ, ನೋಡೋಣ ಬಿಡು. ಅಲ್ಲಿ ಏನಾಗುತ್ತೆ, ಅದು ಸ್ಟೇಜ್ ಒನ್ ಇದ್ದಿದ್ದು ಸ್ಟೇಜ್ ಟೂ ಹೋಗುತ್ತೆ. ಆಮೇಲೆ ಸ್ವಲ್ಪ ಆದ್ಮೇಲೆ ಗಾಬರಿ ಆಗಿ ಅಪ್ರೆನ್ಷನ್ ಆಗಿ ಅವಾಗ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಕ್ಯಾನ್ಸರ್ ಏನಂದ್ರೆ ಸರ್, ವೆನ್ ಇಟ್ ಈಸ್ ಎಟ್ ಎ ಸೈಜ್ ಆಫ್ 1 centimeter, 1 centimeter ಅಂದ್ರೆ ಇಮ್ಯಾಜಿನ್ ಮಾಡ್ರಿ, 1 centimeter ಇರುವಂತಹ ಕ್ಯಾನ್ಸರ್ ಗಡ್ಡೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗುವಂತ ಕೆಪಾಸಿಟಿ ಇದೆ. ಅದಕ್ಕೆ ಅಂದ್ರೆ ಅದರ ಅರ್ಥ, ನಮ್ಮ ದೇಹದಲ್ಲಿ 1 centimeter ಕ್ಯಾನ್ಸರ್ ಗಡ್ಡೆ ಬಂದಿದೆ ಅಂದ್ರೆ ಅದರ ಅರ್ಥ ಅದಕ್ಕೆ ಆಲ್ರೆಡಿ ಬೇರೆ ಕಡೆ ಸ್ಪ್ರೆಡ್ ಆಗಿದೆ, ಅದು ಆಗ್ತಾ ಇದೆ, ಆದ್ರೆ ಕಾಣಿಸ್ತಾ ಇಲ್ಲ
1: ನಮಗೆ.
0: ಮ್ಯಾಕ್ರೋಸ್ಕೋಪಿಕಲಿ ಅಂದ್ರೆ ಕಣ್ಣಿಗೆ ಆಯ್ತು, ಸ್ಕ್ಯಾನಿಂಗ್ ಮಷಿನ್ಗಳಿಗೆ ಆಯ್ತು, ಕಾಣ್ತಾ ಇಲ್ಲ. ಬಟ್ ಕಣ್ಣಿಗೆ ಕಾಣದ ರೂಪದಲ್ಲಿ ಅದಕ್ಕೆ ಸ್ಪ್ರೆಡ್ ಆಗೋ ಕೆಪಾಸಿಟಿ ಇದೆ. ಆ ಕಾನ್ಸೆಪ್ಟ್ ಮೇಲೇನೆ ನಾವೇನ್ ಹೇಳ್ತೀವಿ ಅಂದ್ರೆ, ಅರ್ಲಿಯರ್ ದ ಡಿಸೀಸ್ ಬೆಟರ್ ದ ಪ್ರೊಗ್ನೋಸಿಸ್ ಅಂತ ಕರಿತೀವಿ. ಹಾಗಾಗಿ ಅರ್ಲಿಯರ್ ಆಗಿ ಅವರು ಐಡೆಂಟಿಫೈ ಮಾಡ್ಕೋಬೇಕು. ಇದರಲ್ಲಿ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬಹಳ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್, every 3 months ಅಥವಾ 6 months ಅವರಷ್ಟೇ ಪರೀಕ್ಷೆ ಮಾಡ್ಕೊಳ್ಳೋ ಬದಲಾಗಿ ಅವ್ರಿಗೆ ಏನಾದ್ರು ಬದಲಾವಣೆ ಕಂಡ್ರೆ ಡಾಕ್ಟರ್ ಹತ್ರ ಬರ್ಬೇಕು, ಅದು ಬೇರೆ ವಿಷಯ. ಇನ್ನೊಂದು ಏನಂದ್ರೆ, ಅವರಿಗೆ ಪರೀಕ್ಷೆ ಮಾಡ್ಕೊಳ್ಳಲು ಕೆಲವೊಬ್ಬರಿಗೆ ಪರ್ಸೆಪ್ಷನ್ ಅಲ್ಲಿ ಗೊತ್ತಾಗಲ್ಲ, ಗೊತ್ತಾಗಿರಲ್ಲ, ಈವನ್ ಟ್ಯೂಮರ್ ಇದ್ರು ಕೂಡ ಗೊತ್ತಾಗಿರಲ್ಲ. ಅದೇನಾಗಿರ್ತದೆ, ಲಾಸ್ಟ್ ವೀಕ್ ಒಂದ್ ಫೀಲ್ ಮಾಡಿರ್ತಾರೆ, ನೆಕ್ಸ್ಟ್ ವೀಕ್ ಅದೇ ತರ ಫೀಲ್ ಮಾಡಿರ್ತಾರೆ, ಓ ನಾರ್ಮಲ್ ಅನ್ಕೊಂಡಿರ್ತಾರೆ. ಕ್ಯಾನ್ಸರ್ ಗಡ್ಡೆ ಯಾವ ತರ ಫೀಲ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಆ ಕಾರಣಕ್ಕೆ ಅವರು ಒಂದು 6 ತಿಂಗಳಿಗೆ ಒಂದ್ಸಲ ಆದ್ರೂ ಕೂಡ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಡಾಕ್ಟರ್ ಕ್ಲಿಯರ್ ಆಗಿ ಹೇಳುವ. ಸೊ ಈ ಎರಡನ್ನ ಫಾಲೋ ಮಾಡಿದ್ರೆ ಎಷ್ಟೊಂದು ಕಡೆ ಮಾಡಬಹುದು. ಮಷಿನರಿಯಿಂದ ಯೂಸ್ ಮಾಡೋದು, ಮ್ಯಾಮೋಗ್ರಫಿ ಅಂತೀವಿ, ಅಲ್ಟ್ರಾಸೋನೋಗ್ರಫಿ ಅಂತೀವಿ, ಇದನ್ನ ಗವರ್ಮೆಂಟ್ ಆದ್ರೂ ಇಂಪ್ಲಿಮೆಂಟ್ ಮಾಡಬಹುದು ಅಥವಾ ಅವರು ಪ್ರೈವೇಟ್ ಅಲ್ಲಿ ಆದ್ರೂ ಮಾಡಿಸ್ಕೋಬಹುದು. ಬಟ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಅವ್ರು ತಿಳ್ಕೋಬೇಕಾಗಿರೋ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮತ್ತೆ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬೈ ದಿ ಡಾಕ್ಟರ್.
1: ಸರ್, ಈಗ ಆಸ್ಪತ್ರೆಗಳಲ್ಲಿ ಸ್ಕ್ರೀನಿಂಗ್ ಮಾಡ್ಕೋಬೇಕು ಅನ್ನುವಂಥವ್ರು ಕೆಲವರು ತುಂಬಾ ಜನ ಅನುಮಾನ ಇರ್ತದೆ, ಯಾಕೋ ನನಗೆ ಯಾವುದೋ ಒಂದು ಗಡ್ಡೆ ಚೆಕ್ ಮಾಡಿಸ್ಕೊಂಡು ಬಿಡೋಣ ಅಂತೇಳಿ. ಆ ತರ ಚೆಕ್ ಮಾಡಿಸ್ಕೊಳಕ ಹೋಗ್ತಾರೆ, ಚೆಕ್ ಮಾಡಿಸ್ಕೊಳ್ತಾರೆ, ಮತ್ತೆ ಡಾಕ್ಟರ್ ಹೇಳ್ತಾರೆ ಇದನ್ನ ಟೆಸ್ಟ್ ಮಾಡ್ಬೇಕಂತೇಳಿ, ಅಲ್ಲಿ ಮತ್ತೆ ಭಯ ಪ್ರಾರಂಭ ಆಗ್ತದೆ. ಡಾಕ್ಟ್ರು ನಾ ಚೆಕ್ ಮಾಡಿಸ್ಕೊಳಕ್ ಹೋಗಿದ್ದೆ, ಮತ್ತೆ ಟೆಸ್ಟ್ ಮಾಡಿ ಬೆಂಗಳೂರಿಗೆ ಹೈದರಾಬಾದಿಗೆ ಕಳಿಸ್ತಾರೆ ಅಂತ ಹೇಳಿದಾರ, ಮತ್ತೇನು ನನಗೆ ಪ್ರಾರಂಭ ಆಯ್ತು ಅಂತ ಮತ್ತೆ ಅದೊಂದು ಅನುಮಾನ ಭಯ ಸ್ಟಾರ್ಟ್ ಆಗ್ತದೆ. ಈ ತರ ಚೆಕ್ ಮಾಡಿಸ್ಕೊಳಕ್ಕೆ ಹೋಗಲ್ಲ, ಈ ತರ ಕೆಲವರು ಜನ ಇದ್ರೆ ಇರ್ಲಿ ಬಿಡಪ್ಪ ಮತ್ತೆ ಅದು ಯಾವ್ದೋ ಅಂತೇಳಿ
0: ಗಾಯನ್ ತಡ್ಕೊಳ್ಳಿದ್ವಿ. ಬಟ್ ಅದೇ ಒಂದು ಗಡ್ಡೆ ಏನಾದ್ರು ಇದೆ ಅಂದ್ರೆ ಅದು ಏನಾದ್ರು ಕೆಟ್ಟದೇ ಇರಬಹುದು, ಒಳ್ಳೇದೇ ಇರಬಹುದು ಅನ್ನೋದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಆ ಒಂದು ಅದನ್ನ ಬ್ರಾಡ್ ಆಗಿ ಆಲೋಚನೆ ಮಾಡ್ಬೇಕಂತ ನಾನು ಹೇಳಿದೆ. ನಾವು ಯಾವಾಗ ನ್ಯಾರೋ ಆಗಿ

0: ಯೋಚನೆ ಇರ್ಲಿಕ್ಕಿಲ್ಲ ನನಗೆ ಅನ್ನೋದೇ ನ್ಯಾರೋ ಥಿಂಕಿಂಗ್. ಬ್ರಾಡ್ ಆಗಿದ್ದಾಗ ಇರಬಹುದು, ನಾನು ಕೂಡ ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ಸೊ ಪಾಸಿಬಿಲಿಟಿ ಇದೆ, ಏನಾಗುತ್ತೆ ನೋಡೋಣ ಅನ್ನೋದೊಂದು ಧೈರ್ಯದಿಂದ ಮುಂದೆ ಬಂದ್ರೆ ಮೋಸ್ಟ್ ಆಫ್ ದ ಟೈಮ್ ಇರಲ್ಲ ಸರ್. ಆಕ್ಚುಲಿ ಇನ್ನೊಂದು ಏನು ಕಿವಿ ಮಾತು ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಜನರಿಗೆ ಎಷ್ಟೋ ಸರಿ ಇರೋದಿಲ್ಲ, ಬಟ್ ಇದೇ ಇದೆ ಅಂತ ಅನುಮಾನದಲ್ಲಿ ಪರೀಕ್ಷೆ ಮಾಡಿಸಲಾರ್ದನೆ ಅವರು ಒಂದು 8-10 ವರ್ಷ ಕಳೆದು ಬಿಡ್ತಾರೆ ಅವ್ರ ಲೈಫ್, ಪ್ರೀಶಿಯಸ್ ಲೈಫ್ ನ. ನಾನು ಆತರ ಪೇಷಂಟ್ಸ್ ನೋಡ್ತೇನೆ ಬರ್ತಾರೆ. ಈಗ ನಾ ಲಾಸ್ಟ್ 6-7 ಇಯರ್ಸ್ ಇಂದ ನೋಡ್ತಾ ಇದ್ದೇನಲ್ಲ, ಮಂತ್ಲಿ ಏನಿಲ್ಲ ಅಂದ್ರೆ ಒಬ್ರು ಇಬ್ರು ಆತರ ಬರ್ತಾರೆ. ಅವ್ರು ಲಾಸ್ಟ್ಗೆ ಅವ್ರಿಗೆ 8-10 ವರ್ಷದಿಂದ ಅವ್ರ ತಲೆಯಲ್ಲಿ ಇದೆ, ಆದ್ರೆ ಅವರು ತೋರಿಸ್ಕೊಳ್ತಾರೆ, ಬರ್ತಾರೆ ನನ್ನ ಹತ್ರ ಡಿಸ್ಕಸ್ ಮಾಡ್ತಾರೆ. ನಾನೆಲ್ಲ ಹೇಳ್ತೀನಿ ಅವ್ರಿಗೆ, ಕೆಲವೊಂದಿಷ್ಟು ಜನರಿಗೆ ಅವ್ರು ಕಂಪ್ಲೀಟ್ಲಿ ಹೆಲ್ದಿ ಇರ್ತಾರೆ, ಬಟ್ ಅವ್ರಿಗೆ ಫೀಲಿಂಗ್ ಇರ್ತದೆ ನನಗೇನೋ ಒಂದ್ ಕಡೆ ಎಲ್ಲೋ ಕ್ಯಾನ್ಸರ್ ಇದೆ ಅಂತ. ಅದಕ್ಕೆ ಬರ್ತಾರೆ, ಕೆಲವೊಂದು ಏನೇನೋ ವೇಗ್ ಸಿಂಪ್ಟಮ್ಸ್ ಹೇಳ್ತೇವೆ, ನಾವು ಕೇಳ್ತೀವಿ, ಕೇಳಿದ ನಮ್ಗೆ ಗೊತ್ತಾಗ್ತದೆ ಎಲ್ಲೂ ಫಿಟ್ ಆಗ್ತಾ ಇಲ್ಲ. ಸೊ ನೀವು ಈಗ ರಿಗಾರ್ಡಿಂಗ್ ಬಾಯಿ ಕ್ಯಾನ್ಸರ್ ಬಗ್ಗೆ ಹೇಳಿದೆ, ಸನದ ಕ್ಯಾನ್ಸರ್ ಬಗ್ಗೆ ಗಡ್ಡೆ ಹೇಳಿದೆ, ಆಮೇಲೆ ಕೆಲವೊಂದಿಷ್ಟು ಸರಿ ವೇಟ್ ಲಾಸ್ ಆಗ್ತಾರೆ ಅನ್ನೆಸೆಸರಿ, ಆಮೇಲೆ ಲಾಸ್ ಆಫ್ ಅಪೆಟೈಟ್ ಆಗ್ತಾರೆ, ಊಟ ಸೇರೋದಿಲ್ಲ 3-4 ತಿಂಗಳವರೆಗೂ, ಆಮೇಲೆ ಅನ್ನೆಸೆಸರಿ ರಕ್ತಸ್ರಾವ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮುಟ್ಟು ನಿಂತ 45-50 ವರ್ಷಕ್ಕೆ ಮುಟ್ಟು ನಿಂದಿರುತ್ತೆ, ನಿಂತ ಮೇಲೆ ಒಂದು 2-3 ವರ್ಷ ಮತ್ತೆ ಶುರುವಾಗುತ್ತೆ. ಸೊ ಅಲ್ಲಿ ಗರ್ಭಕೋಶದ ಏನೋ ಸಮಸ್ಯೆ ಇದೆ ಅಂತ ಅರ್ಥ, ಅಥವಾ ಹೊಟ್ಟೆ ಸ್ವಲ್ಪ ಬಾವ್ ಆಗುತ್ತೆ, ನೀರ್ ತುಂಬಿಕೊಳ್ತಾರ ಫೀಚರ್ಸ್ ಬರ್ತವೆ, ಆಮೇಲೆ ಕೆಮ್ಮು, ಕಫದಲ್ಲಿ ರಕ್ತ. ಸೊ ಇವೆಲ್ಲ ಕಾಮನ್ ಸಿಂಪ್ಟಮ್ಸ್ ಅನ್ನೆಸೆಸರಿ. ಈಗ ನಾನು ಇನ್ನೊಂದು ಉದಾಹರಣೆಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಸರ್, ಕೆಲವೊಬ್ರು ಇಷ್ಟು ಮಟ್ಟಿಗೆ ಅಪ್ರಿಹೆನ್ಷನ್ ಆಗಿ ಟೆನ್ಷನ್ ತಗೊಂಡಿರ್ತಾರೆ ಅಂದ್ರೆ, ಹೊಸ ಬ್ರಷ್ ತಗೊಂಡಿರ್ತಾರೆ, ಬ್ರಷ್ ಮಾಡಿರ್ತಾರೆ, ಒಂದ್ ಸ್ವಲ್ಪ ಏನಾದ್ರೂ ಒಂದ್ 2-3 ಡ್ರಾಪ್ ಬ್ಲಡ್ ಬಂದಿರ್ತಾರೆ, ಅವ್ರು ಓಡ್ ಬಂದ್ಬಿಟ್ಟಿರ್ತಾರ, ನನ್ನ ಕ್ಯಾನ್ಸರ್ ಆಗಿದೆ ಎಲ್ಲ ಚೆಕ್ ಮಾಡ್ರಿ ಅಂತ. ಸೊ ಈ ತರದವ್ರನ್ನು ನೋಡ್ತೀವಿ, 3-4 ಸ್ಟೇಜ್ ದಾಟ್ತಾ ಇರ್ತದೆ, ಅವ್ರಿಗೆ ಮನೇಲಿ
1: ಕುಂತಿರ್ತಾರೆ
0: ಅಂತವ್ರನ್ನ ನೋಡ್ತೀವಿ. ಸೊ ನಾವು ಪೇಷಂಟ್ ನ ನೋಡಿ ಅವ್ರಿಗೆ ನಿಜವಾಗ್ಲೂ ಎವಾಲ್ಯೂಯೇಷನ್ ಅವಶ್ಯಕತೆ ಇದೆ ಇಲ್ವಾ ಅಂತ ಬಹಳ ಸಾರಿ ಅವ್ರಿಗೆ ಒಂಥರ ಅಶ್ಯೂರೆನ್ಸ್ ಕೊಟ್ಟು ನಂಬಿಕೆ ಹುಟ್ಟಿಸಿ ಕಳಿಸಿರ್ತೀವಿ ನಾವು, ನೀವು ಹೋಗಿ ಅಂತ, ಏನು ಆಗೋದಿಲ್ಲ ನಿಮ್ಗೆ, ಆರಾಮಾಗಿರಿ, ಸೊ ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಕ್ಯಾನ್ಸರ್ ಸಿಂಪ್ಟಮ್ಸ್ ಗಳಿಲ್ಲ, ನೀವು ಆರೋಗ್ಯವಾಗಿದ್ದೀರಾ ಅಂತ ಅವರಿಗೆ ಅಶ್ಯೂರೆನ್ಸ್ ಕೊಟ್ಟು ಕಳಿಸಿರ್ತೀವಿ. ಬಟ್ ಆದ್ರೂ ಮತ್ತೆ 1 ಇಯರ್ ಆದ್ಮೇಲೆ ಮತ್ತೆ ಅದೇ ತರ ಒಂದು ಫೀಲಿಂಗ್ ಅಲ್ಲಿ ಬರ್ತಾರೆ ಅವರು, ಕೆಲವೊಬ್ರು ಆ ತರ
1: ಇರ್ತಾರೆ,
0: ಅವ್ರಿಗೇನಾದ್ರೂ ನಾವು ಪರೀಕ್ಷೆಗಳು ಬರ್ಕೊಟ್ರೆ ಮಾಡ್ಸಲ್ಲ, ಅವ್ರು
1: ಮಾಡ್ಸಲ್ಲ,
0: ಬರ್ತಾರೆ 10 ನಿಮಿಷ ಅವರಿಗೆ ಅಪ್ರಿಹೆನ್ಷನ್ ಇರುತ್ತೆ, ಮತ್ತೆ ಹೋಗ್ತಾರೆ,
1: ಕೌನ್ಸಿಲಿಂಗ್ ತಗೊಳ್ತಾರೆ,
0: ಹೋಗ್ಬಿಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ಸಲ್ಲ, ಮತ್ತೆ ಬರ್ತಾರೆ. ಏನಾಗ್ತದೆ ಅಂದ್ರೆ ಆ ವ್ಯಕ್ತಿಯಲ್ಲಿ ಈ ಇಡೀ ವರ್ಷಗಳು ಆ ಚಿಂತೆ ಒಳಗನೆ ಕೊರಗ್ತಾ ಇದ್ದಾನೆ, ಇನ್ವೆಸ್ಟಿಗೇಷನ್ ಮಾಡಿಸ್ಲಿಕ್ಕೆ ಭಯ, ಅದ್ರಲ್ಲಿ ಪಾಸಿಟಿವ್ ಬಂದ್ಬಿಟ್ರೆ ಅದ್ರಲ್ಲಿನೇ ಒಂದು 8-10 ವರ್ಷ ಕಳೆದವರು ಇದ್ದಾರೆ ಎಕ್ಸಾಂಪಲ್. ಸೊ ಪ್ರೀಶಿಯಸ್ ಲೈಫ್ ಅಲ್ಲಿ ಆರಾಮಾಗಿ ಅದನ್ನ ತಲೆಯಿಂದ ತೆಗೆದುಹಾಕಿ ಲೈಫ್ ನ ಮುಂದುವರ್ಸೋದ್ ಹೊರತಾಗಿ ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನೇ ಆಲೋಚನೆ ಮಾಡ್ಕೊಂಡು ಕೂತರು ಕೂಡ ನೋಡಿದೀವಿ.
1: ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಕೆಲವೊಂದು ಜನಗಳಿಗೆ ಈ ಕ್ಯಾನ್ಸರ್ ಬಗ್ಗೆ ಅರಿವು ಕಡಿಮೆ ಇದೆ ಅಂತ ಅನಿಸ್ತದೆ. ಯಾಕೆ ಬರ್ತದೆ ಅದು, ಏನು ಏನೋ ಅಂತ ಆಗಿರ್ತದೆ ಬಿಡು ಅಂತೇಳಿ ನೆಗ್ಲೆಕ್ಟ್ ಮಾಡೋರು ಜಾಸ್ತಿ. ಆ ಒಂದು ಭಾಗದಲ್ಲಿ ಆ ಜನಗಳಿಗೆ ಅವೇರ್ನೆಸ್ ಕೊಡ್ತಕ್ಕಂತ ಕೆಲಸ ಆಗ್ಬೇಕಂತ ಅನಿಸ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ನಾನು ಬಹಳ ಅದಕ್ಕೆ ನಾನು ಕನ್ಸರ್ನ್ ಇರೋದು ಮೇನ್ಲಿ ಅಬೌಟ್ ರೂರಲ್ ಪಾಪ್ಯುಲೇಷನ್ ಸರ್, ಅವ್ರಿಗೋಸ್ಕರನೇ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನ ಆಯ್ತು ಮತ್ತು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಈ ನಾನೇನು ಹೇಳದ್ನಲ್ಲ ಈ ನಿರ್ಲಕ್ಷ್ಯ ಬಿಡೋದಾಯ್ತು, ಒಂದು ಸ್ಟಿಗ್ಮಾನ ತೆಗೆದುಹಾಕೋದಾಯ್ತು. ಸೊ ನಂಗೆ ಕ್ಯಾನ್ಸರ್ ಬಂದ್ರೆ ಏನಾಯ್ತು, ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬಲ್ಲೆ ಅನ್ನೋ ಒಂದು ಧೈರ್ಯ ಅವರಲ್ಲಿ ಬರೋ ಹಂತದವರೆಗೆ ಆಯ್ತು. ನಾವು ಬಹಳಷ್ಟು ಅಲ್ಲಿ ನಮ್ಮ ಕಾರ್ಯಕ್ರಮಗಳು ಕೇಂದ್ರೀಕೃತ ಆಗ್ಬೇಕು ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಯಾಕಂದ್ರೆ ಸಿಟಿಗಳಲ್ಲಿ ಒಂದಷ್ಟು ಮಟ್ಟಿಗೆ ಜನರು ಏನೋ ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ, ತೋರಿಸ್ಕೊಳ್ತಾರೆ, ಅಥವಾ ಇಲ್ಲಿ ಅವರಿಗೆ ತೋರಿಸ್ಲಿಕ್ಕೆ
1: ಅವಕಾಶಗಳಿರ್ತವೆ,
0: ಇಲ್ಲ ಇಲ್ಲ ಅಂದ್ರೆ ಕೂಡ ಮೆಟ್ರೋಸ್ಗಳಿಗೆ ಹೋಗ್ತಾರೆ, ಸಂಭವ ಮ್ಯಾನೇಜ್ ಆಗುತ್ತೆ. ಬಟ್ ಮೇನ್ಲಿ ರೂರಲ್ ಪಾಪ್ಯುಲೇಷನ್ ಅಲ್ಲಿ ಈ ಒಂದು ಇಗ್ನೋರೆನ್ಸ್ ಇದೆ ಅಲ್ಲ ಸರ್, ಅಲ್ಲಿಂದ ಹೊರಗೆ ಬರ್ಬೇಕು ಅವರು. ಅದಕ್ಕೆ ನಾನು ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಅವರು ರೂರಲ್ ಪಾಪ್ಯುಲೇಷನ್ ಅವರಿಗೆ. ಅವರು ಮುಖ್ಯವಾಗಿ ಅಟ್ ಲೀಸ್ಟ್ ನಮ್ಮ ಭಾಗದವರು ಬಹಳಷ್ಟು ಜನ ಏನು ಈ ತಂಬಾಕು ಬಳಸೋರು ಏನಿದಾರಲ್ಲ, ಎರಡು ಕೆಲಸಗಳನ್ನ ಬಾಯಿ ಪರೀಕ್ಷೆ ಮಾಡ್ಕೊಳ್ಳೋದು ಮತ್ತೆ ತಂಬಾಕನ್ನು ಬಿಡೋದು, ಇವೆರಡನ್ನ ಮಾಡಿದ್ರೆ ಬಹುಶಃ ನಾವು ನಮ್ಮ ಭಾಗದಲ್ಲಿ ತಂಬಾಕು ಬಿಟ್ರೆ ಒಂದು 20% ಕ್ಯಾನ್ಸರ್ ಪೇಷಂಟ್ಸ್ ಗಳನ್ನಾದ್ರೂ ಕಡಿಮೆ ಮಾಡಬಹುದು. 20% ಜನ ತಂಬಾಕು ಬಿಟ್ರು ಕೂಡ ಒಂದು 20% ಆಫ್ ಕ್ಯಾನ್ಸರ್ ಪೇಷಂಟ್ಸ್ ನಾವು ಕಡಿಮೆ ಮಾಡಬಹುದು ನಮ್ಮಲ್ಲಿ. ಸೊ ಹಳ್ಳಿ ಜನರಿಗೆ ಮಾಡಬೇಕಾಗಿರೋದು ನನ್ನ ಅವ್ರಿಗೆ ಮೇನ್ ರಿಕ್ವೆಸ್ಟ್ ಏನಂದ್ರೆ ನನಗೆ, ಹಳ್ಳಿ ಜನರು ಬಾಯಿನ ಪರೀಕ್ಷೆ ಮಾಡ್ಕೊಳ್ಳಿ, ಕುತ್ತಿಗೆನ ಪರೀಕ್ಷೆ ಮಾಡ್ಕೊಳ್ಳಿ, ತಂಬಾಕನ್ ಬಿಡ್ರಿ. ಇದರಿಂದ ನಾವು ಗ್ಯಾರಂಟಿ ಅರ್ಲಿಯಾಗಿ ಐಡೆಂಟಿಫೈ ಮಾಡಬಹುದು. ಒಂದು ಸಮಸ್ಯೆ ಏನಂದ್ರೆ ಸರ್, ಬಾಯಿದು ಮತ್ತು ಬೇರೆ ಭಾಗದ್ದು ಈಗ ಸ್ತನ ಅಂತ ಕರಿತೀವಿ, ಒಂದೊಂದ್ಸರಿ ಬರೀ ಗಡ್ಡೆನಷ್ಟೇ ತೆಗಿತೀವಿ, ಒಂದೊಂದ್ಸರಿ ಪೂರ್ತಿ ಸ್ತನ ತೆಗೆದ್ರೆ ಏನ್ ತೊಂದರೆ ಇಲ್ಲ, ಬಟ್ ಬಾಯಿ ವಿಷಯದಲ್ಲಿ ಹಾಗಲ್ಲ.

0: ನಮಗೆ ಅಲ್ಲಿ ಒಂದೊಂದು ಸೆಂಟಿಮೀಟರ್ ಕೂಡ ಮುಖ್ಯ,
1: ಉಳಿಸಬೇಕಾಗುತ್ತೆ.
0: ಯಾಕಂದ್ರೆ ಸ್ವಲ್ಪ ಜಾಸ್ತಿ ತೆಗೆದ್ರೆ ಅವನಿಗೆ ಊಟ ಮಾಡಕ್ ತೊಂದ್ರೆ, ಉಸಿರಾಡಕ್ ತೊಂದ್ರೆ, ರಾತ್ರಿ ಅವನಿಗೆ ಚೋಕ್ ಬಂದಂಗ ಆಗುತ್ತೆ, ಸ್ವಲ್ಪ ಬ್ರೀದಿಂಗ್ ಡಿಫಿಕಲ್ಟ್ಸ್ ಆಗ್ತವೆ, ಮತ್ತೆ ಮಾತಾಡಕ್ಕಾಗಲ್ಲ. ಬಹಳ ಕ್ರಿಟಿಕಲ್ ಏರಿಯಾ ಅದು. ಹಾಗಾಗಿ ಅಲ್ಲಿ ಎಷ್ಟು ಅರ್ಲಿ ಇರುತ್ತೆ, ಎಷ್ಟು ಸಣ್ಣದಿರುತ್ತೆ ಗಡ್ಡೆ, ಅಷ್ಟು
1: ಚೆನ್ನಾಗಿ ಬೇಗ
0: ಟ್ರೀಟ್ಮೆಂಟ್ ಮಾಡಬಹುದು ನಾವು.
1: ತುಂಬಾ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರೆ ಸರ್. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಕ್ಯಾನ್ಸರ್ ಪತ್ತೆ ಹಚ್ಚುವಂತಹ ವಿಷಯದ ಬಗ್ಗೆ, ಸಾರ್ವಜನಿಕರಲ್ಲಿ ಇರತಕ್ಕಂಥ ಅಪನಂಬಿಕೆಗಳ ಬಗ್ಗೆ ತುಂಬಾ ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರೆ, ಇನ್ನೂ ಕೂಡ ಸಾರ್ವಜನಿಕರಿಗೆ ಅದು ಭಯ ಇದೆ, ಆತಂಕ ಇದೆ, ಕ್ಯಾನ್ಸರ್ ತೋರಿಸ್ಕೊಳ್ಳೋಕೆ ಒಂದು ಒಳಗಡೆ ಒಂದು ಭಯ ಪ್ರಾರಂಭ ಆಗ್ತಿರ್ತದೆ. ಹಾಗಾಗಿ ಅದನ್ನು ಎಲ್ಲವನ್ನು ಬಿಟ್ಟು ತಮಗೆ ಏನಾದರೂ ಅನುಮಾನ ಬಂತಂದರೆ ಬೇಗ ವೈದ್ಯರನ್ನು ಕಾಣಬೇಕು ಅನ್ನುವಂಥ ಒಂದು ಸಂದೇಶ ತಾವು ಕೊಟ್ಟರಿ. ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಅನಿಸಿಕೆಗಳು ವಿಚಾರಗಳು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.
2: ಧನ್ಯವಾದ. ಇದುವರೆಗೆ ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆ ಮತ್ತು ಅಪನಂಬಿಕೆಗಳ ಕುರಿತು ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ, ಸಹಕಾರ ಬಿ ನರಸಿಂಹಲು ಯಾದವ್. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೃಷಿ ಉನ್ನತಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಎಸ್.ಎ. ಗದ್ದನಕೇರಿ.
3: ಈ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಇದೊಂದು ಸ್ವತಂತ್ರ ಯೋಜನೆಯಲ್ಲ. ಬದಲಿಗೆ ಭಾರತದಲ್ಲಿನ ಕೃಷಿಕರ ಕೃಷಿ ಉತ್ಪಾದನೆ ಮತ್ತು ರೈತರ ಕಲ್ಯಾಣವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದಂಥ ಅನೇಕ ಕಾರ್ಯಕ್ರಮಗಳನ್ನು ಒಳಗೊಂಡಿರುವಂಥ ಒಂದು ಸಮಗ್ರ ಯೋಜನೆಯಾಗಿದೆ. ಅಂದರೆ ಒಂದು ಇಂಟಿಗ್ರೇಟೆಡ್ ಪ್ರಾಜೆಕ್ಟ್ ಆಗಿದೆ, ನಾಟ್ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್. ಈ ಒಂದು ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆಯ ಘಟಕಗಳು 5 ಇದ್ದಾವೆ. ಅವುಗಳಲ್ಲಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ, ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್, ಎಣ್ಣೆ ಕಾಳು ಮತ್ತು ತಾಳೆ ಎಣ್ಣೆಯ ರಾಷ್ಟ್ರೀಯ ಮಿಷನ್, ರಾಷ್ಟ್ರೀಯ ತೋಟಗಾರಿಕಾ ಅಭಿವೃದ್ಧಿ ಮಿಷನ್, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಪ್ರತಿಯೊಂದು ಯೋಜನೆಯ ಒಂದು ಉದ್ದೇಶ, ಅದರ ಪ್ರಯೋಜನ ಹಾಗೂ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾದಂಥ ಅರ್ಹತೆ ಮತ್ತು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಮತ್ತು ಈ ಒಂದು ಸಮಗ್ರ ಯೋಜನೆಯ ಬಜೆಟ್ ಹಂಚಿಕೆ ಹಾಗೂ ಈ ಒಂದು ಒಟ್ಟಾರೆ ಯೋಜನೆಯ ಕನ್ಕ್ಲೂಷನ್ ಅಥವಾ ತೀರ್ಮಾನ ಏನು ಎಂಬುದರ ಬಗ್ಗೆ ನಾನು ತಿಳಿ ಹೇಳಲು ಇಚ್ಛೆ ಪಡ್ತೇನೆ. ಪ್ರಥಮವಾಗಿ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆಯ ಘಟಕಗಳಲ್ಲಿ ಪ್ರಪ್ರಥಮವಾಗಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ. ಸ್ವತಂತ್ರ ಬಂದಾಗ ಭಾರತದ ಭೂಮಿಯಲ್ಲಿನ ಅಥವಾ ಮಣ್ಣಿನ ಸಾವಯವ ಕೃಷಿ ಅಂಶ 0.5 ಹೀಗಿತ್ತು ಶೇಕಡಾವಾರು. ಆದರೆ ಈಗ ಸಾವಯವ ಇಂಗಾಲ ಏನಂತೇವಲ್ಲ ಅದು ಈಗ 0.2 ಇಳಿದಿದೆ. ಇದರಿಂದ ನಿರೀಕ್ಷಿತ ಪ್ರಮಾಣದ ಉತ್ಪಾದನೆ ಅಥವಾ ಉತ್ಪಾದಕತೆಯನ್ನು ಪಡೆಯಲು ಸಾಧ್ಯವಾಗ್ತಾ ಇಲ್ಲ. ಹಾಗೂ ಅನೇಕ ಕಡೆ ಸತತ ಒಂದೇ ಒಂದು ಬೆಳೆಯನ್ನು ಬೆಳೆಯೋದ್ರಿಂದ, ಮೋನೋಕ್ರಾಪಿಂಗ್ ಆಗಿರೋದ್ರಿಂದ ಮತ್ತು ಸರಿಯಾದ ಬೆಳೆ ಪರಿವರ್ತನೆ ಅನುಸರಿಸದೇ ಇರುವುದರಿಂದ ಹಾಗೂ ಮಣ್ಣಿನ ಫಲವತ್ತತೆಯ ಬಗ್ಗೆ ತೆಗೆದುಕೊಳ್ಳಬೇಕಾದಂತಹ ಪ್ರಮಾಣದಲ್ಲಿ ಅದರ ರಕ್ಷಣೆಯನ್ನು ಮಾಡದೇ ಇರುವುದರಿಂದ ಈ ಒಂದು ವಿಷಯ ಬಹಳ ಮಹತ್ವ ಪಡೆದಿದೆ. ಮಣ್ಣಿನ ಪೌಷ್ಟಿಕಾಂಶದ ಮಟ್ಟವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ರಸಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಕಾಲಕಾಲಕ್ಕೆ ಅಂದರೆ ಸ್ಪ್ಲಿಟ್ ಅಪ್ಲಿಕೇಶನ್ ಅಂತೀವಿ ನಾವು, ಆ ಥರ ಬೆಳೆಯ ವಿವಿಧ ಹಂತಗಳಿಗೆ ಅನುಗುಣವಾಗಿ ವಿವಿಧ ಪೋಷಕಾಂಶಗಳ ಒಂದು ಮೂಲ ಪ್ರಮಾಣವನ್ನು ತಿಳಿದುಕೊಂಡು ಹೆಚ್ಚು ಪ್ರಮಾಣ ಮಣ್ಣಿನಲ್ಲಿದ್ದರೆ ಆ ಪರ್ಟಿಕ್ಯುಲರ್ ಪೋಷಕಾಂಶದ ಪ್ರಮಾಣವನ್ನು ಕಡಿಮೆ ಮಾಡುವುದು, ಮಣ್ಣಿನಲ್ಲಿರುವಂತಹ ಒಂದು ಪೋಷಕಾಂಶದ ಪ್ರಮಾಣ ಹೆಚ್ಚಿದ್ದರೆ ಹೀಗೆ, ಕಡಿಮೆ ಇದ್ದರೆ ಅದನ್ನು ಇನ್ನಿಷ್ಟು ಈ ನಾವು ರೆಕಮೆಂಡ್ ಮಾಡಿದಂಥ ಪ್ರಮಾಣಕ್ಕಿಂತ ಹೆಚ್ಚು ಕೊಡುವುದು, ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡು ಒಟ್ಟಾರೆ ರೈತರ ಒಂದು ಬೆಳೆಯ ಇಳುವರಿಯನ್ನು ಹೆಚ್ಚು ಕೊಡಲು ಅನುಕೂಲವಾಗುವಂತೆ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಇದು ಒಂದನೇ ಘಟಕ. ಇನ್ನು ಎರಡನೇದು ಅಂದರೆ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್. ಕೃಷಿಯಲ್ಲಿ ಆಧುನಿಕ ಕೃಷಿ ಅಂತೀವಿ, ಹಸಿರು ಕ್ರಾಂತಿ ಆಯಿತು, ಅನೇಕ ಕ್ರಾಂತಿಗಳಿಂದ ಉತ್ಪಾದಕತೆ ಹೆಚ್ಚಾದರೂ ಕೂಡ ಆ ಉತ್ಪಾದಕತೆ ಒಂದು ಸುಸ್ಥಿರವಾಗಿಲ್ಲ, ಅನೇಕ ವೇರಿಯೇಷನ್ಸ್ಗೆ ಒಳಗಾಗ್ತಾ ಇದೆ. ಅದಕ್ಕೆ ಸುಸ್ಥಿರ ಒಂದು ಕೃಷಿಗಾಗಿ ಆ ಉತ್ಪಾದಕತೆಯನ್ನು ಉಳಿಸಿಕೊಂಡು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಮುಂದಿನ ಭವಿಷ್ಯದ ನಿರ್ಮಾತೃಗಳಿಗೆ ಅಥವಾ ಭವಿಷ್ಯದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬ ಜೀವಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಅಂತ

ಒಂದು ಇನ್ನೊಂದು ಘಟಕ. ಇದರಲ್ಲಿ ನಾವು ಸಾವಯವ ಕೃಷಿ ಮತ್ತು ಸಂರಕ್ಷಣ ಕೃಷಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಅದನ್ನೇ ಇನ್ನೊಂದು ರೂಪದಲ್ಲಿ ನೈಸರ್ಗಿಕ ಕೃಷಿ ಅಂದರೆ ನ್ಯಾಚುರಲ್ ಫಾರ್ಮಿಂಗ್, ಇನ್ನು ಸಂರಕ್ಷಣಾ ಕೃಷಿ ಅಂದರೆ ಕನ್ಸರ್ವೇಷನ್ ಅಗ್ರಿಕಲ್ಚರ್. ಇಂಥ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವತ್ತ ಗಮನ ಹರಿಸಬೇಕಾಗಿದೆ. ಇದು ಎರಡನೇ ಘಟಕ. ಅನೇಕ ಮಜಲುಗಳನ್ನು ಏರಿಳಿತ ಕಂಡ ಭಾರತೀಯ ಕೃಷಿ ಸನಾತನ ಸಾಂಪ್ರದಾಯಿಕ ಕೃಷಿಯ ಬೇರುಗಳನ್ನು ಹೊಂದಿದೆ. ಆಧುನಿಕ ಕೃಷಿ ಅಥವಾ ರಸಾಯನ ಕೃಷಿ, ಇದೇನು ಮಾಡರ್ನ್ ಅಗ್ರಿಕಲ್ಚರ್ ಅಂತಿರಲ್ಲ, ಇದರ ಒಳ ಹೊರಗುಗಳನ್ನು ಕೂಡ ಅರಿತುಕೊಂಡಂತಾಗಿದೆ ಈಗ. ಆದರೆ ಈಗ ನಮ್ಮ ಗಮನ ಗುಣಮಟ್ಟದ ಆಹಾರ,

0: ಬೇರುಗಳನ್ನು ಹೊಂದಿದೆ. ಆಧುನಿಕ ಕೃಷಿ ಅಥವಾ ರಸಾಯನ ಕೃಷಿ, ಇದೇನು ಮಾಡರ್ನ್ ಅಗ್ರಿಕಲ್ಚರ್ ಅಂತಿರಲ್ಲ, ಇದರ ಒಳ ಹೊರಗುಗಳನ್ನು ಕೂಡ ಅರಿತುಕೊಂಡಂತಾಗಿದೆ ಈಗ. ಆದರೆ ಈಗ ನಮ್ಮ ಗಮನ ಗುಣಮಟ್ಟದ ಆಹಾರ, ಇದಕ್ಕಾಗಿ ಗುಣಮಟ್ಟದ ಬೆಳೆ, ಅದಕ್ಕಾಗಿ ಗುಣಮಟ್ಟದ ಮಣ್ಣು, ಈ ಎಲ್ಲ ಗುಣಮಟ್ಟದ ಕಡೆ ನಿಟ್ಟಿನಲ್ಲಿ ವಿಚಾರ ಮಾಡ್ತಾ ಮಾಡ್ತಾನೆ ಉತ್ಪಾದನೆಯನ್ನು ಕಾಪಾಡಿಕೊಳ್ಳೋದು, ಹಾಗೂ ಈ ಇನ್ಪುಟ್ಸ್ ಅವುಗಳ ಖರ್ಚನ್ನು ಕಡಿಮೆ ಮಾಡಿ ಪರಿಸರಕ್ಕೆ ಪೂರಕವಾದಂತಹ ಪದ್ಧತಿಗಳ ಕಡೆ ಹೆಚ್ಚು ಲಕ್ಷ್ಯ ವಹಿಸಿ ಸುಸ್ಥಿರತೆಯನ್ನು ಕೃಷಿಯಲ್ಲಿ ಸಾಧಿಸುವುದು, ಇದು ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಘಟಕದ ಒಂದು ಉದ್ದೇಶ. ಇನ್ನು ಮೂರನೇದ್ದು ಎಣ್ಣೆ ಕಾಳುಗಳು ಮತ್ತು ತಾಳೆ ಎಣ್ಣೆ ರಾಷ್ಟ್ರೀಯ ಮಿಷನ್. ನಾವು ಸಾಮಾನ್ಯವಾಗಿ ಆಹಾರ ಉತ್ಪಾದನೆ ಅಂದಾಗ ಸೀರಿಯಲ್ಸ್ ಮತ್ತು ಪಲ್ಸಸ್, ತೃಣಧಾನ್ಯಗಳು ಮತ್ತು ಬೇಳೆಕಾಳು ಉತ್ಪಾದನೆಗೆ ಹೆಚ್ಚು ಗಮನ ಕೊಡ್ತೀವಿ. ಆದರೆ ದೇಶ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ದೇಶದಲ್ಲಿನ ಸರ್ಕಾರ. ಅದಕ್ಕಾಗಿ ನ್ಯಾಷನಲ್ ಮಿಷನ್ ಆನ್ ಆಯಿಲ್ ಸೀಡ್ಸ್ ಆ್ಯಂಡ್ ಆಯಿಲ್ ಪಾಮ್, ಈ ಒಂದು ಯೋಜನೆಯ ಕೂಡ ಇದೊಂದು ಪ್ರಮುಖ ಘಟಕ. ಈ ಏನು ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಐತಲ್ಲ, ಅದರೊಳಗೆ ಇದು ಕೂಡ ಒಂದು ಪ್ರಮುಖ ಘಟಕ. ಇಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಈಗಿನ ಪ್ರೈಮರಿ ಆಯಿಲ್ ಸೀಡ್ ಪ್ರೊಡಕ್ಷನ್ 39 ಮಿಲಿಯನ್ ಟನ್ ಐತಲ್ಲ, ಇದು 2030-31 ಅಟ್ಲೀಸ್ಟ್ 69.7 ಮಿಲಿಯನ್ ಟನ್ ಆಗಬೇಕು ಅನ್ನುವಂಥ ಗುರಿ ಈ ಒಂದು ಯೋಜನೆಯಲ್ಲಿದೆ. ಇದಕ್ಕಾಗಿ ಎಣ್ಣೆಕಾಳು ಬೆಳೆಯುವಂಥ ರೈತರನ್ನು ಪ್ರೇರೇಪಿಸುವುದು, ಅದರಲ್ಲಿ ಒಳ್ಳೆಯ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳೋದು, ಹವಾಮಾನ ವೈಪರೀತ್ಯಕ್ಕಾಗಲಿ ವಿವಿಧ ಹಂಗಾಮಿನಲ್ಲಿ ಬೆಳೆಯುವಂಥ ಎಲ್ಲ ಎಣ್ಣೆಕಾಳುಗಳು ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು. ಇನ್ನು ನಾಲ್ಕನೆಯದು ರಾಷ್ಟ್ರೀಯ ತೋಟಗಾರಿಕೆ ಅಭಿವೃದ್ಧಿ ಮಿಷನ್. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ರೈತರಿಗೆ ಅನೇಕ ವಿಷಯಗಳು, ಅದರಲ್ಲಿ ಮಾರುಕಟ್ಟೆ ಬರ್ಬೋದು, ಬೆಳೆ ವಿಮೆ ಬರ್ಬೋದು, ಕೃಷಿ ಯಾಂತ್ರೀಕರಣ ಬರ್ಬೋದು, ಅಥವಾ ಏನಂತೀರಿ ಅಗ್ರಿಕಲ್ಚರ್ ಎಂಟರ್ಪ್ರಿನರ್ಶಿಪ್ ಬರ್ಬೋದು, ಈ ಥರ ಒಂದು ಯೋಜನೆಗಳು, ಅದಕ್ಕೆ ಸೌಲಭ್ಯವನ್ನು ಕೊಟ್ಟು ಹೊಸ ಹೊಸ ವಿಚಾರಗಳನ್ನು ಅದೊಂದು ಕೃಷಿ ಉದ್ಯಮಕ್ಕೆ ಅದು ಪರಿವರ್ತಿಸಿ ಇದರಿಂದ ರೈತರ ಕಲ್ಯಾಣವನ್ನು ಸಾಧಿಸುವ ನಿಟ್ಟಿನಲ್ಲಿ ಇದು ಒಂದು ಘಟಕ. ಇನ್ನು ಒಟ್ಟಾರೆ ಉದ್ದೇಶ, ಒಂದೊಂದು ಘಟಕದ ಉದ್ದೇಶಗಳನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿದೆ. ಒಟ್ಟಾರೆ ಇಲ್ಲಿ ಉದ್ದೇಶ ಏನಿದೆ ಅಂದರೆ, ಕೇಂದ್ರ ಸರ್ಕಾರದ್ದು ಸುಮಾರು 68% ರೈತರನ್ನು ಹೊಂದಿದಂಥ ದೇಶ, 40 ನೇರವಾಗಿ ರೈತರು, ಇನ್ನು 28% ಮಂದಿ ಈ ಲ್ಯಾಂಡ್ಲೆಸ್ ಲೇಬರರ್ಸು, ಈ ಥರ ಯಾವುದೇ ಆದಾಯ ಇಲ್ಲದ್ದು, ವ್ಯಾಪಾರ ಅಥವಾ ನೌಕರಿ ಇಲ್ಲಾರ್ದಂಥವ್ರು ಕೂಡಿದ್ರೆ 68%. ಒಟ್ಟಾರೆ ಇವರ ಜೀವನ ಮಟ್ಟ ಸುಧಾರಿಸಬೇಕಾದ್ರೆ ಉತ್ತಮ ಕೃಷಿ ಪದ್ಧತಿಗಳು ಬೇಕು. ಆದರೆ ಇಲ್ಲಿಯವರೆಗಿನ ಕೃಷಿ ಪದ್ಧತಿಗಳು ಉತ್ತಮವಾಗಿ ಅದಾವು, ಆದರೆ ಅದರ ಅಳವಡಿಕೆ ಬಹಳ ನಿಖರವಾಗಿ ಪರ್ಟಿಕ್ಯುಲರ್ ರೈತರ ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಅದು ಯಾವುದು ಉತ್ತಮ ಕೃಷಿ ಪದ್ಧತಿ ಅನಿಸುತ್ತೆ ವಲಯವಾರು ಅಂತಲ್ಲೇ ವಿಶೇಷವಾದ ಅಥವಾ ನಿರ್ದಿಷ್ಟವಾದ ತಂತ್ರಜ್ಞಾನದ ಮೂಲಕ ಬೆಳೆ ಇಳುವರಿ ಅಷ್ಟೇ ಅಲ್ಲ, ಬೆಳೆ ಬಿತ್ತಿನಿಂದ ಹಿಡ್ಕೊಂಡು ಅದನ್ನು ಮಾರಾಟ ಮಾಡುವವರಿಗಿನ ಅನೇಕ ಏನು ಕುಂದು ಕೊರತೆ ಬರ್ತವೆ. ಗ್ರೇಡಿಂಗ್ ಅಂತ ಬರುತ್ತೆ, ಸ್ಟೋರೇಜ್ ಅಂತ ಬರುತ್ತೆ, ಅದ್ರ ಅಲ್ಲಿ ಕೂಡ ಬೆಳೆಯ ಒಂದು ಗುಣಮಟ್ಟ. ಒಟ್ಟಾರೆ ಬರೇ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲ, ಈ ತಂತ್ರಜ್ಞಾನ ಮೂಲಕ ಬೆಳೆ ಇಳುವರಿ ಮತ್ತು ಅದ್ರ ಗುಣಮಟ್ಟ, ಅದ್ರ ಕೀಪಿಂಗ್ ಕ್ವಾಲಿಟಿ ಆಗಲಿ, ಅದ್ರ ಸ್ಟೋರೇಜ್ದೊಳಗೆ ಇದು ಅಂತ ಇದು ಮಾಡೋದ್ರಿಂದ ಒಟ್ಟಾರೆ ವೇಸ್ಟ್ ಆಗಬಾರ್ದು, ವ್ಯರ್ಥ ಆಗಬಾರ್ದು. ಹೀಗೆ ಮಾಡೋದ್ರಿಂದ ರೈತರ ಆದಾಯವನ್ನು ಹೆಚ್ಚಿಸುವ ಒಂದು ನಿಟ್ಟಿನಲ್ಲಿ ಸರ್ಕಾರದ ಪ್ರಯತ್ನ. ಸುಧಾರಿತ ಮಾರುಕಟ್ಟೆ, ಈ ಬೆಂಬಲ ಬೆಲೆ ಇದೆ, ಬೆಳೆ ವಿಮೆ ಇದೆ, ಪರಿಹಾರಗಳದಾವು, ಮತ್ತು ಕೆಲವೊಂದು ಪಾವತಿ ನಿಯಮಗಳು ಅವನ್ನು ಸರಳೀಕರಣಗೊಳಿಸ್ತಾರೆ. ಒಟ್ಟಾರೆ ಇದರಿಂದ ರೈತರ ಒಂದು ಕಲ್ಯಾಣ ಸಾಧ್ಯ. ಇಂಥ ಒಂದು ವಿಭಿನ್ನವಾದ ಯೋಜನೆಗಳು ಹಾಗೂ ಪ್ರತಿಯೊಂದು ಯೋಜನೆಗಳಲ್ಲಿ ವಿಭಿನ್ನವಾದ ಕಾರ್ಯಕ್ರಮಗಳು. ಯಾವುದೇ ಒಂದು ವ್ಯವಸ್ಥೆ ಸುಸ್ಥಿರವಾಗಿರಬೇಕು. ಒಂದು ಫೇವರೇಬಲ್ ಸಿಚುವೇಶನ್ದಾಗ ಅಥವಾ ಒಳ್ಳೆಯ ವಾತಾವರಣದೊಳಗೆ ಅತ್ಯಂತ ಲಾಭದಾಯಕ, ಇನ್ನೊಂದು ವೈಪರೀತ್ಯ ಇದ್ದಾಗ, ವಿಪರೀತ ಅಂದರೆ ವೇರಿಯೇಷನ್ಸ್ ಭಾಳ ಇದ್ದಾಗ ಅದು ಬಹಳ ಲೋ ಲೆವೆಲ್ಗೆ ಇರಬಾರ್ದು, ಒಂಥರ ಮಧ್ಯಮವಾಗಿರೋ ಅದು ಒಂದು ಉತ್ತೇಜನ ನೀಡುವಂಥ ಸ್ಥಿತಿಯಲ್ಲಿರಬೇಕು. ಅದಕ್ಕೆ ಸುಸ್ಥಿರ ಕೃಷಿ ಅಂತೀವಿ ನಾವು. ಅದನ್ನು ನಾವು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಕನ್ಸರ್ವೇಷನ್ ಫಾರ್ಮಿಂಗು ಅಥವಾ ಯಾವುದೇ ಒಂದು ಎಕಾಲಜಿಕಲ್ ಫಾರ್ಮಿಂಗ್ನ ಅಂಶಗಳನ್ನು ಈ ಪ್ರಚಲಿತ ಕೃಷಿ ಪದ್ಧತಿಯಲ್ಲಿ ಸ್ವಲ್ಪಟ್ಟಿಗೆ ಅಳವಡಿಸಿಕೊಂಡ್ರೆ ಸಮಗ್ರ ಕೃಷಿ ಮೂಲಕ ಸುಸ್ಥಿರ ಕೃಷಿಯನ್ನು ನಾವು ಪಡೆಯಬಹುದು ಅನ್ನೋದು ಮತ್ತೊಂದು ಉದ್ದೇಶ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಸೇರಿದಂತೆ ಎಲ್ಲ ರೈತರು ಈ ಯೋಜನೆ ಪ್ರಯೋಜನ ಪಡೆಯಬಹುದು. ಅರ್ಜಿ ಸಲ್ಲಿಸುವ ವಿಧಾನ ಏನಂದ್ರೆ, ಆಸಕ್ತ ಅಭ್ಯರ್ಥಿಗಳು ಕೃಷಿ ಇಲಾಖೆಯ ಅಧಿಕೃತ ಜಾಲತಾಣ ಅಂದ್ರೆ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಕೃಷಿ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ಇದರ ಬಜೆಟ್ ಪ್ರತಿ ಘಟಕದಿಂದ ಘಟಕ, ಇಯರ್ನಿಂದ ಇಯರ್ ಬದಲಾಗುತ್ತೆ. ಒಟ್ಟಾರೆ ಈ ಯೋಜನೆಯು ಭಾರತದಲ್ಲಿ ಕೃಷಿ ಉತ್ಪಾದಕತೆ ಮತ್ತು ರೈತರ ಕಲ್ಯಾಣವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ರೈತರ ಆದಾಯವನ್ನು ಹೆಚ್ಚಿಸುವ ಮೂಲಕ ಈ ಯೋಜನೆ ಭಾರತದ ಎಲ್ಲ ಅಂದರೆ ಅದರಲ್ಲಿಯೂ ಕೃಷಿ ವಲಯವನ್ನು ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ.
1: ಕೃಷಿ ಉನ್ನತಿ ಯೋಜನೆ ಕುರಿತು ಡಾಕ್ಟರ್ ಎಸ್ಎ ಗದ್ದನಕೇರಿ ಅವರಿಂದ ಮಾಹಿತಿಯನ್ನ ಕೇಳಿದಿರಿ.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ, ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ, 82ಕ್ಕೇರಿದ ಮೃತರ ಸಂಖ್ಯೆ, ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಲ್ಲ, ಬದಲಿಗೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನು ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರೀ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದೆ ಎಂದು ತಿಳಿಸಿದರು.
1: ದುನಿಯಾ ಭಾರತ ಯುವಾಓ ಔರ್ ಭಾರತ ಕಿ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಕೋ ಲೇಕರ್ ಬಹುತ್ ಉತ್ಸಾಹಿತ ಹೈ. ಆಜ್ ದುನಿಯಾ ಭಾರತ ಕಿ ವಿಕಾಸ ಯಾತ್ರಾ ಕಾ ಹಿಸ್ಸಾ ಬನ್ನಾ ಚಾಹತಿ ಹೈ. ಭಾರತ ಭಿ ದುನಿಯಾ ಕೆ ಅಲಗ್ ಅಲಗ್ ದೇಶೋ ಕೆ ಸಾಥ್ ಪಾರ್ಟ್ನರ್ಶಿಪ್ ಕರ್ ರಹಾ ಹೈ. ಇಸ್ಕಾ ಉದ್ದೇಶ ಯಹಿ ಹೈ ಕಿ ಭಾರತ ಕೆ ಯುವಾಓ ಕೋ ಅವಸರ ಮಿಲೆ, ರೋಜಗಾರ ಮಿಲೆ, ಉನ್ಕಾ ಸಾಮರ್ಥ್ಯ ಖಿಲ್ ಉಠೆ. ಸಾಥ್ ಸಾಥ್ ಮೈ ಚಾಹತಾ ಹೂ ಮೇರೆ ದೇಶ್ ಕೆ ನೌಜವಾನೋ ಕೋ ಗ್ಲೋಬಲ್ ಎಕ್ಸ್ಪೋಜರ್ ಭಿ ಮಿಲೆ.
0: ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಿದರು. ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಭಾರತಕ್ಕೆ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಬರಮಾಡಿಕೊಂಡರು. ಕೋಲ್ಕತ್ತಾಗೆ ಬಂದಿಳಿದ ನಂತರ ವಿದೇಶಾಂಗ ಕಾರ್ಯದರ್ಶಿಯವರು ನಗರದಲ್ಲಿರುವ ಸೆಂಟ್ ತೆರೇಸಾ ಅವರ ಮಿಷನರೀಸ್ ಆಫ್ ಚಾರಿಟಿಯ ಪ್ರಧಾನ ಕಚೇರಿಯಾದ ಮದರ್ ಹೌಸ್ ಮತ್ತು ಮಕ್ಕಳ ಪಾಲನಾ ಕೇಂದ್ರಕ್ಕೆ ಭೇಟಿ ನೀಡಿದರು. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದೆ. ನವದೆಹಲಿಗೆ ತೆರಳಲಿರುವ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೋ ರೂಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನ್ನಿ ವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟಗಿ ಭಾಗವಹಿಸಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚಿಸಲಾಗುವುದು.

0: ಆಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ತೈಲ ಬೆಲೆಗಳನ್ನು ಪುನಃ ಏರಿಸಲಾಗಿದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಇಂದು ಪ್ರತಿ ಲೀಟರ್ಗೆ ಗರಿಷ್ಠ 91 ಪೈಸೆಗಳವರೆಗೆ ಹೆಚ್ಚಿಸಲಾಗಿದೆ. ಇದು ಕಳೆದ 10 ದಿನಗಳ ಅವಧಿಯಲ್ಲಿ ಆಗಿರುವ 3ನೇ ದರ ಏರಿಕೆಯಾಗಿದೆ. ಈ ನೂತನ ಪರಿಷ್ಕರಣೆಯ ನಂತರ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 87 ಪೈಸೆ ಹೆಚ್ಚಳವಾಗಿ ಪ್ರತಿ ಲೀಟರ್ಗೆ 99.51 ರೂಪಾಯಿ ತಲುಪಿದೆ. ಹಾಗೆಯೇ ಡೀಸೆಲ್ ದರವು ಪ್ರತಿ ಲೀಟರ್ಗೆ 92.49 ರೂಪಾಯಿಯಾಗಿದೆ. ಈ ನಡುವೆ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯಾಗಿಲ್ಲ ಎಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಗ್ರಾಹಕರು ಮತ್ತು ಸಾರ್ವಜನಿಕರಿಗೆ ಭರವಸೆ ನೀಡಿದೆ. ಈ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಿರುವ ತೈಲ ಮಾರುಕಟ್ಟೆ ಕಂಪನಿ, ಪ್ರಸ್ತುತ ಕೆಲವು ನಿರ್ದಿಷ್ಟ ಇಂಧನ ಮಾರಾಟ ಕೇಂದ್ರಗಳಲ್ಲಿ ಕಂಡುಬಂದಿರುವ ಪರಿಸ್ಥಿತಿಯು ಕೇವಲ ಸ್ಥಳೀಯ ಹಾಗೂ ಅತ್ಯಂತ ತಾತ್ಕಾಲಿಕ ಸ್ವರೂಪದ್ದಾಗಿದೆ ಎಂದು ತಿಳಿಸಿದೆ. ಕೆಲವು ಆಯ್ದ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಉಂಟಾಗಿರುವ ಅಸಮತೋಲನ ಹಾಗೂ ಮಾರಾಟದ ವಿನ್ಯಾಸದಲ್ಲಿನ ಮರು ಹಂಚಿಕೆಯಿಂದಾಗಿ ಇಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಎಂದು ಕಂಪನಿ ಸ್ಪಷ್ಟಪಡಿಸಿದೆ. ದೇಶಾದ್ಯಂತ ಹೊಂದಿರುವ ತನ್ನ 42,000ಕ್ಕೂ ಅಧಿಕ ಇಂಧನ ಮಾರಾಟ ಕೇಂದ್ರಗಳ ಬೃಹತ್ ಜಾಲದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯ ಕೇಂದ್ರಗಳಲ್ಲಿ ಮಾತ್ರ ಇಂತಹ ಸಮಸ್ಯೆಯಾಗಿದೆ ಎಂದು ತೈಲ ಕಂಪನಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಚೀನಾದ ಶಾಂಕ್ಸಿ ಪ್ರಾಂತ್ಯದಲ್ಲಿನ ಕಲ್ಲಿದ್ದಲು ಗಣಿಯೊಂದರಲ್ಲಿ ಸಂಭವಿಸಿದ ಭೀಕರ ಅನಿಲ ಸ್ಫೋಟ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 82ಕ್ಕೆ ಏರಿಕೆಯಾಗಿದ್ದು 9 ಕಾರ್ಮಿಕರು ಗಣಿಯೊಳಗೆ ಸಿಕ್ಕಿಕೊಂಡಿದ್ದಾರೆ. ನಿನ್ನೆ ಶಾಂಕ್ಸಿ ಪ್ರಾಂತ್ಯದ ಲಿಯುಶನ್ಯು ಕಲ್ಲಿದ್ದಲು ಗಣಿಯಲ್ಲಿ ಈ ಅಪಘಾತ ಸಂಭವಿಸಿದ್ದು, ರಕ್ಷಣೆಗಾಗಿ ಚೀನಾ ಸರ್ಕಾರ 345 ಸಿಬ್ಬಂದಿಯನ್ನೊಳಗೊಂಡ 6 ರಾಷ್ಟೀಯ ಗಣಿ ತುರ್ತು ರಕ್ಷಣಾ ತಂಡಗಳನ್ನು ನಿಯೋಜಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಗಣಿ ಕಂಪನಿಯು ಅಧಿಕಾರಿಯೊಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಗಣಿಯೊಳಗೆ ಸಿಲುಕಿರುವವರ ರಕ್ಷಣೆಗೆ ಮತ್ತು ಗಾಯಗೊಂಡಿರುವ 100ಕ್ಕೂ ಹೆಚ್ಚು ಜನರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡುವಂತೆ ಹಾಗೂ ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. May 3 ನಡೆದು ಬಳಿಕ ರದ್ದಾಗಿದ್ದ NEET UG 2026 ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಶುಲ್ಕ ಮರುಪಾವತಿ ಪ್ರಕ್ರಿಯೆಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಚಾಲನೆ ನೀಡಿದೆ. ಪರೀಕ್ಷೆಗೆ ಹಾಜರಾಗಿದ್ದ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಶುಲ್ಕವನ್ನು ಮರಳಿ ಪಡೆಯುವುದಕ್ಕಾಗಿ ಅಧಿಕೃತ ಜಾಲತಾಣದಲ್ಲಿ ಬ್ಯಾಂಕ್ ಖಾತೆ ವಿವರಗಳನ್ನು ಸಲ್ಲಿಸಲು ಇದೇ 27ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಅಭ್ಯರ್ಥಿಗಳು ನೀಟ್ ಪೋರ್ಟಲ್ಗೆ ಲಾಗಿನ್ ಆಗಿ ಖಾತೆದಾರರ ಹೆಸರು, ಬ್ಯಾಂಕ್ ಹೆಸರು, ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ಮಾಹಿತಿಯ ನಿಖರತೆಗಾಗಿ ರದ್ದುಪಡಿಸಿದ ಚೆಕ್ನ ಸ್ಕ್ಯಾನ್ ಪ್ರತಿಯನ್ನು ಅಪ್ಲೋಡ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಒಮ್ಮೆ ಸಲ್ಲಿಸಿದ ಬ್ಯಾಂಕ್ ವಿವರಗಳನ್ನು ಅಂತಿಮವೆಂದು ಪರಿಗಣಿಸಲಾಗುವುದು ಮತ್ತು ನಂತರ ಯಾವುದೇ ತಿದ್ದುಪಡಿಗೆ ಅವಕಾಶವಿರುವುದಿಲ್ಲ ಎಂದು NTA ಸ್ಪಷ್ಟಪಡಿಸಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ 2ನೇ ಪೂರ್ವ ಸಿದ್ಧತಾ ಸಭೆಯನ್ನು ನಿನ್ನೆ ಆಯೋಜಿಸಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿ ಅನಿಲ್ ಮಲಿಕ್ ವರ್ಚುಯಲ್ ಮೂಲಕ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಭಾಗವಹಿಸಿದ್ದ ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಬಹುಪಕ್ಷೀಯ ಸಹಯೋಗವನ್ನು ಬಲಪಡಿಸುವ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಮುಖವಾಗಿ ಮಹಿಳೆಯರ ಡಿಜಿಟಲ್ ಮತ್ತು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ಉದ್ಯಮಶೀಲತೆಗಾಗಿ ಸಾಮರ್ಥ್ಯ ವೃದ್ಧಿ ಚೌಕಟ್ಟು ಸೇರಿದಂತೆ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಲ್ಲಿ ಒಮ್ಮತ ಮೂಡಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಯನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಿಸಿದೆ. ಈ ಹಿಂದೆ ನಿಗದಿಪಡಿಸಲಾಗಿದ್ದ ವೇಳಾಪಟ್ಟಿಯಂತೆ ನಕಲು ಪ್ರತಿಗಳನ್ನು ಪಡೆಯಲು ಇಂದು ಕೊನೆಯ ದಿನವಾಗಿತ್ತು. ಕಳೆದ ಕೆಲವು ದಿನಗಳಿಂದ ಸಿಬಿಎಸ್ಇ ಅಧಿಕೃತ ಜಾಲತಾಣಕ್ಕೆ ತಾಂತ್ರಿಕ ಅಡಚಣೆ ಉಂಟಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಮಂಡಳಿ ತಿಳಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಪಡೆದ ನಂತರ ವಿದ್ಯಾರ್ಥಿಗಳು ಅಂಕಗಳ ಮರುಪರಿಶೀಲನೆ ಅಥವಾ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು 2 ದಿನಗಳ ಕಾಲಾವಕಾಶವಿರಲಿದೆ ಎಂದು ಮಂಡಳಿ ಸ್ಪಷ್ಟಪಡಿಸಿದೆ. ಬಿಹಾರದಲ್ಲಿ ಮುಂಬರುವ 5 ವರ್ಷಗಳಲ್ಲಿ ಒಟ್ಟು 1,00,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯೊಂದಿಗಿನ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ

ವಹಿಸಿ ಮಾತನಾಡಿದ ಅವರು, ನೇಮಕಾತಿ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕನಿಷ್ಠ 20,000 ಶಿಕ್ಷಕರನ್ನು ಕಡ್ಡಾಯವಾಗಿ ನೇಮಕ ಮಾಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇನ್ನು ಮುಂದೆ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ಪ್ರತಿ ವರ್ಷ ಜುಲೈ ತಿಂಗಳಿನಲ್ಲಿಯೇ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಸೋಲಿನ ನಡುವೆಯೂ ಉತ್ತಮ ನೆಟ್ ರನ್ ರೇಟ್ ಆಧಾರದ ಮೇಲೆ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ. ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ. 82 ಮೃತರ ಸಂಖ್ಯೆ. ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜೈಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಆಕಾಶವಾಣಿ ಬೆಂಗಳೂರು, ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಸಂಗೀತ ಸಂತೋಷ ಚಿತ್ರಕ್ಕಾಗಿ ಬಸವ, ಶ್ರೀಶಾಸ್ತ ಮತ್ತು ಆಶಾ ಭಟ್ ಅವರು ಹಾಡಿರುವ ಗೀತೆ. ಈ ಗೀತೆಯನ್ನು ರಚಿಸಿ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಎಸ್ ಸಿದ್ದು.

0: ಹತ್ತು ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿಟ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಮೊದಲಿಗೆ ಒಂದು ಜಾಹೀರಾತು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಆಕಾಶವಾಣಿ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಪ್ರಿಯ ಕೇಳಿಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 9ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಲಿದ್ದಾರೆ ಹೊಸಹಳ್ಳಿ ಶ್ರೀ ರಾಜಾರಾಮಮೂರ್ತಿ.
4: ಜ್ವಾಲೆಯ ಮಾತನ್ನು ಕೇಳಿ ಭಾಗೀರಥಿ ಕೆರಳಿದ್ದಾಳೆ. ಎಲ್ಲವು ದುಷ್ಟ ಹೆಂಗಸೆ, ನನ್ನ ಮಗನಿದ್ದು ನನ್ನನ್ನು ಅಪುತ್ರವಂತೆ ಎನ್ನುತ್ತಿರುವೆಯಾ? ನನ್ನ ಮಗನ ವಿಚಾರ ನಿನಗೆ ತಿಳಿಯದೆ ಆತ ಎಂಥವನೋ? ಯದೃಚ್ಛಾಮರಣಿ, ಭಾಗವತ ಮಸ್ತಕ ಮಣಿ, ವೃಂದಾರ ಕೋಪಮ, ಸತ್ಯಸಂಧ. ಅಂತಹ ಮಗನನ್ನು ಭೀಷ್ಮ ಎಂದು ಜಗತ್ತೆಲ್ಲವೂ ಕೊಂಡಾಡುತ್ತಿದೆ. ಅಂತಹ ಮಗನು ನನ್ನವನಾಗಿರುವಾಗ ನನಗೆ ಮಕ್ಕಳಿಲ್ಲ ಎಂದು ಹೇಳುತ್ತಿರುವೆಯಲ್ಲ ಪಾಪಿ, ನಿನ್ನನ್ನು ಏನು ಮಾಡಲಿ ಎಂದು ಬಹಳ ಸಿಟ್ಟಿನಿಂದ ಹೇಳಿ ಹೋಗು ಹೋಗು ಹುಚ್ಚಿ ಎನ್ನುತ್ತಿದ್ದಾಳೆ ದೇವಗಂಗೆ. ಅವಳ ಮಾತನ್ನು ಕೇಳಿ ಶಾಂತ ಚಿತ್ತದಿಂದ ಹೇಳುತ್ತಿದ್ದಾಳೆ ಜ್ವಾಲಾದೇವಿ.

ಆಕೆಯ ಮಾತನ್ನು ಕೇಳಿ ಶಾಂತ ಚಿತ್ತದಿಂದ ಹೇಳುತ್ತಿದ್ದಾಳೆ ಜ್ವಾಲೆ. ಅಮ್ಮ ಗಂಗಾದೇವಿ, ನೀನಾಡಿದ ಮಾತು ಎಲ್ಲವೂ ಸತ್ಯವಾದ್ದೇ, ಆದರೆ ಮುಂದಿನ ಕಥೆ ನಿನಗೆ ಗೊತ್ತಿಲ್ಲ. 8 ಮಕ್ಕಳು ಹುಟ್ಟಿದರು, ಅದರಲ್ಲಿ 7 ಮೊದಲೇ ನಾಶವಾಗಿ ಹೋದರು. ಒಬ್ಬ ಮಾತ್ರ ಬದುಕಿ ಉಳಿದ. ಆತ ವೀರ ಭೀಷ್ಮ ಎನಿಸಿಕೊಂಡ, ಅಜೇಯನಾದ, ಎಲ್ಲರನ್ನೂ ಗೆದ್ದ. ಎಲ್ಲ ನಿಜ ತಾಯಿ, ಅವೆಲ್ಲವೂ ಹಿಂದಿನ ಕಥೆಯಾಗಿ ಹೋಯಿತು. ಆದರೆ ದಾಯಾದ್ಯರಿಗೆ ಯುದ್ಧ ಸಂಭವಿಸಿದೆ. ಭೂಮಿಗಾಗಿ ಕೌರವರು ಪಾಂಡವರು ಹೋರಾಡಿದ್ದಾರೆ. ಆ ಸಮಯದಲ್ಲಿ ಘೋರವಾದ ಸಂಗ್ರಾಮದಲ್ಲಿ ನಿನ್ನ ಮಗನನ್ನು ಆ ಅರ್ಜುನ ಮೋಸದಿಂದ ಕೊಂದಿದ್ದಾನೆ. ಹಾಗಾಗಿ ನೀನು ಈಗ ಪುತ್ರಹೀನೆ, ನಿನಗೆ ಮಕ್ಕಳಿಲ್ಲ. ನಿನ್ನ ಮಗನನ್ನು ಅರ್ಜುನ ಮೋಸದಿಂದ ಕೊಂದಿದ್ದಾನೆ, ನಿನಗೀಗ ಮಕ್ಕಳಿಲ್ಲ. ಆ ವಿಚಾರ ನಿನಗೆ

0: ಅವಳಿಗೆ ತಿಳಿದಿಲ್ಲ ಅಷ್ಟೇ ಎಂದು ಹೇಳುತ್ತಿದ್ದಾಗ ಅವಳ ಮಾತನ್ನು ಕೇಳಿ ಗಂಗೆಗೆ ಕ್ರೋಧ ಉಕ್ಕಿ ಬಂದಿದೆ.
1: ಪಚ್ಚಲಯ ತರುವನೊಣಗಿದ ಪೊರೆಯ

0: ಪಾದ ಮಧ್ಯದೊಳ್ ದಿವಿಜದಡನೆ.
1: ಗಂಗೆಗೆ ಸಿಟ್ಟು ಬಂದಿದೆ. ನಮ್ಮ ಲಕ್ಷ್ಮೀಶ ಆ ಸಿಟ್ಟನ್ನು ವರ್ಣಿಸುವ ರೀತಿ ನೋಡಿ. ಉರಿಯುತ್ತಿರುವ ಒಣಮರದ ಬೆಂಕಿ ಪಕ್ಕದ ಹಸಿಯ ಮರವನ್ನೂ ತಾಗುವಂತೆ ಜ್ವಾಲಾದೇವಿಯ ಕ್ರೋಧ ಗಂಗಾದೇವಿಗೂ ಹರಡಿ ಹೋಯಿತು. ಬಹು ಸಿಟ್ಟಿನಿಂದ ಆ ಗಂಗೆ ತನ್ನ ಕೈಯನ್ನೆತ್ತಿ ಕೋಪದಿಂದ ಹೇಳುತ್ತಿದ್ದಾಳೆ, ಭೀಷ್ಮನನ್ನು ಯುದ್ಧಭೂಮಿಯಲ್ಲಿ ಕೊಂದ ಅರ್ಜುನನ ತಲೆಯನ್ನು ಇನ್ನಾರು ತಿಂಗಳ ಒಳಗೆ ಆತನ ಮಗನೇ ಕೆಡಲಿ ಎಂದು ಕೋಪದಿಂದ ಶಾಪವನ್ನು ಕೊಟ್ಟಿದ್ದಾಳೆ. ಆರು ತಿಂಗಳ ಒಳಗೆ ಅರ್ಜುನನ ಮಗನೇ ಆತನನ್ನು ಕೊಲ್ಲಲಿ ಎಂದು ಹೇಳಿ ಶಾಪವನ್ನು ಕೊಟ್ಟು ಗಂಗಾ ದೇವಿಯು ಜಲದ ಮಧ್ಯದಲ್ಲಿ ಮರೆಯಾಗಿದ್ದಾಳೆ.

ನಾರಿ ಮುನಿದರೆ ಮಾರಿ ಎಂಬ ಗಾದೆಯೇ ಇದೆಯಲ್ಲವೇ ಮಹಾರಾಜ. ಆ ಹೆಂಗಸರ ಛಲವಾದರೂ ಎಂಥದು. ಹೀಗೆ ಭಾಗೀರಥಿಯಿಂದ ಅರ್ಜುನನ ತಲೆ ಹಾರಲಿ ಎಂಬ ಶಾಪವನ್ನು ಕೊಡಿಸಿದ ಜ್ವಾಲೆ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಆ ಕೆಲಸವನ್ನು ತಾನೇ ಮಾಡುವಂತಾಗಬೇಕು ಎಂದು ಆಲೋಚಿಸಿ ಗಂಗಾ ನದಿಯ ತೀರದಲ್ಲೇ ಅಗ್ನಿಪ್ರವೇಶವನ್ನು ಮಾಡಿದ್ದಾಳೆ. ನಂತರ ಒಂದು ಬಾಣವಾಗಿ ಬಭ್ರುವಾಹನನ ಬತ್ತಳಿಕೆಯಲ್ಲಿ ಸೇರಿ ಹೋಗಿದ್ದಾಳೆ ಜ್ವಾಲಾದೇವಿ. ಬಭ್ರುವಾಹನನಿಂದ ಅರ್ಜುನನ ವಧೆಯಾಗುತ್ತದೆ. ಆ ವಧೆಯನ್ನು ತಾನೇ ಬಾಣದ ರೂಪದಲ್ಲಿ ಮಾಡಬೇಕು ಎಂದು ಆಲೋಚಿಸಿ ಆ ಜ್ವಾಲಾದೇವಿ ಅಗ್ನಿಪ್ರವೇಶವನ್ನು ಮಾಡಿ ಬಭ್ರುವಾಹನನ ಬತ್ತಳಿಕೆಯಲ್ಲಿ ಒಂಬಾಗಿ ಸೇರಿಕೊಂಡಿದ್ದಾಳೆ.

0: ದೇವಲೋಕದವರ ಕುತೂಹಲಕ್ಕೆ ಕಾರಣವಾಗಿರುತ್ತದೆ. ಇಂದ್ರಾದಿ ದೇವತೆಗಳೆಲ್ಲರೂ ಮೇಲಿಂದಲೇ ವಿಮಾನಗಳಲ್ಲಿ ಕುಳಿತು ಇಲ್ಲಿನ ವಿದ್ಯಮಾನಗಳನ್ನು ನೋಡುತ್ತಲೇ ಇರುತ್ತಾರೆ. ಈಗ ಗಂಗೆಯು ಶಾಪವನ್ನು ಕೊಟ್ಟಿದ್ದಾಳೆ. ಜ್ವಾಲಾದೇವಿಯು ಅಗ್ನಿಪ್ರವೇಶವನ್ನು ಮಾಡಿ ಬಭ್ರುವಾಹನನ ಬತ್ತಳಿಕೆಯಲ್ಲಿ ಅಸ್ತ್ರವಾಗಿ ಸೇರಿಕೊಂಡಿದ್ದಾಳೆ. ಇನ್ನು ಮುಂದಿನ ಗತಿಯೇನು? ಗಂಗೆಯ ಶಾಪ ಖಂಡಿತವಾಗಿಯೂ ನಡೆದೇ ತೀರುತ್ತದೆ. ಅರ್ಜುನನ ತಲೆ ಕೆಳಕ್ಕೆ ಬೀಳಲೇಬೇಕು. ಅರ್ಜುನ ಒಮ್ಮೆ ಸತ್ತನೆಂದರೆ ಪಾಂಡವರು ಯಾರೂ ಉಳಿಯುವುದಿಲ್ಲ. ಧರ್ಮರಾಜಾದಿಗಳೆಲ್ಲರೂ ಅಗ್ನಿಪ್ರವೇಶವನ್ನು ಮಾಡಿ ಸಾಯುತ್ತಾರೆ. ಇನ್ನು ಮುಂದೆ ಮುಂದೇನು? ಆ ದೇವನೂರಿನ ಲಕ್ಷ್ಮೀಕಾಂತ ಸ್ವಾಮಿ ತನ್ನ ಭಕ್ತರನ್ನು ಹೇಗೆ ಉಳಿಸುತ್ತಾನೆ? ಮಮ ಪ್ರಾಣಾಹಿ ಪಾಂಡವಾಹ ಎಂದು ಅಭಯವನ್ನು ಕೊಟ್ಟು ಹೇಗೆ ತನ್ನ ಪ್ರತಿಜ್ಞೆಯನ್ನು ಆತ ಉಳಿಸಿಕೊಳ್ಳುತ್ತಾನೆ ಎಂದು ಚಿಂತಿಸುತ್ತಿದ್ದಾರೆ ಇಂದ್ರಾದಿ ದೇವತೆಗಳು. ಅಷ್ಟರಲ್ಲೇ ಅವರಿಗೊಂದು ಅಭಯದ ಚಿಹ್ನೆ ಕಾಣಿಸಿಕೊಳ್ಳುತ್ತದೆ. ಆ ಸ್ವಾಮಿಯನ್ನು ಬಿಟ್ಟುಂಟೆ ಹರಿಚಿತ್ತ ಸತ್ಯ. ಅವನ ಇಚ್ಛೆಯನ್ನು ಮೀರಿ ಏನೂ ನಡೆಯಲು ಸಾಧ್ಯವಿಲ್ಲ. ತೇನವಿನ ತೃಣಮಪಿ ನಚಲತಿ, ಹೇಗೋ ತನ್ನ ಭಕ್ತರನ್ನು ಉಳಿಸಿಕೊಳ್ಳುತ್ತಾನೆ, ಅದರಲ್ಲಿ ಸಂಶಯವೇ ಇಲ್ಲ ಎಂದು ಇಂದ್ರಾದಿ ದೇವತೆಗಳೆಲ್ಲರೂ ಸಮಾಧಾನವನ್ನು ಹೊಂದಿದ್ದಾರೆ.
1: ಪ್ರಿಯ ಕೇಳಿದರೆ, ಇದುವರೆಗೆ ಲಕ್ಷ್ಮೀಶಿನ ಜೈಮಿನಿ ಭಾರತದಲ್ಲಿ 9ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಜಾರಾಮಮೂರ್ತಿ ಹೊಸಹಳ್ಳಿ. ಇನ್ನು ಮುಂದೆ ಜೈಮಿನಿ ಭಾರತದ 10ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ HL ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ HR ವಾಸುದೇವ.

ವಿಂಧ್ಯಾದ್ರಿಯ ತಪ್ಪಲಲ್ಲಿ ವಿಶಾಲವಾಗಿರತಕ್ಕಂತಹ ಶಿಲೆಯ ಮೇಲೆ, ಅರ್ಜುನನ ಕಾವಲಿನಲ್ಲಿ ಇರತಕ್ಕಂತಹ ಅಶ್ವಮೇಧದ ಕುದುರೆ ವಿಶಾಲವಾದ ಆ ಶಿಲೆಯ ಮೇಲೆ ನಿಂತು ಅದು ಸ್ತಬ್ಧವಾಗಿ ಬಿಡ್ತೋ. ಆನಂತರ ಸವ್ಯಸಾಚಿಯಾಗಿರ್ತಕ್ಕಂತಹ ಅರ್ಜುನ ಸೌಭರಿ ಎನ್ನತಕ್ಕಂತಹ ಮಹರ್ಷಿಯಲ್ಲಿ ಅಲ್ಲಿನ ಪ್ರದೇಶದ ವರ್ತಮಾನವನ್ನು ಕೇಳಿ ಉದ್ದಾಲಕ ಚಂಡಿ ಅವರ ಕಥೆಯನ್ನು ಕೇಳಿಬಿಟ್ಟು ಆನಂತರ ಕುದುರೆಯನ್ನು ಸ್ಪರ್ಶ ಮಾಡ್ತಾನೆ. ಅರ್ಜುನನ ಸ್ಪರ್ಶವಾದ ಮೇಲೆ ಆ ಕುದುರೆ ಮುಂದಿನಂತೆ ಅಲ್ಲಿಂದ ಹೊರಡುತ್ತೆ, ಚಂಡಿಗೆ ಶಾಪ ವಿಮೋಚನೆಯಾಗುತ್ತೆ ಅನ್ನತಕ್ಕಂಥದ್ದು ಪ್ರಸ್ತುತ ಕಥಾಭಾಗ. ಜೈಮಿನಿ ಮಹರ್ಷಿಗಳು ಜನಮೇಜಯನಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ. ಜನಮೇಜಯ ಮಹಾರಾಜ, ಕೇಳು, ಮುಂದಿನ ಕಥೆಯನ್ನು ಹೇಳ್ತೇನೆ.

ಮಹಾರಾಜ ಮುಂದಿನ ಕಥೆಯನ್ನು ಕೇಳು. ಎಂತಹ ಕೌತುಕ ಅಂತ ಅದ್ಭುತವಾಗಿರ್ತಕ್ಕಂತಹ ಒಂದು ಕಥಾಲಾಪ ಮುಂದಿದೆ. ಒಂದು ವಿಸ್ತಾರವಾಗಿರ್ತಕ್ಕಂತಹ ಒಂದು ಪ್ರದೇಶಕ್ಕೆ ಅರ್ಜುನನ ಸೈನ್ಯ ಬರ್ತಾ ಇದೆ. ಈ ನೀಲಧ್ವಜ ಅನ್ನತಕ್ಕಂತಹ ರಾಜ ಮಾಹಿಷ್ಮತಿಯನ್ನು ಆಳ್ತಾ ಇದ್ದ. ಆ ಮಾಹಿಷ್ಮತಿಯ ರಾಜ ನೀಲಧ್ವಜನನ್ನು ಗೆದ್ದು ಅವನ ಸೈನ್ಯವನ್ನು ಸೇರಿಕೊಂಡಿರತಕ್ಕಂಥ ಅರ್ಜುನ ಸೇನೆಯೊಂದಿಗೆ ಬರ್ತಾ ಇದ್ದಾನೆ. ಕುದುರೆಯನ್ನು ಮುಂದಿಟ್ಟುಕೊಂಡು, ಕುದುರೆ ಎಲ್ಲಿ ಹೋಯ್ತೋ ಅಲ್ಲಿ ಬರ್ತಾ ಇದೆ ಅರ್ಜುನನ ಆ ಸೈನ್ಯ ಬರ್ತಾ ಇದೆ. ಕಾಲಿಡುವ ಮಂದಿಗೆ ಇಂಬಿಲ್ಲ ಅಂತ, ಕುದುರೆಯೊಂದಿಗೆ ಬರ್ತಾ ಇರತಕ್ಕಂಥ ಸೈನ್ಯಕ್ಕೆ ಕಾಲಿಡೋದಕ್ಕೆ ಜಾಗವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದೇ ಸೈನ್ಯ ಎಲ್ಲ ಕಡೆಯಲ್ಲೂ ಕೂಡ ತುಂಬಿರತಕ್ಕಂಥದ್ದು. ನೆಲವು ಆಗಸವು ಎಲ್ಲವೂ ಕೂಡ ಧೂಳಿನಿಂದ ಮುಚ್ಚಿ ಹೋಗಿಬಿಟ್ಟಿದೆ. ಎಂಟು ದೆಸೆಯೂ ಕೂಡ ಕಠೋರವಾಗಿರತಕ್ಕಂತಹ ಧೂಳಿನಿಂದ, ಕಠೋರವಾಗಿರತಕ್ಕಂತಹ ವಾದ್ಯಧ್ವನಿಯಿಂದ ಕೂಡ್ಕೊಂಡ್ಬಿಟ್ಟಿದೆ. ಈ ಒಂದು ಕಥೆಯನ್ನು ಕೇಳು, ಮುಂದೆ ನಡೆದಿರತಕ್ಕಂಥ ಅದ್ಭುತ ಅಂತ. ವಿಂಧ್ಯಾದ್ರಿಯ ತಪ್ಪಲಿಗೆ ಸೈನ್ಯ ಬರ್ತಾ ಇದೆ. ಆ ವಿಂಧ್ಯ ಪರ್ವತದ ಕಾಡು ಹೇಗಿದೆ,

ವಿಂಧ್ಯ ಪರ್ವತದ ಕಾಡಿನಲ್ಲಿರ್ತಕ್ಕಂತಹ ಅದ್ಭುತಗಳನ್ನು ಕವಿ ಪಾಂಡವರ ಹೆಸರುಗಳೊಂದಿಗೆ ಹೊಂದಿಸ್ತಾ ಇದ್ದಾನೆ. ಸಹದೇವನಾಗಿ ಅಂತ ದೇವರುಗಳೆಲ್ಲ ಅಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ, ದೇವತೆಗಳೊಂದಿಗೆ ಕೂಡಿ ವಿಂಧ್ಯಾಟವಿಯ ಆ ವಿಂಧ್ಯಾದ್ರಿಯ ತಪ್ಪಲು ಅಲ್ಲಿನಿರ್ತಕ್ಕಂತಹ ಸೌಂದರ್ಯಕ್ಕೆ ದೇವತೆಗಳು ಕೂಡ ಮನಸೋತು ಅಲ್ಲಿ ಬರ್ತಾ ಇದ್ದಾರೆ. ಸಹದೇವನಾಗಿ, ಸಹದೇವ ಪಾಂಡವರಲ್ಲಿ ಒಬ್ಬ, ಸಮುದಿತ ನಕುಲನಾಗಿ, ಅಲ್ಲಿ ನಕುಲಗಳು ಮುಂಗುಸಿಗಳು ಅನೇಕ ಸಂಖ್ಯೆಯಲ್ಲಿದೆ. ಸಮುದಿತ ನಕುಲನಾಗಿ ಅಂತ, ನಕುಲರಿಂದ ಕೂಡಿದೆ ಅಂತ. ನಕುಲ ಅನ್ನೋನು ಪಾಂಡವರಲ್ಲಿ ಒಬ್ಬ. ಸನ್ನಿಹಿತ ಅರ್ಜುನನುಮಾಗಿ, ಅಲ್ಲಿ ಅರ್ಜುನ ವೃಕ್ಷಗಳು ಕೂಡ ಅಪಾರವಾಗಿ ಬೆಳೆದಿದೆ. ವರ ವೃಕೋದರನಾಗಿ ಅಂತ, ವೃಕೋದರ ಅಂತಂದರೆ ತೋಳ ಅಂತ, ವೃಕವನ್ನು ತನ್ನ ಉದರದಲ್ಲಿ ಹೊಂದಿರತಕ್ಕಂಥದ್ದು ಆ ವಿಂಧ್ಯಾದ್ರಿ. ವೃಕೋದರ, ವೃಕಸ್ಯ ಉದರಮಿವ ಉದರಂ ಅಂತ, ತೋಳದ ಹೊಟ್ಟೆಯಂತೆ. ಭೀಮ ಎಷ್ಟನ್ನು ತಿಂದರೂ ಕೂಡ ಅವನ ಹೊಟ್ಟೆ ತೆಳ್ಳಗೆ ಇರುತ್ತಂತೆ, ತೋಳದ ಹೊಟ್ಟೆಯಂತೆ. ಹಾಗಾಗಿ ಅವನು ವೃಕೋದರ. ಈ ಪರ್ವತವು ಕೂಡ ವೃಕೋದರವಾಗಿದೆ, ಯಾಕೆಂದರೆ ತನ್ನ ಉದರದಲ್ಲಿ, ತನ್ನ ಒಡಲಲ್ಲಿ ತೋಳಗಳನ್ನು ಇಟ್ಟುಕೊಂಡಿದೆ. ಮಹದಿಳಾಭೃದ್ ರಾಜನಾಗಿ, ಜೊತೆಗೆ ಧರ್ಮರಾಜನೂ ಕೂಡ ಇದ್ದಾನೆ. ಯಾಕೆಂದರೆ ಭೂಮಿಯನ್ನು ಹೊತ್ತಿರತಕ್ಕಂಥ ಪರ್ವತವೇ ಅಲ್ಲಿ, ವಿಂಧ್ಯ ಪರ್ವತವೇ ಅಲ್ಲಿದೆ. ಹಾಗಾಗಿ ಧರ್ಮರಾಜನೂ ಇದ್ದಾಗಾಯಿತು. ಶಶಿಕಾಂತ ಕುಲದಿಂದ ಪಾಂಡವನುಮಾಗಿ ಅಂತ, ಶಶಿಕಾಂತ ಶಿಲೆ ಎಲ್ಲ ಕಡೆಯಲ್ಲೂ ಕೂಡ ಬಿಳುಪಾಗಿರುತ್ತೆ ಅಂತ. ಪಾಂಡು ಮಹಾರಾಜನಿಗೆ ಆ ಮೈ ಬಿಳುಪಿನಿಂದಲೇ ಪಾಂಡು ಅಂತ ಹೆಸರಾಗಿದ್ದು. ಹಾಗಾಗಿ ಅವನು ಪಾಂಡುವು ಕೂಡ ಆ ಪಾಂಡವನಿಂದ ಕೂಡಿದ್ದು ಕೂಡ ಆಗಿಬಿಡ್ತು. ಇನ್ನೊಂದು ವಿಶೇಷ ಅಂದರೆ, ಪಾಂಡವರು ಕೌರವರಿಂದ ಕೂಡ್ಕೊಂಡಿಲ್ಲ, ಆದರೆ ಈ ವಿಂಧ್ಯ ಪರ್ವತ ಇಷ್ಟೆಲ್ಲ ಪಾಂಡವಾದಿಗಳನ್ನು ಕೂಡಿಕೊಂಡು ಜೊತೆಗೆ ಕೌರವರನ್ನು ಕೂಡ ಸೇರಿಸಿಕೊಂಡಿದೆ ಅಂತ. ಧಾರ್ತರಾಷ್ಟ್ರ ಅನ್ನೋದು ನೀರು ಹಕ್ಕಿಗಳನ್ನು ಧಾರ್ತರಾಷ್ಟ್ರಗಳು ಅಂತ ಹೇಳ್ತಾರೆ. ಎಲ್ಲ ಕಡೆಯಲ್ಲಿರ್ತಕ್ಕಂಥ ಸರೋವರಗಳಲ್ಲಿ ನೀರು ಹಕ್ಕಿಗಳಿದೆ, ಅಂತಹ ಧಾರ್ತರಾಷ್ಟ್ರರನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟಿದೆ ಅಂತ. ಅಂದರೆ ಪಾಂಡವರ ಜೊತೆಗೆ ಧಾರ್ತರಾಷ್ಟ್ರರು ಕೂಡ ಇದ್ದಾರೆ. ನೋಡು, ನಾನು ಅಚಲನಾಗಿದ್ದೇನೆ. ಈ ರೀತಿಯಲ್ಲಿ ಹರಿಯೊಡನೆ ಬಹ ಪಾರ್ಥನಂ, ಆ ಕುದುರೆಯೊಂದಿಗೆ ಬರ್ತಾ ಇರತಕ್ಕಂತಹ ಪಾರ್ಥನನ್ನು, ನೋಡಪ್ಪ ನೀವು ಕೌರವರೊಂದಿಗೆ ಹೊಡೆದಾಡಿದಿರಿ, ಧಾರ್ತರಾಷ್ಟ್ರರೊಂದಿಗೆ ಹೊಡೆದಾಡಿದಿರಿ, ನಾವು ಆ ಧಾರ್ತರಾಷ್ಟ್ರರೊಂದಿಗೆ ಸೇರಿದ್ದೇವೆ ಅಂಥೇಳಿ ಹೇಳುವಂತೆ ಆ ವಿಂಧ್ಯಾದ್ರಿ ಗೋಚರವಾಗಿದೆ. ಅದು ಎಷ್ಟು ಅದ್ಭುತವಾಗಿದೆ.

ಮಹಾಕವಿ ಎಲ್ಲಿ ಅನುಪ್ರಾಸ, ಎಲ್ಲಿ ಯಮಕ ಸಿಗುತ್ತೆ ಅಂತ ಕಾಯ್ತಾ ಇರ್ತಾನೆ. ಗಗನಮಂಡಲವ ನಂಡೆಲೆವ ಶೃಂಗದುತ್ಕರದ ಸತ್ಕರದ ರಮಣೀಯ ಕಮನೀಯ ಕಂದರದ ಸೌಂದರ್ಯದಳು ಅಂಥೇಳಿ ಪದಗಳ ಆ ಜೋಡಣೆ ಸಹಜವಾಗಿ ಬರ್ತಾ ಹೋಗ್ಬಿಡುತ್ತೆ. ಕವಿ ಒಂದು ಪದವನ್ನು ಕೂಡ ಪ್ರಯತ್ನಪೂರ್ವಕವಾಗಿ ಹಾಕೋದಿಲ್ಲ, ಅದ್ಭುತವಾಗಿ ಅದನ್ನು ವರ್ಣನೆ ಮಾಡ್ತಾ ಇದ್ದೇನೆ. ಶೃಂಗಗಳು ಆಕಾಶವನ್ನು ಮುಟ್ಟಿಬಿಟ್ಟಿದೆ, ಎಲ್ಲ ಕಡೆಯಲ್ಲೂ ಕೂಡ ಅದರ ತುದಿಗಳು ಆಕಾಶವನ್ನು ತಿವಿತಾ ಇರೋ ಹಾಗೆ ಕಾಣ್ತಾ ಇದೆ. ರಮಣೀಯ ಕಮನೀಯ ಅತ್ಯಂತ ರಮಣೀಯವಾಗಿರ್ತಕ್ಕಂಥದ್ದು, ಮನಮೋಹಕನಾಗಿರ್ತಕ್ಕಂತಹ ಆ ತಪ್ಪಲುಗಳಲ್ಲಿರ್ತಕ್ಕಂತಹ ಗಿಡಮರಗಳು, ಜೊತೆಗೆ ಮಂಜು ಮುಸುಕಿಬಿಟ್ಟಿದೆ. ಹ್ಯಾಕ್ ಕಾಣ್ತಾ ಇದೆ ಅಂದರೆ ಈ ತಪ್ಪಲನ್ನೇ ಮೇಯ್ತಾ ಇದೆಯೋ ಅನ್ನೋ ಹಾಗೆ, ಇಡೀ ತಪ್ಪಲನ್ನೇ ನುಂಗುತ್ತಾ ಇರತಕ್ಕಂತಹ ಆ ಮಂಜುಗಳು, ಜೊತೆಗೆ ಅಲ್ಲಿರ್ತಕ್ಕಂಥ ಹಾವುಗಳು ವಿಷ ಸರ್ಪಗಳೆಲ್ಲ ತುಂಬ್ಕೊಂಡ್ಬಿಟ್ಟಿದೆ, ಜೊತೆಗೆ ಪುತ್ತುಗಳಲ್ಲಿ ಆ ಮಣಿಗಳ ಹಾವು ಕೆಲವು, ಇದು ಕವಿ ಸಮಯ ಇದು, ಹಾವುಗಳ ಹೆಡೆಗಳಲ್ಲಿ ಮಣಿಗಳಿರುತ್ತೆ ಅಂತ. ಆ ಪುತ್ತುಗಳಲ್ಲಿ ಹಾವುಗಳು ವಾಸ ಮಾಡೋದ್ರಿಂದ ಅದರ ಹೆಡೆಗಳಲ್ಲಿ ಇರತಕ್ಕಂತಹ ಮಣಿಗಳೆಲ್ಲ ಅಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ಅಂಥೇಳಿ ಕವಿ ವರ್ಣನ ಮಾಡ್ತಾ ಇದ್ದಾನೆ. ಜೊತೆಗೆ ಅನೇಕ ಶಬರಿಯರು ಅಲಂಕಾರವನ್ನು ಮಾಡಿಕೊಂಡು ಅಲ್ಲೆಲ್ಲ ಸಂಚಾರ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಹೆಬ್ಬಿದರು ಬೆಳೆದಿದೆ. ಇಂತಹ ಕಾಡಿನಲ್ಲಿ ಪ್ರವೇಶ ಮಾಡಿದೆ ಅರ್ಜುನನ ಸೈನ್ಯ.

ಅನೇಕ ತೆರನಾಗಿರ್ತಕ್ಕಂತಹ ಮೃಗಪಕ್ಷಿಗಳು ಅಲ್ಲಿ ವಾಸ ಮಾಡ್ತಾ ಇದೆ. ರಮಿಸುತಿಹ ಅಂತ ಅಲ್ಲಿ ಎಲ್ಲ ಸಂತೋಷವನ್ನು ಹೊಂದುತ್ತಾ ಇದೆ ಆ ಕಾಡಿನಲ್ಲಿ. ಯಕ್ಷ, ಕಿನ್ನರ, ಕಿಂಪುರುಷ, ಗರುಡ, ಗಂಧರ್ವರಾದಿ ರಕ್ಷೋಗಣಾದಿಗಳಾಗಿ ಸಮಸ್ತ ಗುಂಪುಗಳು ಕೂಡ ಆ ಪರ್ವತದ ಕಾಡಿನಲ್ಲಿ ಅಲ್ಲಿ ಸಂತೋಷವನ್ನು ಹೊಂದುತ್ತಾ ಇದೆ. ಜೊತೆಗೆ ಅನೇಕ ಪುಣ್ಯಾಶ್ರಮಗಳಿದೆ, ಅನೇಕ ಋಷಿಗಳು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕರಡಿ, ವಾನರಗಳ ಕುಲಗಳು ಅಲ್ಲಿ ಚೇಷ್ಟೆಯನ್ನು ಮಾಡ್ತಾ ಇದೆ. ಅಲ್ಲಿ ಇಲ್ಲದೇ ಇರತಕ್ಕಂಥದ್ದಿಲ್ಲ, ಸಮಸ್ತ ಕುಸುಮಗಳು, ಫಲಗಳು ಅಲ್ಲಿ ತುಂಬಿಬಿಟ್ಟಿದೆ. ಇಂತಹ ಫಲ ಸಮೃದ್ಧಿಯಿಂದ ಕಣ್ಣಿಗೆ ಅತ್ಯಂತ ಸೊಗಸಾಗಿ ತೋರ್ತಾ ಇದೆ ಆ ಚಲೇಂದ್ರ, ಆ ಪರ್ವತೇಂದ್ರ. ಅಲ್ಲಿ ಸಂಚಾರ ಮಾಡತಕ್ಕಂತಹ ಪುಳಿಂದ ಸ್ತ್ರೀಯರು, ಬೇಡ ಸ್ತ್ರೀಯರ ಆ ತನುಗಂಧದಿಂದ ಕೂಡಿಕೊಂಡಿರತಕ್ಕಂತಹ ಗಾಳಿ ಅಲ್ಲೆಲ್ಲ ಬೀಸ್ತಾ ಇದೆ. ಅಷ್ಟು ಸೊಗಸಾಗಿದೆ ಪರ್ವತ ಅಂಥೇಳಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ.

ಆ ಅರಣ್ಯದ ವೈಚಿತ್ರ್ಯಗಳು ಹೇಗಿತ್ತು ಅಂತ. ಕವಿ ಯಾವಾಗಲೂ ಕೂಡ ಹೊಸ ಹೊಸದಾಗಿರ್ತಕ್ಕಂತಹ ವರ್ಣನೆಗಳನ್ನೇ ಇಷ್ಟಪಡ್ತಾನೆ ಕವಿ. ಮಹಾವಿದ್ವತ್ ಕವಿ ಆದ್ದರಿಂದ ಹೇಳ್ತಾ ಇದ್ದಾನೆ ಈ ಅಭಿಲಾಷೆ ಮಾನವನ ಆಸೆಗಳು ಅನ್ನೋದು ಮತ್ತೆ ಮತ್ತೆ ಹೊಸದಾಗ್ತಾ ಇರುತ್ತೆ. ಹಾಗೆ ಇದು ಸದಾ ನವಂ, ಯಾವಾಗಲೂ ಕೂಡ ಕಾಡು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೊಸದೇ. ಇಲ್ಲಿ ನೋಡಿದ್ದು ಮತ್ತೊಂದು ಕಡೆ ನೋಡಿದರೆ ಅಯ್ಯೋ ಅದೇ ಮತ್ತೆ ಪುನರಾವರ್ತನೆಯಾಗಿದೆ ಅಂತ ಅನ್ನಿಸ್ತಾ ಇರಲಿಲ್ಲವಂತೆ. ನಾವು ಹೊಸ ಹೊಸದಾಗಿರ್ತಾ ಇರತಕ್ಕಂಥದ್ದು ಸಿರಿಯಂತ ವಿಭವಾಸ್ಪದ, ಯಾವಾಗಲೂ ಕೂಡ ಶ್ರೀ ಅಂದ್ರೆ ಲಕ್ಷ್ಮಿ ಅಂತ, ಲಕ್ಷ್ಮಿ ಸಂಪತ್ತಿಗೆ ಆಸ್ಪದ. ಹಾಗೆ ಇದು ಸಮಸ್ತ ಸಂಪತ್ತನ್ನು ಕೂಡ ಹೊಂದಿರತಕ್ಕಂಥದ್ದು. ಕಲಾನಿಧಿಯಂತೆ ಮೃಗಧರಂ, ಕಲಾನಿಧಿ ಅಂತಂದರೆ ಚಂದ್ರ, ಚಂದ್ರನಲ್ಲಿ ಮೃಗವಿದೆ ಅಂತ. ಇದು ಯಾವಾಗಲೂ ಕೂಡ ಮೃಗಗಳಿಂದ ಕೂಡಿರತಕ್ಕಂಥದ್ದು, ಜಿಂಕೆ ಇತ್ಯಾದಿಗಳಿಂದ ಕೂಡಿರತಕ್ಕಂಥದ್ದು. ಆ ಚಂದ್ರನಂತೆ ಇದು ಕಲಾನಿ ಮೃಗಧರನಾಗಿದೆ. ನಭದಂತೆ ಕುಜಯುತಂ, ನಭದಲ್ಲಿ ಕುಜ ಅಂದರೆ ಮಂಗಳ ಅಂತ, ಅಂಗಾರಕ, ಅಂಗಾರಕ ಗ್ರಹ ಅಲ್ಲಿದೆ. ಇಲ್ಲಿ ಕುಜ, ಕುಜ ಅಂತಂದರೆ ಹುಲುಸಾಗಿರ್ತಕ್ಕಂತಹ ಮೆಳೆ ಪೊದೆಗಳನ್ನು ಕುಜ ಅಂತ ಕರೀತಾರೆ. ಅದು ಮುಳ್ಳುಗಳಿಂದ ಕೂಡಿರತಕ್ಕಂಥ ಪೊದೆಗಳು, ಇದು ಕೂಡ ಕುಜಗಳಿಂದ ಕೂಡಿದೆ. ದ್ವಿಜನಂತೆ ವಂಶ ಪರಿಶೋಭಿತಂ, ಇದು ಕೂಡ ವಂಶ ಪರಿಶೋಭಿತ. ವಂಶ ಅಂತಂದರೆ ಇಲ್ಲಿ ಬಿದಿರು ಅಂತ, ಬಿದಿರುಗಳಿಂದ ತುಂಬಿಕೊಂಡಿದೆ. ಸ್ವರ್ಗದಂತೆ ಶುಭ ಸುರಭಿ ಸಂಭೃತಂ, ಸ್ವರ್ಗದಲ್ಲಿ ಸುರಭಿ ಇದೆ, ಕಾಮಧೇನು ಇದೆ, ಇಲ್ಲೂ ಕೂಡ ಸುರಭಿ ಇದೆ. ಸುರಭಿ ಅಂತಂದರೆ ಸುವಾಸನೆ ಅಂತ, ಇದು ಕೂಡ ಸುವಾಸನೆಯಿಂದ ಕೂಡಿದೆ. ರಣದಂತೆ ಶರವೃತಂ, ಆ ಯುದ್ಧರಂಗದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಶರ ಅಂದರೆ ಬಾಣಗಳು ತುಂಬಿಕೊಂಡಿರುತ್ತೆ, ಇಲ್ಲೂ ಕೂಡ ಶರ ಇದೆ. ಶರ ಅಂತಂದರೆ ದರ್ಭೆಗಳು ಅಂತ, ದರ್ಭೆಗಳಿಂದ ಕೂಡಿರತಕ್ಕಂಥದ್ದು. ಸಭೆಯಂತೆ ಚಿತ್ರಪತ್ರ ಅನ್ವಿತಂ, ಸಭೆಯನ್ನು ರಾಜಸಭೆಯನ್ನು ವಿವಿಧವಾಗಿರ್ತಕ್ಕಂಥ ಬಳ್ಳಿಗಳಿಂದ ಎಲೆಗಳಿಂದ ಅಲಂಕರಿಸಿರ್ತಾರೆ, ಬೇರೆ ಬೇರೆ ಎಲೆಗಳಿಂದ. ಇದು ಕೂಡ ಚಿತ್ರಪತ್ರ ಅನ್ವಿತಂ, ಬಣ್ಣ ಬಣ್ಣದ ಎಲೆಗಳಿಂದ ಕೂಡಿರತಕ್ಕಂಥದ್ದು. ದಿನಕರ ಪ್ರಭೆ ಹೇಗೆ ಪುಂಡರೀಕಗಳಿಗೆ ಕಮಲಗಳಿಗೆ ಉಲ್ಲಾಸವನ್ನು ಉಂಟು ಮಾಡುತ್ತೋ, ಹಾಗೆ ಈ ಕಾಡು ಕೂಡ ತನ್ನ ಸರೋವರಗಳಲ್ಲಿ ಕಮಲಗಳನ್ನು ಬೆಳೆಸ್ತಾ ಅದಕ್ಕೆ ಉಲ್ಲಾಸವನ್ನು ಉಂಟು ಮಾಡ್ತಾ ಇದ್ದು, ಅಂತಹ ರೀತಿಯಲ್ಲಿ ಈ ಶೈಲದ ಒಡೆಯನಾಗಿರ್ತಕ್ಕಂತಹ ವಿಂಧ್ಯಾದ್ರಿ ಮೆರೀತಾ ಇದೆ.

0: ನಾಗಭೂಷಣನಾಗಿ ಶಿವನಲ್ಲ, ಈಶ್ವರ ನಾಗಭೂಷಣ. ಈ ಪರ್ವತವೂ ಕೂಡ ಅನೇಕ ನಾಗಗಳಿಂದ ಭೂಷಿತವಾಗಿದೆ, ಆದರೆ ಇದು ಶಿವನಲ್ಲ. ಹರಿಗಿರ್ಕೆಯಾಗಿ ಪಾಲ್ಗಡಲಲ್ಲ. ಸಿಂಹಗಳು ಇಲ್ಲಿ ವಾಸ ಮಾಡ್ತಾ ಇದ್ದರೂ ಕೂಡ ಇದು ಹರಿಗಿರ್ಕೆಯಾಗಿ, ಹರಿ ಇರ್ತಕ್ಕಂಥದ್ದು ಪಾಲ್ಗಡಲು, ಆದರೆ ಇದು ಪಾಲ್ಗಡಲಲ್ಲ, ಆದರೂ ಹರಿ ಇದೆ. ಹರಿಗಳು ಅಂತಂದರೆ ಸಿಂಹಗಳು ಇಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ಶಿಖಿ ನಿವಾಸ ಸ್ಥಾನವಾಗಿ ದಿಗ್ಭಾಗಮಲ್ಲ. ಶಿಖಿ ಅಂತಂದರೆ ನವಿಲು, ಶಿಖಿ ಅಂತಂದರೆ ಅಗ್ನಿ. ಅಗ್ನಿಗೂ ಶಿಖಿ ಅಂತ ಕರೀತಾರೆ. ಅಗ್ನಿ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ ಇದ್ದಾನೆ. ಇದು ದಿಗ್ಭಾಗವೋ ಅಂದರೆ ದಿಗ್ಭಾಗ ಅಲ್ಲ, ಆದರೂ ಇಲ್ಲಿ ಶಿಖಿಗಳಿದೆ ಅಂದರೆ ನವಿಲುಗಳಿದೆ. ಅಷ್ಟಾಪದೋದ್ಭಾಸವಾಗಿ ನೈಪಥ್ಯಮಲ್ಲ. ಭೂಷಣಗಳಲ್ಲಿ, ಆಭೂಷಣಗಳಲ್ಲಿ ಮಾಡ್ತಕ್ಕಂತಹ ಈ ಕಸೂತಿ ಕೆಲಸಗಳನ್ನು ಅಷ್ಟಾಪದ ಅಂತ ಕರೀತಾರೆ. ಇಲ್ಲಿ ಅಷ್ಟಾಪದ ಇದೆ, ಆದರೆ ಇದು ಉಡುಗೆ ತೊಡುಗೆಯಲ್ಲ. ಅಂದರೆ ಚಿತ್ರ ವಿಚಿತ್ರವಾಗಿರೋದ್ರು ಇದ್ದರೂ ಕೂಡ ಇದು ನೈಪಥ್ಯಮಲ್ಲ, ಅಂದರೆ ಉಡುಗೆಯಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಗೋಗಣಾನ್ವಿತವಾಗಿ ವ್ರಜಮಲ್ಲ. ವ್ರಜ ಅಂತಂದರೆ ಗೋವುಗಳನ್ನು ಸಾಕತಕ್ಕಂಥ ಸ್ಥಳವನ್ನು ವ್ರಜ ಅಂತ ಕರೀತಾರೆ. ಇಲ್ಲಿ ಗೋವುಗಳಿದೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಗೋ ಮಹಿಷಗಳು, ಗವಯಗಳು ಕೂಡ ಎಲ್ಲವೂ ಕೂಡ ಇದೆ, ಆದರೂ ಕೂಡ ಇದು ವ್ರಜಮಲ್ಲ. ಖಡ್ಗಧರನಾಗಿ ಪಟುಭಟನಲ್ಲ. ಇದು ಖಡ್ಗ ಹಿಡಿದಿದೆ, ಖಡ್ಗ ಮೃಗಗಳಿದೆ, ಆದರೆ ಇದು ಪಟುಭಟನಲ್ಲ. ಮಹಿಷಿ ವಿಲಾಸಕರ, ಇದು ಮಹಿಷಿಗಳಿಂದ ಎಮ್ಮೆಗಳಿಂದ ಕೂಡಿದ್ದರೂ ಕೂಡ ಇದು ನೃಪಗೇಹಮಲ್ಲ ಅಂತ, ಇದು ಅರಮನೆಯಲ್ಲ ಅಂತ. ಅಂದರೆ ಮಹಿಷಿ ಅಂತಂದರೆ ಪಟ್ಟದ ರಾಣಿ ಅಂತ, ಅಲ್ಲಿ ಇದು ನೃಪಗೇಹಮಲ್ಲ ಅಂಥೇಳಿ ಎಲ್ಲ ರೀತಿಯಲ್ಲೂ ಕೂಡ ಆಶ್ಚರ್ಯದಿಂದ, ಆಶ್ಚರ್ಯ ಸಾಂದ್ರ ಅಂತ ಆಶ್ಚರ್ಯವೇ ತುಂಬಿಕೊಂಡಿರತಕ್ಕಂತಹ ಆ ಅಚಲೇಂದ್ರ ಕಣ್ಣಿಗೆ ತೋರ್ತಾ ಇದೆ.
1: ಇದುವರೆಗೆ ಲಕ್ಷ್ಮೀಶಿನ ಜೈಮಿನಿ ಭಾರತದಲ್ಲಿ 10ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ.

0: ವಾಚನ ಮಾಡಿದವರು ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ವಾಸುದೇವ.
1: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: 19ನೇ ರೋಜ್ಗಾರ್ ಮೇಳ, ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ, ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ, ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66ರಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಸುಮಾರು 51,000 ಮಂದಿಗೆ ಪ್ರಧಾನಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೇಮಕಾತಿ ಪತ್ರ ವಿತರಿಸಿದರು. ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ರಾಷ್ಟ ನಿರ್ಮಾಣದಲ್ಲಿ ಸರ್ಕಾರಿ ನೌಕರರ ಪಾತ್ರ ಪ್ರಮುಖವಾಗಿದೆ. ಜ್ಞಾನ, ಕೌಶಲ್ಯ ಮತ್ತು ಕಠಿಣ ಪರಿಶ್ರಮ ಹಾಗೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವ ಮೂಲಕ ಇಲಾಖೆಗಳ ಬೆಳವಣಿಗೆಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯ ರೈಲ್ವೆ ಆಫೀಸರ್ಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ರೋಜ್ಗಾರ್ ಮೇಳದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದರು. ಭಾರತೀಯ ರೈಲ್ವೆ 26, ಇಂಡಿಯಾ ಪೋಸ್ಟ್ 17, ನೌಕರರ ರಾಜ್ಯ ವಿಮಾ ನಿಗಮ 6, ಬ್ಯಾಂಕ್ ಆಫ್ ಬರೋಡಾ 37, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 10, ಕೆನರಾ ಬ್ಯಾಂಕ್ 8, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ 46 ಮಂದಿಗೆ ನೇಮಕಾತಿ ಪತ್ರ ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಯುವ ಪೀಳಿಗೆಗೆ ವರದಾನವಾಗಿರುವ ಈ ರೋಜ್ಗಾರ್ ಮೇಳ ಸುಸ್ಥಿರ ಹಾಗೂ ಸದೃಢ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ತಿಳಿಸಿದ್ದಾರೆ. 2043ರ ವೇಳೆಗೆ ವಿಕಸಿತ ಭಾರತವನ್ನಾಗಿ ರೂಪಿಸಲು ಯುವ ಪೀಳಿಗೆಯ ಕೊಡುಗೆ ಅತಿ ಮುಖ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಸ್ತಾವಿತ ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆಯ ವಿವರವಾದ ಯೋಜನಾ ವರದಿ ಡಿಪಿಆರ್ ಅನ್ನು ರಾಜ್ಯ ಸರ್ಕಾರ ಸ್ವೀಕರಿಸಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಬೆಂಗಳೂರು ಮೆಟ್ರೋ ರೈಲು ನಿಗಮದ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಯೋಜನಾ ವರದಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಈ ಯೋಜನಾ ವರದಿಯನ್ನು ಚರ್ಚೆ ಮತ್ತು ನಿರ್ಧಾರಕ್ಕಾಗಿ ಸಚಿವ ಸಂಪುಟದ ಮುಂದೆ ಇಡಲಾಗುವುದು ಎಂದು ತಿಳಿಸಿದ್ದಾರೆ. ವರದಿಯಲ್ಲಿ ಯೋಜನೆಗೆ 20,649 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಇಂದು ಸಂಜೆ ಬೆಂಗಳೂರಿಗೆ ಬರಲಿರುವ ಅವರು ನಾಳೆ ಬೆಂಗಳೂರು ಉತ್ತರ ಜಿಲ್ಲೆ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಅವರು ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಇಂದು ದಿ ಡಿಕ್ಲೈನ್ ಆಫ್ ಹಿಂದೂ ಸಿವಿಲೈಸೇಷನ್ ಲೆಸನ್ಸ್ ಫ್ರಮ್ ದಿ ಪಾಸ್ಟ್ ಎಂಬ ಪುಸ್ತಕದ ಕುರಿತು ಸಂವಾದ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯದರ್ಶಿ ಹಾಗೂ ಪುಸ್ತಕದ ಲೇಖಕರಾದ ಶಶಿ ರಂಜನ್ ಕುಮಾರ್, ಗಣಿತ, ಖಗೋಳಶಾಸ್ತ್ರ, ವೈದ್ಯಕೀಯ ಮತ್ತು ತತ್ವಶಾಸ್ತ್ರದಲ್ಲಿನ ಕೊಡುಗೆಗಳನ್ನು ಉಲ್ಲೇಖಿಸಿ ಭಾರತ ಶ್ರೀಮಂತ ಭೌತಿಕ ಪರಂಪರೆಯನ್ನು ಹೊಂದಿದೆ ಎಂದು ತಿಳಿಸಿದರು. ಆಧುನಿಕ ಶಿಕ್ಷಣದಲ್ಲಿ ವಿಮರ್ಶಾತ್ಮಕ ಪ್ರಜ್ಞೆಯ ಅಗತ್ಯವನ್ನು ಅವರು ಒತ್ತಿ ಹೇಳಿದರು.
1: Universities are not merely degree-granting institutions. They are spaces where civilizations examine themselves. They are centers where societies negotiate ideas, challenge assumptions, preserve knowledge, and prepare future generations to think critically and responsibly. It's a very important thing all our higher education institutions should consider. If academic institutions stop encouraging dialogue, inquiry, dissent, and intellectual honesty, then societies gradually lose their ability to innovate, reform, and progress.
0: ಇದೇ ವೇಳೆ ನಡೆದ ಸಂವಾದದಲ್ಲಿ ಭಾಗವಹಿಸಿದ ಅವರು ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಬಿಕೆ ರವಿ, ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ರಮೇಶ ಬಿ ಉಪಸ್ಥಿತರಿದ್ದರು. ರಾಷ್ಟೀಯ ಹೆದ್ದಾರಿ 66

0: ಬೈಕಂಪಾಡಿಯಿಂದ ಕೆಐಒಸಿಎಲ್ ಜಂಕ್ಷನ್ವರೆಗೆ ಒಟ್ಟು 414.16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ಮತ್ತು ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಅನುಮೋದನೆ ದೊರೆತಿದೆ. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆರಂಭಿಸಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ನವಮಂಗಳೂರು ಬಂದರಿಗೆ ನೇರ ಸಂಪರ್ಕ ಸುಧಾರಿಸುವ ಒಟ್ಟು 3.075 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿ ಯೋಜನೆ ಇದಾಗಿದ್ದು, ಈ ಪೈಕಿ 1.520 ಮೀಟರ್ ಉದ್ದದ ಅತ್ಯಾಧುನಿಕ 6 ಪಥದ ಎಲಿವೇಟೆಡ್ ಫ್ಲೈಓವರ್ ನಿರ್ಮಾಣಗೊಳ್ಳಲಿದೆ. ಈ ಬೃಹತ್ ಯೋಜನೆಯನ್ನು ಇಪಿಸಿ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಇದರೊಂದಿಗೆ ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ಒಟ್ಟು 5.825 ಕಿಲೋಮೀಟರ್ ಉದ್ದದ ಸರ್ವಿಸ್ ರಸ್ತೆ ನಿರ್ಮಿಸಲಾಗುವುದು. ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕಾಗಿ ನವಮಂಗಳೂರು ಬಂದರು ಪ್ರಾಧಿಕಾರ ಅಗತ್ಯವಿರುವ ಹೆಚ್ಚುವರಿ ಭೂಮಿ ಹಾಗೂ ಆರ್ಥಿಕ ಧನ ಸಹಾಯವನ್ನು ಹೆದ್ದಾರಿ ಪ್ರಾಧಿಕಾರಕ್ಕೆ ಒದಗಿಸಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ವಿವಿಧ ಪ್ರಗತಿ ಹಂತದ ಅಭಿವೃದ್ಧಿ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ಷೇತ್ರದ ಸಾರ್ವಜನಿಕರಿಗೆ ಶಾಶ್ವತ ಹಾಗೂ ಸುಸಜ್ಜಿತ ಮೂಲಸೌಕರ್ಯಗಳನ್ನು ಕಲ್ಪಿಸುವುದು ಮೊದಲ ಆದ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ವಿಳಂಬ ನೀತಿಯನ್ನು ಅನುಸರಿಸಬಾರದು ಎಂದು ಸಲಹೆ ನೀಡಿದ್ದಾರೆ. ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನದಲ್ಲಿ ವೇಗ ಮತ್ತು ಗುಣಮಟ್ಟ ಎರಡಕ್ಕೂ ಸಮಾನ ಆದ್ಯತೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ 5 ಸಾವನ್ನಪ್ಪಿದ್ದಾರೆ. ರಾಷ್ಟೀಯ ಹೆದ್ದಾರಿಯಲ್ಲಿ ಕ್ರೂಸರ್ ವಾಹನ ಮತ್ತು ಟ್ರಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ಅಪಘಾತ ನಡೆದಿದೆ. ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ದಾರೆ. ಮಕ್ಕಳ ಸಮಗ್ರ ಬೆಳವಣಿಗೆಯಲ್ಲಿ ಅಂಗನವಾಡಿ ಕೇಂದ್ರಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ ಕೆ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಹೊಸದಾಗಿ ನೇಮಕವಾದ ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರಿಗೆ ಹಮ್ಮಿಕೊಂಡಿದ್ದ ಬುನಾದಿ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳ ಆರೋಗ್ಯ, ಶಿಕ್ಷಣ ಮತ್ತು ಉತ್ತಮ ಸಂಸ್ಕಾರಗಳ ಬುನಾದಿ ಬಾಲ್ಯಾವಸ್ಥೆಯಲ್ಲೇ ನಿರ್ಮಾಣವಾಗುತ್ತದೆ. ಹಾಗಾಗಿ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕಿಯರು ತಮ್ಮ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೋಲಾರದ ಯುವಜನ ಸೇವಾ ಇಲಾಖೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿ ನಾಳೆಯಿಂದ ಆರಂಭವಾಗಲಿದೆ. ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಈ ಪಂದ್ಯಾವಳಿ ನಡೆಸಿಕೊಡಲಿದ್ದು, ಆಸಕ್ತಿಯುಳ್ಳ ಎಲ್ಲಾ ಚೆಸ್ ಕ್ರೀಡಾಪಟುಗಳು ಪಾಲ್ಗೊಳ್ಳಬಹುದಾಗಿದೆ. 50,000 ರೂಪಾಯಿಗಳ ನಗದು ಪುರಸ್ಕಾರ ಮತ್ತು ಟ್ರೋಫಿ ನೀಡಲಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಎಲ್ಲಾ ಚೆಸ್ ಆಟಗಾರರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಮನವಿ ಮಾಡಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೇಂದ್ರ ನಗರಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಆದೇಶದ ಮೇರೆಗೆ ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಅಪಾಯಕಾರಿ ಮರಗಳನ್ನು ಹಾಗೂ ರೆಂಬೆಕೊಂಬೆಗಳನ್ನು ಇಂದು ತೆರವು ಮಾಡಲಾಯಿತು. ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಈ ಧರೆ ಫೌಂಡೇಶನ್ ಸಹಯೋಗದೊಂದಿಗೆ 5,00,000 ಗಿಡಗಳನ್ನು ನೆಡುವ ಮೂಲಕ ಜಿಲ್ಲೆಯ ಹಸಿರೀಕರಣ ಹೆಚ್ಚಳಕ್ಕೆ ಒತ್ತು ನೀಡಲಾಗುವುದು ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಜೂನ್ 5-7 ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜಿಸಲು ಉದ್ದೇಶಿಸಲಾಗಿದೆ. ಆಸಕ್ತ ರೈತರು ಇದೇ 30 ಹತ್ತಿರದ ತಾಲೂಕು ತೋಟಗಾರಿಕೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಕೋಲಾರದಲ್ಲಿ ಕಾಡಿನಿಂದ ನಾಡಿಗೆ ಆಹಾರ ಅರಸಿ ಬಂದಿದ್ದ ಕೃಷ್ಣಮೃಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಕೃಷ್ಣಮೃಗವನ್ನು ವಶಕ್ಕೆ ಪಡೆದು ಅಂತ್ಯಕ್ರಿಯೆ ನೆರವೇರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 19 ರೋಜ್ಗಾರ್ ಮೇಳ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ.

0: ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ. ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66ರಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಬೆಂಗಳೂರು, ಸಮಯ 2:40 ನಿಮಿಷ 10 ಸೆಕೆಂಡುಗಳಾಗಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಗುಲ್ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಬಾಬಿ ರಿಷಿ ಕೆ ಲವ್ ಸ್ಟೋರಿ ಚಿತ್ರಕ್ಕಾಗಿ ಪೂರ್ವಾ ಮಂತ್ರಿ ಹಾಗೂ ವೀರ್ ಪಾಂಡೆ ಅವರು ಹಾಡಿರುವ ಗೀತೆ. ಕುನ್ವರ್ ಜಿಂಜಾಲ ಅವರ ಸಾಹಿತ್ಯಕ್ಕೆ ವೀರ್ ಪಾಂಡೆ ಅವರ ಸಂಗೀತವಿದೆ.

ಸನ್ ಆಫ್ ಸರ್ದಾರ್ 2 ಚಿತ್ರದ ಗೀತೆ ರೋಮಿ, ಸುಧೀರ್ ಹಾಗೂ ಯದುವಂಶಿ ಹಾಗೂ ಸಂಗಡಿಗರು ಹಾಡಿರುವ ಈ ಗೀತೆಗೆ ಶಬೀರ್ ಅಹಮದ್, ಖಾರ ಸುಕೃತಿ ಭಾರದ್ವಾಜ್ ಅವರ ಸಾಹಿತ್ಯ, ಹರ್ಷ್ ಉಪಾಧ್ಯಾಯ್, ಹಿಮೇಶ್ ರೇಷ್ಮಿಯಾ ಅವರ ಸಂಗೀತವಿದೆ.

ವಾಂಟೆಡ್ ಚಿತ್ರದ ಗೀತೆ ವಾಜೀದ್ ಅವರ ಸ್ವರಕಂಠದಲ್ಲಿ ಮೂಡಿ ಬರ್ತಾ ಇದೆ. ಜಲೀಸ್ ಶ್ರೀವಾಣಿ ಅವರ ಸಾಹಿತ್ಯಕ್ಕೆ ಸಾಜಿದ್ ವಾಜೀದ್ ಅವರ ಸಂಗೀತವಿದೆ.

ಹೀರ್ ಎಕ್ಸ್ಪ್ರೆಸ್ ಚಿತ್ರದಾಗಿದೆ. ನಕಾಶ್ ಅಜೀಜ್ ಮತ್ತು ಹಜರತ್ ಕೌರ್ ಅವರು ಹಾಡಿದ್ದಾರೆ. ಶ್ಲೋಕಿ ಲಾಲ್ ಅವರ ಸಾಹಿತ್ಯಕ್ಕೆ ತನಿಷ್ಕ್ ಬಾಗ್ಚಿ ಅವರ ಸಂಗೀತವಿದೆ.

ವೆಲ್ಕಮ್ ಬ್ಯಾಕ್. ಚಿತ್ರದ ಗೀತೆ ಮೈಕಾ ಸಿಂಗ್ ಹಾಗೂ ಯೋಯೋ ಹನಿ ಸಿಂಗ್ ಅವರು ಹಾಡಿದ್ದಾರೆ. ಕುಮಾರ್ ಅವರ ಸಾಹಿತ್ಯಕ್ಕೆ ಮೈಕಾ ಸಿಂಗ್ ಮತ್ತು ಯೋಯೋ ಹನಿ ಸಿಂಗ್ ಅವರ ಸಾಹಿತ್ಯವಿದೆ.

ವಾಂಟೆಡ್ ಚಿತ್ರದ ಗೀತೆ ವಾಜೀದ್ ಹಾಗೂ ಸುನಿಧಿ ಚೌಹಾನ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಶಬೀರ್ ಅಹಮದ್ ಅವರ ಸಾಹಿತ್ಯಕ್ಕೆ ಸಾಜಿದ್ ವಾಜೀದ್ ಅವರ ಸಂಗೀತವಿದೆ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಆಕಾಶವಾಣಿ ಬೆಂಗಳೂರು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ ದೀಪಾ ಎಂಬಿ ಅವರಿಂದ, 6:51 ಕೃಷಿರಂಗ, ಒಳನಾಡು ಮೀನುಗಾರಿಕೆಯಿಂದ ಮಹಿಳೆಯರ ಸಬಲೀಕರಣ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಡನೆ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರದಲ್ಲಿ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನವನ್ನು ಆಲಿಸುವರಿ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ, 8:00 ಸಿರಿಗಂಧ, 9:15 ರೋಹಿಣಿ ಮೋಹನ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 9:30 ಯುವವಾಣಿ, ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ, ಇದು ಮೈಸೂರು ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. ಚಂಗಣಚೆರಿ ಸಿಪಿ ಮಾಧವನ್ ನಂಬೋದ್ರಿ ಅವರ ಗಾಯನವನ್ನು ಆಲಿಸಬಹುದು. ಇದು ತಿರುವನಂತಪುರ ಕೇಂದ್ರದ ಕೊಡುಗೆ. ಈ ಎಲ್ಲ ಕಾರ್ಯಕ್ರಮಗಳು ಸಂಜೆಯ ಪ್ರಸಾರದಲ್ಲಿ ನಮ್ಮ ಕೇಳುಗರಿಗಾಗಿ ಮೂಡಿಬರಲಿವೆ. ಆಕಾಶವಾಣಿ ಬೆಂಗಳೂರು, ಇದುವರೆಗೂ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಲಿಸಿದಿರಿ. ಇಲ್ಲಿಗೆ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 4:04:20. ಇಲ್ಲಿಯವರೆಗೂ ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಗೆಳತಿ ಮಧುಶ್ರೀ ಅಶೋಕ್. ಪುನಃ ಸಂಜೆಯ ಪ್ರಸಾರದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಸಮಯ 4:09 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM ನೆಕ್ಸ್ಟ್ ಮೆಲೋಡೀಸ್ ಕೇಳ್ತಾ ಇದ್ರೆ ಒಂದು ಹಿತವಾದ ಪಾಪ್ ಗೀತೆಯನ್ನ ಕೇಳಿದ್ರೆ ಈಗ ಮನಸ್ಸಿಗೆ ಮುದ ನೀಡುವಂತಹ ಗಜಲ್ ನಿಮ್ಮ ಮನೆ ಮನಕ್ಕೆ ಕೇಳಿ ಎಂಜಾಯ್ ಮಾಡಿ. ಹರಿಹರನವರ ಕಂಠದಲ್ಲಿ ಯೇ ಸೂಚ್ಕರ್ ಉಸೇ ಮಿಲ್ನಾ.

0: ಅಜ್ಜಿ ಹೊಸ ಕರ್ನಾಟಕ ತಗೊಂಡ್ಯಾ?
1: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
2: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ

0: ಗ್ಯಾರಂಟಿಗಳೇ ಆಸರೆ.
1: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
2: ಅಜ್ಜಿ, ಹೊಸ ಕರ್ನಾಟಕ ತಗೊಂಡ್ಯ?
3: ಹೌದವ್ವ, ಸಿದ್ದರಾಮಯ್ಯನವರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣಾಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
1: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸಮಯ 4 ಗಂಟೆ 16 ನಿಮಿಷ ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM ಮಿಕ್ಸ್ಡ್ ಮೆಲೋಡೀಸ್ ತಲೆ ನಿಮ್ ಸತಿಯಾಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಈ ಸಂಜೆಯ ಹೊತ್ತಲ್ಲಿ ಅರ್ಥಗರ್ಭಿತವಾದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ಇರೋದು ಅರಕೇರಿಯಿಂದ ಪಂಡಿತ್ ಚನ್ನಪ್ಪ ಸಾರ್ವಾಡ, ತೇಜಸ್ವಿನಿ ನಿರ್ಮಲಾ ಸಾರ್ವಾಡ ಹಾಗೂ ಸೌಂದರ್ಯ ಅವರು. ಸೊ ಮತ್ತೊಂದಷ್ಟು ಮೊಗೆದು ಮೊಗೆದು ನಿಮ್ಗಾಗಿ ಗಸಲ್ಗಳನ್ನ ಹಾಗೆ ಫಾಸ್ಟ್ ಬೀಟ್ ಪಾಪ್ ಸಾಂಗ್ಗಳನ್ನ ಪ್ರಸಾರ ಮಾಡ್ತೀವಿ, ಕೇಳಿ ಎಂಜಾಯ್ ಮಾಡಿ. ಶೇ ದಿನ್ ಹಮಾರಾ ಹೇನೋ ಪಾಪ್ ಬೀಟ್ ನಿಮ್ಗಾಗಿ ಮೂಡ್ ಬರ್ತಾ ಇದೆ.

0: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ಗಳು ಸಾಲ್ ಸಾಲಾಗಿ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮಜತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45ಕ್ಕೆ ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ 4:01 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆವೆಲ್ಲೋ ಕನ್ನಡ ಕಾಮನವೆಲ್ಲೋ 101.3 FM. ನೆಕ್ಸ್ಟ್ ಮೆಲೋಡಿಸಲ್ಲಿ ನಿಮ್ ಸುತಿಯಾಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಒಂದಷ್ಟು ಹಿತವಾದ ಪಾಪ್ ಗೀತೆಗಳು ಹಾಗೆ ಕಿವಿಗೆ ಮುದ ನೀಡುವಂತಹ ಗಜಲ್ಗಳು ಕೂಡ ನಿಮ್ಮ ಕಿವಿ ಹಾಗೂ ಮನವನ್ನ ತಲುಪ್ತವೆ. ಈಗ ಕೇಳಿ ಸೋಫಿಯಾ ಅವರ ಕಂಠದಲ್ಲಿ ಯಾದ ತೇರಿಯನ್ನು ಪಾಪ್ ಬೀಟ್.

0: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ.
0: ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
4: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
5: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
7: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
0: ಹೌದಣ್ಣ, ಗೃಹಲಕ್ಷ್ಮಿ, ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು.
1: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
2: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
3: ಶಭಾಷ್ ಮಗನೇ.
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ಶಾಂತಮ್ನವ್ರೆ, ಇಷ್ಟೊಂದು ದೊಡ್ಡ ಆರ್ಡರ್ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
6: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6,000 ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
8: ಸಿದ್ರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದ್ದೀನಿ.
7: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
2: ಸ್ವಾತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
8: ಹೌದು ಸರ್, ಸಿದ್ರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ಗಳನ್ನ ಮಾಡ್ತಿದ್ದೀನಿ.
2: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
9: ಆಕಾಶವಾಣಿ ಎಫ್ಎಂ ರೇನ್ಬೋ.
0: ಎಸ್, ಇದು ಮ್ಯೂಸಿಕ್ ಕಲಿನು ನಿಮ್ದೆ, ಮ್ಯಾಜಿಕ್ ಕಲಿನು ನಿಮ್ದೆ, ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3.

FM. ಎಷ್ಟು ಹೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು, ನಾನೀಗ ಟಾಡ ಬಾಯ್ ಬಾಯ್ ಅಂತ ಹೇಳಿ ಹೊರಡೋ ಹೊತ್ತಾಯ್ತು. ಕಾರ್ಯಕ್ರಮ ಎಂಜಾಯ್ ಮಾಡಿದ್ರೆ, ಹಾಡುಗಳನ್ನ ಇಷ್ಟಪಟ್ರಿ ಅಂತ ಭಾವಿಸ್ತಾ ನಾನು ಹೊರಡ್ತೀನಿ. ಮತ್ತೆ ಸಿಗೋಣ. ಮತ್ತೆ ಸಿಗೋರು ನೀವೇನ್ ಮಾಡ್ಬೇಕು? ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೆ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಣ್ತರಿಸೋ ಮಧುರ ತಾಣ

101.8 ಮೆಗಾಹರ್ಟ್ಸ್ ಕಂಪನಾಂಗಗಳಲ್ಲಿ ಆಕಾಶವಾಣಿ ವಿಜಯಪುರ ಕೇಂದ್ರ. ಈಗ ಸಮಯ ಸರಿಯಾಗಿ 5 ಗಂಟೆ. ಇನ್ನು ಮುಂದೆ ಕೇಳಿ ಛಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ.

0: ಆಕಾಶವಾಣಿ ವಿಜಯಪುರ ಕೇಳಿ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ.
1: ಪತ್ರ ಸರ್ ಒಂದು ಪ್ರಶ್ನೆ ಇತ್ತು ಸರ್ ನನ್ನಲ್ಲಿ.
2: ಹೇಳಿ ಸರ್.
1: ಈಗ ನಮ್ಮ ಹುಡುಗಗ ಏನಾಗತ್ತೆ ಸರ್, ಬರೀ ಅಲರ್ಜಿ ಆತಾನ ಸರ್, ಒಂದ್ ಸ್ವಲ್ಪ ಹೊರಗಡೆ ಹೋದ್ರೆ ಅಲರ್ಜಿ ಆತಾನ್ರಿ, ಒಂದ್ ಸ್ವಲ್ಪ ಏನ್ರ ಬ್ಯಾರೆ ನೀರ್ ಕುಡ್ದ್ರೆ ಅಲರ್ಜಿ ಹಾಕದ್ರಿ, ಇಮ್ಯುನಿಟಿ ಡೌನ್ ಐತಿ, ಇಮ್ಯುನಿಟಿ ಕಡಿಮೆ ಐತಿ ಡಾಕ್ಟರ್ಸ್ ಹೇಳತ್ತಾರ ಸರ್, ಇದ್ರ ಹೆಂಗ್ ಸರ್ ಇದು ಇಮ್ಯುನಿಟಿ ಏನೇನ್ ಸರ್, ಈಗ ಯಾಕೆ ಇದು ಇಷ್ಟು ಇಶ್ಯೂ ಆಗತ್ತೆ ಸರ್ ಎಲ್ಲಾ ಮಕ್ಕಳಲ್ಲಿ?
2: ಇಮ್ಯುನಿಟಿ ಅಂದ್ರೆ ಏನಾಗೈತೆ, ಈಗ ರೋಗ ನಿರೋಧಕ ಶಕ್ತಿ ಐತಿ, ಇಮ್ಯುನಿಟಿ ಅಂದ್ರ

0: ಹಿಂದಕ್ಕೆ ಅಂತಿದ್ದೇವಲ್ರಿ, ಅದಕ್ಕೆ ಗಟ್ಮುಟ್ ಇರ್ಬೇಕು, ಯಾವ ರೋಗ ಬರಲ್ಲ, ಇದು ಹಚ್ಚಿರಲ್ರಿ, ಅದೇ ಹಿಂಗ ಅಂದಂಗ. ಅದಕ್ಕೆ ನೀವ್ ಏನ್ ಮಾಡೋದು, ಆಹಾರ ಪದ್ಧತಿ ಸ್ವಲ್ಪ ಚೇಂಜ್ ಮಾಡ್ಬೇಕ್ರಿ
1: ಮಗುನ್ ಸರ್.
0: ಊಟ ಗಿಟ ಸ್ವಲ್ಪ ಜಬರ್ದಸ್ತ ಊಟ ಮಾಡಿಸ್ಬೇಕು. ನೀವ್ ಏನ್ ಮಾಡತ್ತೀರಿ ಅಂದ್ರೆ, ಸುಮ್ನೆ ಈಗ ಬೇಕರಿ ಐಟಮ್ ಅವು ತಗೋತೀರಿ, ಅವೇ ತಿನ್ನಿಸ್ತೀರಿ ಅಲ್ಲ ಹುಡುಗರಿಗೆ.
1: ಏ ಮುಂಜಾನೆ ಚಾ ಬಿಸ್ಕಿಡ್ತಿರ್ತಾವ್ರಿ, ಹೊಳ್ ಹುಡುಗರು ಊಟ ಮಾಡಂಗಿಲ್ಲ.
0: ಅದಕ್ಕೆ ಅದ ಹಂಗ ಪ್ರಾಬ್ಲಮ್ ಆಗಿದ್ದೆ ಅದೇ. ಅದಕ್ಕೆ ಅವ್ರಿಗೆ ಏನ್ ಮಾಡ್ಬೇಕ್ರಿ, ಮುಂಜಾನೆ ಚಲೋ ಹಿಂಗ ಮನೆಗೆ ತಯಾರ ಮಾಡಿದ್ದು ಹಿಂಗ ಉಪ್ಪಿಟ್ಟು ಏನ್ರಿ, ಚಪಾತಿ, ರೊಟ್ಟಿ. ಈಗ ಈಗಂತೂ ಮೊದಲೇ ನಮ್ಗೇನದ ಆಹಾರ ಹೈಬ್ರಿಡ್ ಸಿಗಾಕತ್ತದ, ಅದ್ರೊಳಗೆ ಇದ್ದಿದ್ದು ಸ್ವಲ್ಪ ಹಣ್ಣ ತರಕಾರಿ ಇಂಥವೆಲ್ಲ ಜಾಸ್ತಿ ಕೊಡ್ಬೇಕ್ರಿ. ಆಮೇಲೆ ಅದಕ್ಕಿಂತ ಮುಖ್ಯ ನೀವು ಏನ್ ಮಾಡ್ಬೇಕಂದ್ರಿ, ಹುಡುಗರಿಗೆ ಆಟ ಆಡಕ ಇದು ಮಾಡಕ ಬಿಡ್ಬೇಕು. ಅವು ಏನ್ ಮಾಡ್ತಾರೆ ಹುಡುಗರು, ಮುಂಜಾನಿಂದ ಸಂಜೆ ತನಕ ಸ್ಕೂಲ್ಗೆ ಅಷ್ಟು ಹೋಗ್ತಾವ, ಮನೆಗೆ ಬರ್ತಾವ, ಒಟ್ಟ ಆಟ ಆಡ ಪ್ರಾಕ್ಟೀಸ್
1: ಇಟ್ಕೊಂಡಿಲ್ಲ. ಕಡಿಮೆ ಆಗ್ಬಿಟ್ಟೆ ಸರ್.
0: ಇವೆಲ್ಲ ಏನ್ ಮಾಡ್ಬೇಕ್ರಿ, ಹುಡುಗರಿಗೆ ಸಾಯಂಕಾಲ ಒಂದ್ ತಾಸ ರೀ ಆಟ ಆಡಕ್ ಬಿಡ್ಬೇಕ್ರಿ, ಐದರಿಂದ ಆರು ಸ್ವಲ್ಪ ಹೆಚ್ಚು ಮಣ್ಣಾಗ ಅದ್ರಾಗ ಇದ್ರಾಗ ಆಟ ಆಡಿದ್ರು ಬಾಳ ಚಲೋನೆ. ಅವಾಗ ನಾವು ಸಣ್ಣವರಿದ್ದಾಗ ನೀವು ನೋಡಿರ್ಬೋದು, ಮಳಿ ಅದ್ ಬಂತಂದ್ರೆ ಮಣ್ಣಾಗ ರಾಡ್ಯಾಗ ಆಡ್ತಿದ್ದೇವೆ, ಗೊತ್ತದ ಗುಬ್ಬಿಗೂಡ್ ಮಾಡು, ಅದು ಮಾಡು ಇದು ಮಾಡು, ಮೈ ತುಂಬಾ ಇದು ಹಚ್ಕೊಂಡು ಏನ್ರಿ ರಾಡಿ ಹಚ್ಕೊಂಡು ಇದು ಮಾಡಿ ಎಲ್ಲ ಮಾಡ್ತಿದ್ದೇವೆ. ಅದರಿಂದ ಹ್ಯೂಮಿಡಿಟಿ ಏನಾಗ್ತಿತ್ರಿ ಜಾಸ್ತಿ, ಇಮ್ಯುನಿಟಿ ಪವರ್ ಜಾಸ್ತಿ ಇದು ಆಗ್ತಿತ್ತು
1: ಸರ್. ಅದಕ್ಕೆ
0: ಏನ್ರಿ ಎಕ್ಸಸೈಸ್ ಆಗಲಿ
1: ಬರಿಗಾಲ ಎಲ್ಲ ಓಡಾಡ್ತಿದ್ವಿ ಸರ್,
0: ಓಡಾಡ್ತಿದ್ದೇವೆ.
1: ಈ ಓಟ್ ಬರ ಹೈಜಿನ್ ಹೈಜಿನ್ ಹೈಜಿನ್ ಅತ್ತಾರ ಸರ್.
0: ಮತ್ತೆ ಈಗ ಬಾವಿ ಒಳಗೆ ಈಸಾಡೋದು ಮಾಡೋದು ಎಷ್ಟಾದ್ರಾಗ ಒಂದು
1: ಆಕ್ಟಿವಿಟಿ ಇರ್ತಿತ್ತು,
0: ಆಕ್ಟಿವಿಟಿ ಇರ್ತಿತ್ರಿ.
1: ಈಗಿನ ಮಕ್ಕಳು ಅವೆಲ್ಲ ಮಿಸ್ ಮಾಡ್ಕೋತಾರ ನೋಡಿ,
0: ಎಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತಾವ್ರಿ. ಆಮೇಲೆ ಒಂಥರ ಮುಖದ ಮೇಲೆ ಆಕ್ಟಿವ್ನೇ ಇರಂಗಿಲ್ಲ. ಅದಕ್ಕೆ ಏನ್ ಮಾಡ್ರಿ, ಜಾಸ್ತಿ ಹುಡುಗರಿಗೆ ಹಳೆ ಪದ್ಧತಿಗಳೇ ಜಾಸ್ತಿ ಇದು ಮಾಡ್ಬಿಟ್ಟು.
1: ನಿಜ ನಿಜ ನೋಡಿ ಸರ್,
0: ಏನ್ರಿ ಹಳೇದ ಏನ ನಾವು
1: ನಮ್ ಬಾಲ್ಯ ಹೆಂಗ್ ಕಳೆದೇವಲ್ಲ ಸರ್,
0: ಹೆಂಗಿದ್ದೇವಲ್ರಿ ಆ ಟೈಪ್ ಸ್ವಲ್ಪ ಎಲ್ಲ ಚೇಂಜಸ್ ಮಾಡ್ರಿ. ಇವೆಲ್ಲ ಬೇಕರಿ ಐಟಮ್ ಮೊಟ್ಟ ಕೊಡ್ಬಾರ್ರಿ.
1: ಕರೆಕ್ಟ್ ನೋಡಿ ಸರ್.
0: ಏನ್ರಿ ಈಗ ಹಣ್ಣು ತರಕಾರಿ ಅಂತಾವ್ ಇಂತಾವ್ ಇದು ಮಾಡ್ರಿ. ಈ ಕೆಲವೊಂದ್ ಸೀಸನ್ ದಾಗ ಕೆಲವೊಂದ್ ಐಟಮ್ ಬರ್ತಾವಲ್ರಿ
1: ಸರ್.
0: ಈಗ ಎಕ್ಸಾಂಪಲ್ ಈಗ ಬ್ಯಾಸಿಗೆ ಟೈಮ್ದಾಗ ಗೆಣಸ ಅಂತ ಇಂತಾವ್, ಗೆಣಸ್ನೊಳಗ ಎರಡ್ ಮೂರ್ ಐಟಮ್ ಮಾಡ್ರಿ.
1: ಶಿವರಾತ್ರಿಗೆಲ್ಲ ಗೆಣಸ್ ಬರ್ತಾರೆ
0: ಬರ್ತಾವಲ್ರಿ, ಅಂತಾವೆಲ್ಲ ಗೆಣಸ್ ತಿನ್ಸ್ರಿ. ಆಯಾ ಸೀಸನ್ ವೈಸ್ ಇರ್ತಾವಲ್ರಿ, ಅವ್ ಸ್ವಲ್ಪ ಜಾಸ್ತಿ ತಿನ್ಬಿಡುದ್ ಹಂಗೆ. ತರಕಾರಿ ಹೋದ್ರೆ ಮೆಂತೆ ಪಲ್ಯ ಅಂತಾವ್ ಇಂತ ಹುಡುಗರಿಗೆ, ಅವು ಹುಡುಗರಿಗೆ ಮೆಂತೆ ಪಲ್ಯ ಅಂದ್ರೆ ಇದೇನು ಒಂದ್ ಟೈಪ್ ಅಂತಾವು, ಅದಕ್ಕೆ ಬಿಡ ಬೇಡ. ನೀವು ಮುಂದ್ ಕುಂದಿರ್ಸಿ ತಿನ್ಸ್ಬೇಕ್ರಿ, ಅವ್ಕ ತಿನ್ನಿಸಿ ಹಳೆ ಟೈಮ್ಗೆ ನಾವೆಲ್ಲ ತಿಂತಿದ್ದೇವಲ್ರಿ, ಅವಾಗೆಲ್ಲ ಆ ಟೈಪ್ ಹುಡುಗರಿಗೆಲ್ಲ ಆಹಾರ ಪದ್ಧತಿನೂ ಚೇಂಜ್ ಮಾಡ್ಬೇಕ್ರಿ. ಹಿಂಗಾಗಿ ಅವ್ಕ ಸ್ವಲ್ಪ ಎಕ್ಸಸೈಸ್ ಅದು ಇದಾಯ್ತಂದ್ರೆ ಆಟೋಮೆಟಿಕ್ ಏನಾಗ್ಬಿಡ್ತಾವ್ರಿ, ಅವು ಆಕ್ಟಿವ್
1: ಆಗ್ಬಿಡ್ತಾವ.
0: ಆ ಡಾಕ್ಟರ್ ಹಿಂದ್ರಗಡೆ ಅವ್ರ ಕಡೆ ಹೋಗುದಿನ ಅವಶ್ಯಕತೆ ಇರಲ್ಲ, ಸದೃಢ ಆಗ್ಬಿಡ್ತಾರ ಮಕ್ಕಳು. ಸ್ವಲ್ಪ ಅದೊಂದು ಕೇರ್ ಟೇಕ್ ಮಾಡ್ರಿ.
1: ಹ್ಞೂ ಸರ್. ಆದಷ್ಟು ಮಕ್ಕಳಿಗೆ ಏನೈತಿ, ಹಳೆ ಆಹಾರ ಪದ್ಧತಿ, ಆಕ್ಟಿವಿಟೀಸ್ ರೀ, ಗೇಮ್ ಆಡಿಸೋದು, ಮಣ್ಣೊಳಗೆ ಆಡಕ್ ಕರ್ಕೊಂಡು. ಮಾನ್ಯ ಒಬ್ಬರು ಕೇಳಿದ್ರು ಸರ್, ನೀವು ಹೇಳಿದ್ರೆ ನೆನಪಾತ್ರಿ, ನಮ್ಮ ಒಬ್ಬ ಮಾಮ ಬಕ್ರ ಅವ್ರ ಹುಡುಗ ಈ ಕಂಪೌಂಡ್ ಮಣ್ಣು ತಂದು ಇಟ್ಕೊಂಡ ಸರ್, ಸಿಟಿಯಾಗಿರ್ತಾರ ಸರ್ ಅವ್ರ ಮ್ಯಾಗ.
0: ಹೌದೌದ್ರಿ,
1: ಮ್ಯಾಗಿನ ಮಣಿಯೊಳಗೆ ಇರ್ತಾರ್ರಿ, ಜಾಗ ಇರಂಗಿಲ್ಲ ಅಂತೇಳಿ ಕಂಪೌಂಡ್ ಒಂದು ಪುಟ್ಟ ಮನೆ ಇಟ್ಟಾನ್ರಿ, ಅಲ್ಲೇ ಆಟ ಆಡ್ತಾನ್ರ ಹುಡುಗ. ಡಾಕ್ಟರ್ ಹೇಳತ್ತ ಸರ್.
0: ಹೌದೌದ್ರಿ,
1: ಮೊದಲು ಏನ್ ಹೇಳ್ತಾರ ಸರ್, ಮಣ್ಣಾಗ ಆಡಿದ್ರೆ ಕೈ ಹೊಲಸಕ್ಕೋತ ಡಾಕ್ಟರ್ ಸಲ ಹೇಳಿ ಫುಲ್ ಹೈಜಿನಿಕ್ ಇರ್ಬೇಕಂತ ಹೇಳ್ತಿದ್ರಿ. ಈಗ ವಾಪಸ್ ಅವ್ರ ಏನ್ ಮಾಡ್ತಾರ ಸರ್, ಇಮ್ಯುನಿಟಿ ಬರ್ಬೇಕಂದ್ರೆ ನೀವು ಮಣ್ಣಾಗ ಆಡ್ಬೇಕು, ನಿಮ್ ಮಕ್ಕಳನ್ನ ಬಿಡಬೇಕು ಅಂತ ಹೇಳಕತ್ತಾರ.
0: ಹೌದೌದು,
1: ವ್ಯಾಪಾರ ಸರ್ ನೋಡ್ ಸರ್.
0: ಅದು ಉಲ್ಟಾ ಬಂದೈತ್ರಿ, ಅದಕ್ಕೆ ಅಂತಾರಲ್ರಿ ಈ ಕಲಿಯುಗದಾಗೆಲ್ಲ ಉಲ್ಟಾ ಬಂದ ಅಂತ ಹೇಳಿ.
1: ಕರೆ ಕರೆ ಸರ್.
0: ಹಂಗ ಏನಾಗೈತ್ರಿ, ನಾವು ಮಾಡ್ತಾ ಇರೋದು ಬೇರೆ ಕಡೆ ಹೊಂಟಿವಿ, ಅದು ಇರೋದು ಬೇರೆ ಅದ,
1: ಇರೋದೇ ಬೇರೆ.
0: ಅದು ಎಲ್ಲ ಹಳೆ ಪದ್ಧತಿ ಅವೆಲ್ಲ, ಮತ್ತೆ ಹಿರಿಯರು ಅದಕ್ಕೆ ನೂರ ಹತ್ತು ನೂರ ಏಳು ವರ್ಷ ನೂರ ಐದು ವರ್ಷ ಅದು ಬದುಕ್ತಿದ್ರಿ. ಈಗ ಏನಾಗೈತಿ ಅಂದ್ರೆ, ಯಾರು ಎಲ್ಲೋ ತೀರ್ಕೊಂಡಾರಪ್ಪ ಅಂದ್ರೆ ಎಷ್ಟಾಗಿತ್ರಿ ಅಂದ್ರೆ 55-60
1: ಹಿಂಗ ಕಾಮನ್ ಆಗ್ಬಿಟ್ಟದ ಸರ್.
0: ಕಾಮನ್. ಅದೇ ಅದಕ್ಕೆ ಕಾರಣ ಏನಂದ್ರ, ಆಹಾರ ಪದ್ಧತಿ ಸ್ವಲ್ಪ ಈಗಿನ ಮಕ್ಕಳಿಗೆ ನಾವ್ ಎಲ್ಲರೂ ಕೂಡಿ ಆಹಾರ ಪದ್ಧತಿನ ಚೇಂಜ್ ಮಾಡ್ಬೇಕು. ನೀವು ನಿಮ್ ಮಕ್ಕಳಿಗೆ ಚೇಂಜ್ ಮಾಡಿದ್ರೆ ನಾವು ನಮ್ಮ ಮಕ್ಕಳಿಗೆ ಚೇಂಜ್ ಮಾಡ್ತೀವಿ. ಅದ ನೋಡಿ ಎಲ್ಲರೂ ಮಾಡಿ ಆದಷ್ಟು ಸ್ವಲ್ಪ ಇದರಿಂದ ಮಾಡ್ಕೊಂಡು ಹೋಗೋದು ಬಾಳ ಚಲೋ.
1: ಏನ್ರಿ
0: ನಾವು ಬ್ರೆಡ್ ಬೇಕರಿ ಒಳಗಿಂದ ಐಟಮ್ಗಳು ತಿನ್ನೋದ್ರಿಂದ ಅವ್ ಮಕ್ಕಳಿಗಿನ ಏನಾಗ್ತಾವ್ರಿ, ಆರಾಮ್ ತಪ್ತಾವ. ಹಿಂಗಾಗಿ ಡಾಕ್ಟರ್ ಕಡೆ ಹೇಳೋಣ, ಮತ್ತೆ ಹಿಂಗೆ ಹೇಳ್ಬಿಡ್ತಾರ ನೋಡ್ರಿ.
1: ಅಷ್ಟು ಆಕ್ಟಿವಿಟೀಸ್ ಮಾಡ್ಸನ್ ಸರ್. ಹಂಗ
0: ಮಾಡಿಸ್ರಿ. ಮತ್ತೆ ಫಸ್ಟ್ ಅಂದ್ರೆ ಅದೇ ಎಕ್ಸಸೈಸ್
1: ಸರ್,
0: ಏನ್ರಿ ಜನರ ಜೊತೆ ಇದು ಮಾಡಿ
1: ಇಂಟ್ರಾಕ್ಷನ್
0: ಮಾಡಿ, ಹಿಂಗೆಲ್ಲ ಸ್ವಲ್ಪ ಮಾಡ್ಬೇಕ್ರಿ.
1: ಹೌದು ಸರ್.
0: ಅವ್ರ ಗೆಳೆಯರ್ ಇರ್ತಾರಲ್ಲ.
1: ಹೌದು ಸರ್.
0: ಅವ್ರಿಗೆ ಅವೆಲ್ಲ ಮೊದಲು ಇದ್ವು ನೋಡ್ರಿ, ಕಬಡ್ಡಿ ಆಟ ಆಡೋದು, ವಾಲಿಬಾಲ್, ಈಗ ಆಡೋದೇ ಇಲ್ಲ,
1: ಆಡಂಗಿಲ್ಲ ಸರ್.
0: ಈಗ ಏನ್ ಮಾಡ್ತಾರಂದ್ರ, ಆಟ ಏನಂತಂದ್ರೆ ಅಲ್ಲಿ ಮನ್ಯಾಗ ಕೂತಿ ಯಾವ್ದಾರ ಒಂದು ಗೇಮ್ ಮೊಬೈಲ್ ಇದ್ರಾಗ ಕಂಪ್ಯೂಟರ್
1: ಆಡ್ತಾವ್ರಿ.
0: ಹಿಂಗಾಗಿತ್ರಿ ಫಿಸಿಕಲಿ ಸ್ವಲ್ಪ
1: ಅವ್ರ ಜೊತೆ ನಮಗೂ ಸ್ವಲ್ಪ ಆಗ್ತದೆ ಸರ್.
0: ಹಾ ರೀ,
1: ಅಷ್ಟು ಮಾಡೋಣ ಸರ್. ಥ್ಯಾಂಕ್ ಯು ಸರ್, ಒಳ್ಳೆ ವಿಷಯ ಹೇಳಿದ್ರೆ ನಮಗೆ ಇವತ್ತು.
0: ಓಕೆ ಓಕೆ ಓಕೆ
1: ಓಕೆ.
0: ಮತ್ತೆ ಸಿಗೋಣ ಅಂತ.
1: ಸಿಗೋಣ ಸರ್. ನಮಸ್ಕಾರ ಸರ್.
0: ನಮಸ್ಕಾರ.

0: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೃಷ್ಣ ತಳೆವಾಡ್ ಹಾಗೂ ಚಂದ್ರಶೇಖರ್ 86.
2: ಈಗ ಒಂದು ನೀತಿ ಕತೆ.
3: ಒಂದು ರಾಜ್ಯದ ಪ್ರಸಿದ್ಧ ಅರಸ ಒಬ್ಬ ಮಹಾತ್ಮರ ಹತ್ರ ಹೋಗಿ ತನ್ನ ವ್ಯಥೆಯನ್ನ ತೋಡ್ಕೊಂಡ. ಮಹಾತ್ಮರ ಕುಟೀರದ ಎದುರು ಒಂದು ದೊಡ್ಡದಾದ ಮರ ಇತ್ತು. ಇದೇ ಸಂದರ್ಭಕ್ಕೆ ಸರಿಯಾಗಿ ಆ ಮರದಿಂದ ಒಂದು ಎಲೆ ಉದುರು.

0: ಆ ಮರ ಆಗ್ಲಿ ಅಲ್ಲಿರೋ ಎಲೆಗಳಾಗ್ಲಿ ನಿನ್ನತ್ತ ಗಮನಿಸ್ತಾನೆ ಇಲ್ವಲ್ಲ, ಇದನ್ನ ಕಂಡು ನಿನ್ಗೆ ನೋವು ಆಗೋದಿಲ್ವಾ ಅಂತ ಕೇಳಿದ್ರು. ಆಗ ಎಲೆ ಹಿಂಗ್ ಹೇಳ್ತು, ನೋಡಿ ಮಹಾತ್ಮರೇ, ಯಾರಾದ್ರೂ ನನ್ನನ್ನ ಗಮನಿಸ್ಲಿ ಗೌರವ ಕೊಡ್ಲಿ ಅಂತ ನಾನು ಇಷ್ಟು ದಿನಗಳವರೆಗೆ ದುಡಿಲಿಲ್ಲ, ನನ್ನ ಕರ್ತವ್ಯ ನಾನು ಪಾಲಿಸಿದ್ದೇನೆ ಅಷ್ಟೇ, ಅದಕ್ಕ್ಯಾಕೆ ನಾನು ನೊಂದ್ಕೊಳ್ಬೇಕು ಅಂತ ಕೇಳ್ತು. ಅಷ್ಟೇ ಅಲ್ಲದೆ ಮುಂದುವರೆದು ಎಲೆ ಹೀಗೆ ಹೇಳ್ತು, ಮಹಾತ್ಮರೇ, ಇವತ್ ನಾನು ಕೆಳಗ್ ಬಿದ್ದಿರಬಹುದು, ಆದ್ರೆ ನಾಳೆಗಳ ಬಗ್ಗೆ ನನಗೆ ಭರವಸೆ ಇದೆ. ನಾಳೆ ನಾನು ಮಣ್ಣಾಗಿ ಬೇರಿನ ಮೂಲಕ ಮತ್ತೆ ಮರದ ತುಟ್ಟ ತುದಿಯನ್ನೇರ್ತೀನಿ ಅನ್ನೋ ಭರವಸೆ ನನಗಿದೆ ಅಂತ ಹೇಳ್ತು. ಆ ಎಲೆಯ ಅನುಭವದ ಮಾತುಗಳನ್ನ ಕೇಳಿದ ಅರಸನಿಗೆ ಖುಷಿಯೋ ಖುಷಿ, ತನ್ನ ಮನಸ್ಸಿನಲ್ಲಿದ್ದ ವ್ಯಥೆಯು ಕೂಡ ಮಾಯವಾಗ್ಬಿಡ್ತು. ಆಗ ಮಹಾತ್ಮರ ಎದುರುಗಡೆ ಹೀಗೆ ನೋಡ್ದ, ಈ ವಿಶಾಲವಾದ ವಿಶ್ವ ಅನ್ನೋ ವೃಕ್ಷದಲ್ಲಿ ನಾನೊಂದು ಎಲೆಯ ಹಾಗೆ ಬಾಳ್ಬೇಕು ಅನ್ನೋದನ್ನ ಕಲಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳೊಂದಿಗೆ ನಮಸ್ಕಾರಗಳನ್ನ ತಿಳಿಸಿ ತನ್ನ ರಾಜ್ಯಕ್ಕೆ ಅರಸ ನಗ್ನಗ್ತಾ ಮರಳಿದ. ನಮಸ್ಕಾರ.
1: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್, ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ,
2: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ಸ್ನೇಹಿತರೆ, ಇದುವರೆಗೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.

0: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಆತ್ಮಿಕರು ಗುರಿ, ಇಂದು ಸಂಜೆ 5 ಗಂಟೆ 30 ನಿಮಿಷಕ್ಕೆ ಜ್ಞಾನವಾಣಿ ರಸಪ್ರಶ್ನೆ ನೇರ ಪೋಣಿ ಕಾರ್ಯಕ್ರಮ ಪ್ರಸಾರವಾಗುವುದು.

ಸ್ನೇಹಿತರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ 5:30 ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಜ್ಞಾನವಾಣಿ ರಸಪ್ರಶ್ನೆ ನೇರ ಪೋಣಿನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಹಾಂತೇಶ್ ಕೋತೀನ್.

ಆ ಪ್ರಶ್ನೆಗೆ ಉತ್ತರ ನೀಡಿ ಪ್ರಶ್ನೆಯನ್ನು ಬದಲಾವಣೆ ಮಾಡಲಾಗುವುದು. ಇನ್ನು ನಿಯಮ 5 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ ವಿಜೇತ ಸ್ಪರ್ಧಿಗಳ ಹೆಸರುಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಲಾಗುವುದು. ನಿಯಮ 6, ಒಬ್ಬರು ಈ ಕಾರ್ಯಕ್ರಮದಲ್ಲಿ 2 ಬಾರಿ ಮಾತ್ರ ಕರೆ ಮಾಡಬೇಕು, ಅನ್ಯ ಮಾರ್ಗದ ಉತ್ತರಗಳಿಗೆ ಅವಕಾಶವಿಲ್ಲ. ಇನ್ನು ಕಾರ್ಯಕ್ರಮದ ಅಂತಿಮ ನಿಯಮ, ಪ್ರತಿ ಪ್ರಶ್ನೆಗೆ 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಲಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350, ಇನ್ನೊಂದು ಬಾರಿ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350.

ಕೇಳುಗ್ರೆ, ಕಾರ್ಯಕ್ರಮದ ನಿಯಮಗಳು. ಕಾರ್ಯಕ್ರಮದ ಮೊದಲ ನಿಯಮ, ಈ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ 5 ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 2, ಮೊದಲ ಪ್ರಶ್ನೆಗೆ ಸರಿ ಉತ್ತರ ನೀಡಿದರೆ 2ನೇ ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 3, ಕೇಳಿದ ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದರೆ ಅದೇ ಪ್ರಶ್ನೆಯನ್ನು ಮುಂದಿನವರಿಗೆ ಕೇಳಲಾಗುವುದು. ನಿಯಮ 4, ಕೇಳಿದ ಪ್ರಶ್ನೆಗೆ 5 ಜನರಿಂದ ಸರಿ ಉತ್ತರ ಬರದೇ ಇದ್ದರೆ

0: ಹಲೋ
1: ಹಲೋ, ಗುಡ್ ಈವ್ನಿಂಗ್ ಸರ್.
0: ವೆರಿ ಗುಡ್ ಈವ್ನಿಂಗ್. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಯಾರು ಇಲ್ಲಿಂದ ರೀ?
1: ಸರ್, ಬೀದರಿಂದ ಮೋಹನ್ ಸರ್.
0: ಬೀದರ್ದಿಂದ ಮೋಹನ್ ಅವರು. ಮೋಹನ್ ಅವರಿಗೆ ಮೊದಲ ಪ್ರಶ್ನೆ, 2026 ಅಂಡರ್ 19 ಕ್ರಿಕೆಟ್ ವಿಶ್ವಕಪ್ ಗೆದ್ದ ತಂಡ ಯಾವುದು?
1: 26 ನಮ್ಮ ಇಂಡಿಯಾ ಸರ್.
0: ಭಾರತ ಅಂತೀರಿ? ಓಕೆ, ಖಂಡಿತ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ಮೋಹನ್ ಅವರಿಂದ. ಇನ್ನು ಎರಡನೇ ಪ್ರಶ್ನೆ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಿಗೆ ಏನೆಂದು ಕರೆಯುತ್ತೇವೆ? ಇನ್ನೊಂದು ಹೆಸರಿಂದ ಕರಿತೀವಿ, ಏನೆಂದು ಕರಿತೀವಿ?
1: ಅವರು ಮಹಾರಾಷ್ಟ್ರದವರು ಸಹ್ಯಾದ್ರಿ ಅಂತ ಕರೀತಾರೆ
0: ಸರ್. ಸಹ್ಯಾದ್ರಿ ಅಂತ ಕರೀತಾರೆ. ಖಂಡಿತ ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಮೋಹನ್ ಅವರಿಂದ. ಏನ್ ಮಾಡ್ತೀರಿ ಮೋಹನ್?
1: ಪೊಲೀಸ್ ಕಾನ್ಸ್ಟೇಬಲ್ ಸರ್.
0: ಪೊಲೀಸ್ ಕಾನ್ಸ್ಟೇಬಲ್ ಇದ್ದೀರಿ. ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ, ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಯಾರು?
1: ಸುಮೇಂದ್ರ ಅಧಿಕಾರಿ ಅಂತ ಸರ್.
0: ಹೇಳ್ರಿ.
1: ಅದು ಸುಮೇಂದ್ರ ಅಧಿಕಾರಿ ಅಂತ ಸರ್.
0: ಹೆಸರು ಸುಮೇಂದು ಅಲ್ರಿ, ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತೀರಿ?
1: ಅಲ್ಲ, ಓದಿದ್ದಿನ ನಂಗೆ ಬೇರೆ ಇದು ಆಗ್ತಾ ಇಲ್ಲ ಸರ್. ಅದು ಇವನು
0: ಸುಮೇಂದು ಅಲ್ಲ
1: ಸರ್.
0: ಹಾ, ಪಶ್ಚಿಮ ಬಂಗಾಳ ರೀ. ಸುಮೇಂದ್ ಅಲ್ರಿ ಅಧಿಕಾರಿ, ಕರೆಕ್ಟ್ ಆಗಿದೆ. ನಿಮ್ ಹೆಚ್ಚು ಕಡಿಮೆ ಉತ್ತರ ಪ್ರಯತ್ನ ಪಟ್ಟಿದ್ದೀರಿ.
1: ಸುಮೇಂದ್ರ ಅಧಿಕಾರಿ ಅಲ್ಲ ಸರ್.
0: ಹಾ, ಸುಮೇಂದು ಅಲ್ಲ, ಸುವೇಂದು ಅಧಿಕಾರಿ ಅನ್ನೋದು.
1: ಹೌದು ಸರ್, ಅದೇ ಸ್ವಲ್ಪ ನೆನಪು ಬರ್ತಾ ಇರಲಿಲ್ಲ.
0: ಓಕೆ ಓಕೆ. ಈಗ ನಾಲ್ಕನೇ ಪ್ರಶ್ನೆ,
1: ಸರ್,
0: ರಾಜ್ಯಪಾಲರ ಕಾರ್ಯಾಂಗೀಯ ಅಧಿಕಾರದ ಕುರಿತು ಎಷ್ಟನೇ ಬೀದಿಯಲ್ಲಿ ಮಾಹಿತಿಯನ್ನು ನೀಡಲಾಗಿದೆ? ಆರ್ಟಿಕಲ್ ಎಷ್ಟು ಅಂತ ಹೇಳಬೇಕು ರೀ?
1: ಆರ್ಟಿಕಲ್ ಸರ್.
0: ಹೌದ್ರಿ. ರಾಜ್ಯಪಾಲರ ಕಾರ್ಯಾಂಗೀಯ ಅಧಿಕಾರದ ಕುರಿತು ಎಷ್ಟನೇ ವಿಧಿಯಲ್ಲಿ ಮಾಹಿತಿಯನ್ನ ನೀಡಲಾಗಿದೆ ಅನ್ನೋದು ಪ್ರಶ್ನೆ.
1: ಇದು 154 ಬರ್ತದೆ ಸರ್.
0: 154 ಭಾಗ ಎಷ್ಟ್ ಅಂತ ಹೇಳ್ಬೋದ್ರಿ ಗೊತ್ತಿದ್ರ?
1: ಅಷ್ಟ್ ನೆನಪಿಲ್ಲ ಸರ್.
0: ಓಕೆ, ಖಂಡಿತ ಆರನೇ ಭಾಗದ ವಿಧಿ 154 ಬರ್ತಾ ಇದೆ. ಓಕೆ, ಈಗ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೀರಿ. ಐದನೇ ಪ್ರಶ್ನೆಗೆ ಉತ್ತರ ಕೊಟ್ರ ಕಾರ್ಯಕ್ರಮದ ವಿಜೇತರಾಗ್ತಿರಿ ತಾವು. ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಇನ್ನೊಂದು ಪ್ರಶ್ನೆ, ಪ್ರಸ್ತುತ ಪ್ರಸಾರ ಭಾರತೀಯ ಅಧ್ಯಕ್ಷರು ಯಾರು?

0: ಇತ್ತೀಚೆಗೆ ಆಯ್ಕೆ ಆಗಿದ್ದಾರೆ ಇವರು. ಹಲೋ ಮೋಹನ್ ಅವರೇ, ಕೇಳಿಸ್ತಾ ಇದ್ದಾನೆ ಮಾತಾಡೋದು?
1: ಸರ್ ಅದೇ ಸರ್, ನಿಮ್ದು ಆಕಾಶವಾಣಿ ಬರ್ತದಲ್ಲ ಸರ್,
0: ಹೌದು, ಪ್ರಸಾರ
1: ಪ್ರಸಾರ
0: ಭಾರತೀಯ.
1: ಭಾರತಿ ಆಕಾಶವಾಣಿ ಬರ್ತದಲ್ಲ
0: ಹಾಂ ಹೌದು, ದೂರದರ್ಶನ ಪ್ರಸಾರ ಭಾರತಿ
1: ಇವರು ಇವರ
0: ಆಕಾಶವಾಣಿ.
1: ಇದು ಆಗಿದ್ದಾರೆ ಸರ್, ಇವನ್ನ ಪ್ರಸೂನ್ ಜೋಶಿ ಅಂತೇಳಿ ಸೆಲೆಕ್ಟ್ ಆಗ್ಯಾರ ಸರ್.
0: ಖಂಡಿತ ಖಂಡಿತ, ಅಭಿನಂದನೆಗಳು ತಮಗೆ. 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಪೂರ್ತಿ ಹೆಸರು?
1: ಓದಿದ್ದೀನಿ ಸರ್, ಬೇಗ ನೆನಪು ಬರಲ್ಲ ಅಷ್ಟೇ.
0: ಹಾಂ ಹಾಂ ಹಾಂ ಹಾಂ, ಪೂರ್ತಿ
1: ಹಾಂ
0: ಹೆಸರು
1: ಸರ್,
0: ಹೇಳ್ತೀರಿ ತಮ್ಮದು?
1: ನನ್ನ ಪೂರ್ತಿ ಹೆಸರು ಸರ್,
0: ಹೌದ್ರಿ,
1: ನನ್ನ ಹೆಸರು ಪೂರ್ತಿ ಹೆಸರು ಸರ್ ಮೋಹಾನಂದ್ ಅಂತೇಳಿ,
0: ಮೋಹನ್,
1: ಮೋಹಾನಂದ್ ಅಂತೇಳಿ, ಮೋಹಾನಂದ್.
0: ಮೋಹಾನಂದ್?
1: ಹೌದು ಸರ್. ಹಲೋ,
0: ಹಾಂ ಮೋಹಾನಂದ್ ಹೇಳ್ರಿ, ಪೂರ್ತಿ ಹೆಸರು ಹೇಳ್ರಿ, ನಿಮ್ದು ಅಡ್ರೆಸ್ ಹೇಳ್ರಿ.
1: ಅಡ್ರೆಸ್ ಮೋಹಾನಂದ್ ಹೆಚ್ ಹಡಪದ. ಮತ್ತೆ ನನ್ನ ಅಡ್ರೆಸ್ ಹೇಳ ಸರ್.
0: ಹಾಂ, ಊರು ಯಾವ್ದ್ರಿ ನಿಮ್ದು, ಹಳ್ಳಿ ಯಾವುದು, ತಾಲೂಕು ಯಾವುದು?
1: ನಾನು ಪ್ರೆಸೆಂಟ್ ಇರೋದು ಬೀದರ್ ಅಲ್ಲಿ ಸರ್.
0: ಹ್ಮ್
1: ಹಾಂ ಸರ್, ಡಿ ಆರ್ ಹೆಡ್ ಕ್ವಾರ್ಟರ್.
0: ಹ್ಮ್,
1: ಡಿ ಆರ್
0: ನಿಮ್ಮ ಮೊಬೈಲ್ ನಂಬರ್ ಹೇಳ್ಬಿಡಿ, ನಾನು ಸಂಪರ್ಕ ಮಾಡ್ತೀನಿ.
1: 7259
0: 7259 00 00 28
1: 75 ಸರ್.
0: 75 ರೀ?
1: 7259
0: ಹಾಂ
1: ಹಾಂ ಸರ್, 00 28 75. ಇನ್ನೊಂದು ನಂಬರ್ ಇದೆ ಹೇಳಿ ಸರ್.
0: ಇದು ಇದು ಕಾಂಟ್ಯಾಕ್ಟ್ ಆಗುತ್ತಲ್ಲ ರೀ,
1: ಎರಡು ಇದು ಆಗುತ್ತೆ, ಇನ್ನೊಂದು ಆಗುತ್ತೆ ಸರ್, ಪರವಾಗಿಲ್ಲ, ಇದಕ್ಕೆ ಮಾಡ್ತೀನಿ.
0: ಇದಕ್ಕೆ ನಾನು ಮಾಡ್ತೀನಿ, ಪರವಾಗಿಲ್ಲ. ಹೇಳ್ರಿ, 8 ವರ್ಷಗಳಿಂದ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತೀರಿ, ಮತ್ತು ಈ ಒಂದು ಜ್ಞಾನಮಾನಿ ಕಾರ್ಯಕ್ರಮ ಹಿಂಗೆ ಪ್ರಸಾರ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ಯುವ ಜನತೆಗೆ ಲಾಭ ಆಗ್ತದೆ? ಈ ಕಾಂಪಿಟೇಟಿವ್ ಓದ್ತಿರ್ತಾರಲ್ಲ
1: ಸರ್. ನಾನು ಆ್ಯಕ್ಚುಲಿ 2001ರಿಂದ ಕೇಳ್ತೀನಿ ಸರ್ ಆಕಾಶವಾಣಿ.
0: ಹ್ಞೂ,
1: ಅದರಲ್ಲಿ ಆಕಾಶವಾಣಿ ನಾನು ಕಲಬುರ್ಗಿ ಕೇಳ್ತಿದ್ದೆ ಅವಾಗ, ನಮ್ಮಲ್ಲಿ ಕಲಬುರ್ಗಿ ಬರ್ತಿತ್ತಲ್ಲ.
0: ಹ್ಞೂ,
1: ಇವಾಗೆಲ್ಲ ನ್ಯೂಸ್ ಕ್ಲಿಯರ್ ಆಗಿರೋದ್ರಿಂದ ಎಲ್ಲಾ ಕಡೆ ನಾವು ಕೇಳ್ಬೋದು ಸರ್, ಎಲ್ಲಾ ಎಲ್ಲಿ ಹೋದ್ರು ಕೇಳ್ಬೋದು. ಮತ್ತೆ ನಿಮ್ಮ ಒಂದು ಜ್ಞಾನವಾಣಿ ನಿಮ್ ಬಿಜಾಪುರಿಂದ ನಾನು ಬರೀ ಒಂದು ತಿಂಗಳಿಂದ ಮಾತ್ರ ಕೇಳ್ತಾ ಇದ್ದೀನಿ ಸರ್. ನನಗ್ ಗೊತ್ತಿರ್ಲಿಲ್ಲ ನಿಮ್ಮಲ್ಲಿ ಪ್ರಸಾರ ಆಗುತ್ತೆ ಅಂತ, ಹಾಗೆ ಅದು ಚಾನಲ್ ಚೇಂಜ್ ಮಾಡ್ತಾ ಹೋದಾಗೆಲ್ಲ ಗೊತ್ತಾಯ್ತು. ಈಗ ನಾನು ಮತ್ತು ಒಂದ್ ತಿಂಗಳಿಂದ ನಿಮ್ಗೆ ಕರೆ ಮಾಡ್ತಾ ಇದ್ದೀನಿ ನಾನು.
0: ಹೌದು, ಹೋದ್ವಾರ ಕರೆ ಮಾಡಿದ್ರಿ ಅನ್ಕೊಳ್ತೀನಿ ನಾನು.
1: ಹೋದ್ವಾರ 4 ಪ್ರಶ್ನೆಗೆ ಉತ್ತರ ಮಾಡಿ ಕೊಟ್ಟಿದ್ದೆ, 5ನೇ ಪ್ರಶ್ನೆಗೆ ಆಗಿರ್ಲಿಲ್ಲ. ಈ ಸಲ ಆಯ್ತು. ಮತ್ತೆ ಇದು ಬಹಳ ಯೂಸ್ಫುಲ್ ಪ್ರೋಗ್ರಾಮ್ ಸರ್, ನಾನು ಏನೇ ಕ್ವಿಜ್ ಕಾರ್ಯಕ್ರಮ ಇದ್ದಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿರ್ತೀನಿ. ಮತ್ತೆ ಪತ್ರಿಕೆಗಳಲ್ಲಿ ಪದಬಂಧ ಬಿಡಿಸೋದು, ಅವು ಏನಾದ್ರೂ ಕ್ವಶನ್ಸ್, ಆಮೇಲೆ ಮ್ಯಾಗಝಿನ್ ಅಲ್ಲಿಂದು ಯಾರಿಗಾದ್ರೂ ಪ್ರಶ್ನೆ ಕೇಳೋದು, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸಹ ಕೆಲವೊಂದು ಪ್ರಶ್ನೆಗಳು ಬರ್ತಾವಲ್ಲ ಸರ್, ಪ್ರಶ್ನೆ ಕೇಳೋದು ಮತ್ತೆ ಪ್ರಶ್ನೆ ಉತ್ತರಿಸೋದು ಈ ರೀತಿ ಮಾಡ್ತಿರ್ತೀನಿ ಸರ್. ನನ್ನಲ್ಲಿ ಇರ್ತಕ್ಕಂತ ಯಾರಿಗಾದ್ರೂ ಹೇಳ್ತೀನಿ, ಗೊತ್ತಿರಲಾರ್ದು ತಿಳ್ಕೊತೀನಿ ಸರ್ ಕೇಳಿ.
0: ತಾವ್ ಎಷ್ಟು ವರ್ಷ ಆಯ್ತು ಈಗ ಈ ರೇಡಿಯೋ ಕಾರ್ಯಕ್ರಮಗಳು ತಮ್ಮ ಜೀವನದಾಗ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗ್ಯಾವ್ರಿ?
1: ಸರ್ ಇದು ಬಹಳ ಯೂಸ್ಫುಲ್ ಇದೆ ಸರ್ ಇದು, ಯಾಕಂದ್ರೆ ಎಷ್ಟು ಮಟ್ಟಿಗೆ ಅಂದ್ರೆ ಒಂದು 70-80% ಅಂತ ಹೇಳಿ ನಾನು ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಎಲ್ಲಾ ಟೈಮಿಗ್ ರೇಡಿಯೋನು ಕೇಳಕ್ ಆಗಲ್ಲ ಸರ್, ಯಾಕಂದ್ರೆ ಬೇರೆ ಬೇರೆ ಕೆಲಸ ಇರ್ತವೆ, ಬೇರೆ ಆಫೀಸ್ ಕೆಲಸ ಅಥವಾ ನಮ್ ಡ್ಯೂಟಿ, ಆಮೇಲೆ ನಮ್ದು ಏನಾದ್ರು ಇದ್ದಾಗ ಎಲ್ಲ ಇದು ಕೇಳಕ್ ಆಗಲ್ಲ. ನಾನು ವಿಶೇಷವಾಗಿ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಬರ್ತಕ್ಕಂತ ಜೀವನಕ್ಕೆ ಸಂಬಂಧಪಟ್ಟಿದ್ದು, ಆಮೇಲೆ ಎಕ್ಸಾಮಿಗೆ ಸಂಬಂಧಪಟ್ಟಿವು, ಏನಾದ್ರು ಈಗ ಯಾವ್ದಾದ್ರು ಸಾಹಿತಿಗಳ ಬಗ್ಗೆ ಆಗ್ಲಿ, ಆಮೇಲೆ ನಾಟಕಗಳ ಬಗ್ಗೆ ಆಗ್ಲಿ, ಮತ್ತೇನಾದ್ರು ಸಿನಿಮಾ ನಟರ ಬಗ್ಗೆ ಆಗ್ಲಿ, ಏನಾದ್ರು ಒಂದು ವಿಶೇಷ ಇರ್ತದಲ್ಲ ಸರ್ ಎಕ್ಸಾಮಿಗೆ ಹೆಲ್ಪ್ ಆಗುವ ಹಾಗೆ, ಪರೀಕ್ಷೆ ಮತ್ತೆ ಜೀವನಕ್ಕೆ, ಅವುಗಳನ್ನ ನಾನು ಹೆಚ್ಚು ಫೋಕಸ್ ಮಾಡ್ತೀನಿ ಆ ರೀತಿ ಕಾರ್ಯಕ್ರಮ ಕೇಳ್ತೀನಿ. ಅದು ಯಾವುದೇ ಆಕಾಶವಾಣಿ ನಿಲಯದಿಂದ ಪ್ರಸಾರ ಆದರೂ ಸಹಿತ
0: ವಿಶೇಷವಾಗಿ
1: ಭಾಗವಹಿಸಲಿಕ್ಕೆ ಇಷ್ಟಪಡ್ತೀನಿ ಸರ್.
0: ಅಲ್ಲ, ಎಷ್ಟು ವರ್ಷ ಆಯ್ತು ಪೊಲೀಸ್ ಇಲಾಖೆಗೆ ಸೇರಿ?
1: ಈಗ ನಮ್ದು 14ನೇ ವರ್ಷ ನಡೀತಾ ಇದೆ ಸರ್, ಜುಲೈ ಬಂದ್ರೆ 14 ವರ್ಷ ಕಂಪ್ಲೀಟ್ ಆಗುತ್ತೆ ನಂದು.
0: ಓಕೆ ಓಕೆ ಓಕೆ
1: ಸರ್.
0: ಈಗ 14 ವರ್ಷ ಅಂತ ಸಾಕಷ್ಟು ಅನುಭವ ಹೊಂದಿರಿ, ತಾವು ಕೂಡ ಇನ್ನ ಜ್ಞಾನವನ್ನ ಹೆಚ್ಚಿಗೆ ತಗೊಳಕತ್ತೀರಿ. ಬಟ್ ಈಗ ಕಾಂಪಿಟೇಟಿವ್ ಓದುವಂತ ಯುವಕರಿಗೆ ನಿಮ್ಮ ಟಿಪ್ಸ್ ಏನು? ಸ್ಮಾರ್ಟ್ ವರ್ಕ್, ಹಾರ್ಡ್ ವರ್ಕ್ ಈ ಬಹಳ ಇಂಪಾರ್ಟೆಂಟ್ ಆಗ್ತದ
1: ಅಲ್ಲ. ಈಗ ಎಕ್ಸಾಮ್ ಬರಿಬೇಕು, ಆಮೇಲೆ ಏನಾದ್ರೂ ಹುದ್ದೆ ತಗೊಳ್ಬೇಕಂದ್ರ ಸ್ಪರ್ಧೆ ಅಂತ ಇವತ್ತು ಬಹಳ ಇದೆ ಸರ್. ಸ್ಪರ್ಧೆ ಮಾಡ್ಲಾರ್ದೆ, ನಾವು ಹಾರ್ಡ್ ವರ್ಕ್ ಮಾಡ್ಲಾರ್ದೆ ಯಾವ್ದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಸರ್. ಏನಾದ್ರು ನಾವು ಮಾಡ್ಬೇಕು ಅಥವಾ ಯಾವ್ದಾರು ನೌಕರಿ ಪಡಿಲೇಬೇಕಂದ್ರೆ ವಿದ್ಯಾರ್ಥಿಗಳು ಅವ್ರು ಚಾಲೆಂಜ್ ಆಗಿ ತಗೊಳ್ಬೇಕು ಸರ್. ಬೆಳಗ್ಗೆ ಮಾರ್ನಿಂಗ್ ಇಂದ ಮಲಗೋ ತನಕ ಅವ್ರ ಕನಸನ್ನ ಅವ್ರು ಯಾವಾಗ್ಲೂ ರಿವಿಷನ್ ಮಾಡ್ತಾನೆ ಇರ್ಬೇಕು. ಅವ್ರು ನಾವ್ ಏನ್ ಮಾಡ್ಬೇಕಂದ ಎದ್ದ ತಕ್ಷಣ ಮೊಟ್ಟ ಮೊದಲು ನಾವು ಆಕಾಶವಾಣಿ ಜೊತೆ ನಂಟನ ಇಟ್ಕೋಬೇಕು ನಾವು ಯಾವತ್ತು. ಯಾಕಂದ್ರೆ ಆಕಾಶವಾಣಿಯಲ್ಲಿ ಏನ್ ನಾವು ತಾವೇನು ಪ್ರಸಾರ ಮಾಡ್ತೀರಿ ಯಾವುದು ಏನಪ್ಪ ವೇಸ್ಟ್ ಇರಂಗಿಲ್ಲ. ಮಾರ್ನಿಂಗ್ ಏನಪ್ಪ ಪ್ರದೇಶ ಸಮಾಚಾರ ಇರ್ಬೋದು, ಆಮೇಲೆ ರಾಷ್ಟ್ರೀಯ ಸಮಾಚಾರ ಇರ್ಬೋದು, ವಾರ್ತೆಗಳು ಇರ್ಬೋದು, ಆಮೇಲೆ

0: ಏನಾದ್ರೂ ವಿಶೇಷ ಆ ವ್ಯಕ್ತಿಗಳ ಜೊತೆ ಸಂದರ್ಶನ ಇರ್ಬೋದು, ಮತ್ತೆ ತಾವು ನಡೆಸ್ತಕ್ಕಂತ ಕ್ವಿಜ್ ಕಾರ್ಯಕ್ರಮ ಇರ್ಬೋದು, ಪ್ರತಿಯೊಂದು ಏನಪ್ಪಾ ಅಂದ್ರೆ ಓದುಗರಿಗೆ ಮತ್ತೆ ಆ ಎಕ್ಸಾಮ್ ತಗೊಳ್ಳೋರಿಗೆ ಬಹಳ ಇದು ಹೆಲ್ಪ್ಫುಲ್ ಆಗುತ್ತೆ ಸರ್. ಅದ ನಂತರ ದಿನಪತ್ರಿಕೆಗಳನ್ನ ಓದ್ಬೇಕು, ಯಾವ್ದಾದ್ರು ಒಂದು ಒಳ್ಳೆ ಮ್ಯಾಗಝಿನ್ ಓದ್ಬೇಕು, ಮತ್ತೆ ಪುಸ್ತಕಗಳನ್ನು ಏನಪ್ಪಾ ಅಂದ್ರೆ ಈಗ ಒಂದು ಸರ್ಕಾರದ ಮೆಟೀರಿಯಲ್ಸ್ ಇರ್ತಾವಲ್ಲ ಸರ್, ಈಗ ಸರ್ಕಾರ ಮುದ್ರಣ ಮಾಡಿರ್ತಕ್ಕಂತ ಪುಸ್ತಕಗಳನ್ನ ಓದ್ಬೇಕು, ಪ್ರೈಮರಿಯಿಂದ ಪಿ ಯು ಸಿ ವರೆಗೂ ಓದ್ಬೇಕು, ಮತ್ತೆ ರಿವಿಷನ್ ಮಾಡ್ತಾ ಇರ್ಬೇಕು. ಯಾವ್ದಾದ್ರು ಒಂದು ಕೋಚಿಂಗ್ ಸೆಂಟರ್ಗೆ ಹೋಗಿ ಒಂದ್ ಎರಡ್ ಮೂರ್ ತಿಂಗಳು ಕೋಚಿಂಗ್ ತಗೊಂಡ್ ಬಂದ್ರು ಸಹ ಒಳ್ಳೇದು, ಮತ್ತೆ ಒಳ್ಳೆ ಮಿತ್ರರ ಜೊತೆ ಏನಪ್ಪಾ ಅಂದ್ರೆ ಒಳ್ಳೊಳ್ಳೆದನ್ನ ಡಿಸ್ಕಷನ್ ಮಾಡ್ಬೇಕು, ತಮ್ಮ ಹತ್ರ ಇದ್ದು ಅವ್ರಿಗೆ ಅವ್ರ ಹತ್ರ ನಮ್ಗೆ ಪ್ರತಿಯೊಂದು ಟೈಮ್ ಟೇಬಲ್ ಹಾಕೊಂಡು ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ ಅವ್ರ ಏನಪ್ಪಾ ಅಂದ್ರೆ ಅವ್ರ ಕನ್ಸನ್ನ ನನಸ್ ಮಾಡ್ಕೋಬಹುದು ಸರ್, ಟೈಮ್ ಅನ್ನ ವೇಸ್ಟ್ ಮಾಡಬಾರ್ದು. ಮತ್ತೆ ಈಗ ಪ್ರಚಲಿತ ಈ ಮೀಡಿಯಾ ಸಿಕ್ಕಾಪಟ್ಟೆ ಫಾಸ್ಟ್ ಇದೆ ಸರ್, ಈ ಮೀಡಿಯಾ ಈಗ ವಾಟ್ಸ್ಆಪ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಅಥವಾ ಇನ್ಸ್ಟಾಗ್ರಾಮ್, ಟ್ವಿಟರ್, ಈ ಪ್ರತಿಯೊಂದು ಗೂಗಲ್, ಆಮೇಲೆ ಎ ಐ ಮೋಡು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಿಂಗ್ ಸಾಕಷ್ಟು ಬಂದಿವೆ ಸರ್, ಏನಾಚೆ ಚಾಟ್ ಜಿಪಿಟಿ ಅಂತ, ಅದರಲ್ಲೂ ಸಹ ಮಾಹಿತಿ ಸಿಗ್ತವೆ. ಮತ್ತೆ ಜಾಸ್ತಿ ಅದ ಕಡೆ ಫೋಕಸ್ ಮಾಡಿದ್ರೆ ಪುಸ್ತಕಗಳನ್ನ ಹೆಚ್ಚಿಗೆ ಕೇಳೋದ್ರಿಂದ ನಮ್ಗೇನಪ್ಪ ಹೆಚ್ಚಿಗೆ ಓದೋದ್ರಿಂದ ಜಾಸ್ತಿ ಅದು ನಮ್ಮ ಒಂದು ಮನಸ್ಸಲ್ಲಿ ಉಳಿದ್ಕೊಳ್ಳುತ್ತೆ. ಮತ್ತೆ ನಮ್ಗೆ ನಮ್ ರೈಟಿಂಗ್ ಅಲ್ಲಿ ನಮ್ದೇ ಆದ ರೈಟಿಂಗ್ ಅಲ್ಲಿ ನಾವು ನೋಟ್ಸ್ ಮಾಡ್ಕೋಬೇಕು ನಮ್ಮ ಬರವಣಿಗೆಯಲ್ಲಿ.
1: ಓಕೆ, ಖಂಡಿತ ಮೋಹನ್ ಅವರೇ,
0: ನಮ್ಗೆ ಬಹಳ ಅನುಕೂಲ ಆಗುತ್ತೆ ಈ ರೀತಿ ಮಾಡೋದ್ರಿಂದ, ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೋದು ಅಂತ ನನ್ನ ಒಂದು ಒಪಿನಿಯನ್ ಸರ್.
1: ಖಂಡಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನಮ್ಮ 5 ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ, ಮತ್ತೊಮ್ಮೆ ತಮ್ಗೆ ಅಭಿನಂದನೆಗಳು, ಹಿಂಗೆ ಕಾರ್ಯಕ್ರಮ ಕೇಳ್ತಾ ಇರಿ, ಕರೆ ಮಾಡ್ತಾ ಇರಿ. ಧನ್ಯವಾದ ಮೋಹನ್, ಕರೆ ಮಾಡೋದಕ್ಕೆ.
0: ಥ್ಯಾಂಕ್ ಯು ಸರ್.

0: हेलो हेलो,
1: अरे
0: आकाशवाणी विजयपुर केंद्र,
1: संकीर्ण माताचो रे श्रीशैल दशमात माताचो रे
0: ಶ್ರೀಶೈಲ್ ಅವರು.
1: ಹಾಂ
0: ಶ್ರೀಶೈಲ್ ಅವರಿಗೆ ಮೊದಲ ಪ್ರಶ್ನೆ,
1: ಹೇಳಿ ಸರ್.
0: ಯಾವ ಕಡಲ ತೀರಕ್ಕೆ ಸತತ 6ನೇ ಬಾರಿ ಬ್ಲೂ ಫ್ಲ್ಯಾಗ್ ಮಾನ್ಯತೆ ಸಿಕ್ಕಿದೆ?
1: ಯಾವ ಕಡಲಕ್ಕೆ
0: ಹೌದ್ರಿ,
1: ಎಷ್ಟು ಹೆಸರು ಏನು ಹೆಸರು ಏನ್ರಿ?
0: ಸತತ 6ನೇ ಬಾರಿ ಒಂದು ಬ್ಲೂ ಫ್ಲ್ಯಾಗ್. ಹೌದ್ರಿ,
1: ಗುರ್ತಿಲ್ಲ ಸರ್, ಸಾರಿ.
0: ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ
1: ಹಲೋ
0: ನಮಸ್ತೆ, ಯಾರು ಇಲ್ಲಿಂದ ರೀ?
1: ಸರ್ ಸುರೇಶ್ ಮಾತಾಡ್ತಾರೆ.
0: ಸುರೇಶ್ ಅವರು. ಸುರೇಶ್ ಅವರಿಗೆ ಮೊದಲ ಪ್ರಶ್ನೆ,
1: ಹೇಳಿ ಸರ್.
0: ಯಾವ ಕಡಲ ತೀರಕ್ಕೆ ಸತತ 6ನೇ ಬಾರಿ ಬ್ಲೂ ಫ್ಲ್ಯಾಗ್ ಮಾನ್ಯತೆ ಸಿಕ್ಕಿದೆ?
1: ಕಡಲ ತೀರಕ್ಕೆಲ್ಲ
0: ಹೌದ್ರಿ,
1: ಈಸ್ಟರ್ನ್ ಗಾರ್ಡ್ ವರ್ಕ್
0: ಇಲ್ಲ, ಪ್ರಸ್ತುತವಾಗಿ ಅದು ಹೆಸರಿನಲ್ಲಿದೆ, ಅದು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೂಡ ಆಗಿದೆ. ವೆಸ್ಟರ್ನ್ ಘಾಟ್ ಅಲ್ರಿ, ತಪ್ಪಾದ ಉತ್ತರ. ಮತ್ತೆ ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು.

ಕೆಳಗಡೆ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಮ್ಮ ಜೊತೆ ಪ್ರಶ್ನೆಗೆ ಉತ್ತರವನ್ನು ಕೊಡ್ಬೋದು. ದೂರವಾಣಿ ಸಂಖ್ಯೆ 08352270340 ಅಥವಾ 08352270350. ಹಲೋ,

0: ಹಲೋ
1: ಹಲೋ
0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ,
1: ನಮಸ್ತೆ.
0: ನಮಸ್ತೆ, ಯಾರು ಇಲ್ಲಿಂದ ರೀ?
1: ಸರ್, ನಾನು ಬಸವನಗುಡಿ ತಾಲೂಕು ಕಣ್ಣಕಾಲದಿಂದ ವಿನಾಯಕ್ ಅಂತ.
0: ವಿನಾಯಕ್ ಅವರು?
1: ಹೌದು ಸರ್.
0: ವಿನಾಯಕ್ ಅವರು, ಪ್ರಶ್ನೆ ಕೇಳಿಸ್ಕೊಂಡಿರಿ.
1: ಕೇಳಿ ಸರ್, ಕ್ವಶನ್ ಕೇಳಿ.
0: ಯಾವ ಕಡಲ ತೀರಕ್ಕೆ ಸತತ 6ನೇ ಬಾರಿ ಬ್ಲೂ ಫ್ಲಾಗ್ ಮಾನ್ಯತೆ ಸಿಕ್ಕಿದೆ?
1: ಸರ್, ಕಾಸರಗೂಡು ಕಡಲ ತೀರ.
0: ಯಾವುದ್ರಿ?
1: ಕಾಸರಗೂಡು ಕಡಲ ತೀರ.
0: ಕಾಸರಗೂಡು
1: ಸರ್, ಕಾಸರಕೋಡು.
0: ಕಾಸರಕೋಡು, ಓಕೆ ಓಕೆ. ಕರ್ನಾಟಕದ ಕಾಸರಕೋಡು. ಈ ಒಂದು ಕಡಲ ತೀರಕ್ಕೆ ಸತತ 6ನೇ ಬಾರಿ ಬ್ಲೂ ಫ್ಲಾಗ್ ಮಾನ್ಯತೆ ಸಿಕ್ಕದ್ರಿ. ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ
1: ಕೇಳಿ ಸರ್.
0: ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಆಡಳಿತ ವಿಭಾಗಗಳು ಅವ?
1: ಟೋಟಲ್ ಆಡಳಿತ ನಾಲ್ಕು ಸರ್.
0: ನಾಲ್ಕು, ಯಾವಂತ ಹೇಳ್ಬೋದ್ರಿ?
1: ಒಂದು ಬೆಂಗಳೂರು, ಮೈಸೂರು, ಬೆಳಗಾವಿ, ವಿಜಯಪುರ.
0: ಹೇಳಿ ಹೇಳಿ.
1: ಬೆಂಗಳೂರು, ಮೈಸೂರು, ಬೆಳಗಾವಿ. ಮಂತ್ ಓದ್ತಾ ಸರ್, ಓದಿದ್ದೆ.
0: ಕಲಬುರಗಿ ಕಲಬುರಗಿ ಕಲಬುರಗಿ. ಓಕೆ, ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿರಿ. ಮೂರನೇ ಪ್ರಶ್ನೆ ವಿನಾಯಕ್.
1: ಕೇಳಿ ಸರ್.
0: ಅರ್ಥಶಾಸ್ತ್ರವನ್ನು ಪ್ರಾಚೀನ ಕಾಲದಲ್ಲಿ ಏನೆಂದು ಕರೆಯುತ್ತಿದ್ದರು?
1: ಅರ್ಥಶಾಸ್ತ್ರ.
0: ಹೌದ್ರಿ, ಪ್ರಾಚೀನ ಕಾಲದಾಗ ಅರ್ಥಶಾಸ್ತ್ರಕ್ಕೆ ಏನಂತ ಕರಿತಿದ್ರು ಅನ್ನೋದು ಪ್ರಶ್ನೆ.
1: ಓದಿದ್ದೆ ಸರ್.
0: ಓದಿರಿ, ಬಟ್ ಈಗ ನೆನಪಿಗೆ ಬರ್ತಾ ಇಲ್ಲ.
1: ಹೌದು ಸರ್.
0: ಪ್ರಯತ್ನ ಮಾಡ್ಬೋದಾ? 20 ಸೆಕೆಂಡ್ ಕಾಲಾವಕಾಶ ಇರ್ತದ. ಹಲೋ
1: ಸರ್, ವಿಚಾರ ಮಾಡ್ತಾ ಇದ್ದೀನಿ.
0: ವಿಚಾರ ಮಾಡ್ತಾ ಇದ್ದೀರಿ
1: ಸರ್. ಇದನ್ನ ವಾರ್ತಾ
0: ವಾರ್ತಾ ಅಂತೀರಿ?
1: ಜಯ ಅಥವಾ ವಾರ್ತಾ?
0: ಖಂಡಿತ ಖಂಡಿತ, ಜಯ ಅಥವಾ ವಾರ್ತಾ ಅಂತ ಕರಿತೀವ್ರಿ. ಮೂರು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ತಾವು. ಈಗ ಮೂರನೇ ಪ್ರಶ್ನೆ, ಸಾರಿ, ನಾಲ್ಕನೇ ಪ್ರಶ್ನೆ. ಬ್ರಾಡ್ಗೇಜ್ ರೈಲು ಹಳಿಗಳ ಅಂತರ ಎಷ್ಟು ಮೀಟರ್ ಅಗಲ ಇರುತ್ತದೆ?
1: ಬ್ರಾಡ್ಗೇಜ್.
0: ಹೌದ್ರಿ, ಬ್ರಾಡ್ಗೇಜ್, ಮೀಟರ್ ಗೇಜ್, ನ್ಯಾರೋ ಗೇಜ್, ಲೈಟ್ ಗೇಜ್ ಅಂತ ಬರ್ತಾವ. ಹೇಳ್ತೀರಿ? ಹೇಳ್ರಿ.
1: ಹಲೋ ಸರ್. ಸರ್, ಮೀಟರ್ ಗೇಜ್ ಬಂದ್ಬಿಟ್ಟು 1 ಮೀಟರ್ ಆದ್ರೆ, ಬ್ರಾಡ್ಗೇಜ್ ಆದ್ರೆ 0.76.
0: ಜೀರೋ ಪಾಯಿಂಟ್ ಅಂತೀರಿ?
1: 0.76.
0: ಇಲ್ಲ ಇಲ್ಲ ಇಲ್ಲ, 0.76 ಅಲ್ಲ ರೀ ಇದು. ತಪ್ಪಾದ ಉತ್ತರ.
1: ಮೀಟರ್ ಗೇಜ್ ಆದ್ರೆ 1 ಮೀಟರ್.
0: ಇಲ್ಲ ಇಲ್ಲ, ನಿಖರವಾಗಿ ಉತ್ತರ ಬೇಕು. ತಾವು ಆಲ್ರೆಡಿ ಉತ್ತರವನ್ನು ತಪ್ಪು ಕೊಟ್ಟಿದ್ರೆ. ನಾ ಕೇಳಿದ್ದು ಬ್ರಾಡ್ಗೇಜ್ ಕೇಳಿದ್ದು.
1: ಓಕೆ ಸರ್, ಓಕೆ.
0: ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ, ನಮಸ್ತೆ. ಹಲೋ ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ನಮಸ್ತೆ, ಯಾರು ಎಲ್ಲಿಂದರಿ?
2: ಹಲೋ
0: ಹಲೋ, ನಮಸ್ಕಾರ, ಯಾರು ಎಲ್ಲಿಂದರಿ?
2: ನಾ ಎರಡನೇ ಬಾರಿ ಮಾತಾಡಿದ್ರಿ. ಶ್ರೀಶೈಲ ದಸ್ಮ ಅಂತ, ಸಿಂಧಿಯಿಂದ.
0: ಶ್ರೀಶೈಲ ಅವರು ಸಿಂಧಿಗಿಂತ? ಪ್ರಶ್ನೆ ಹೆಂಗದ್ರಿ ಶ್ರೀಶೈಲ ಅವ್ರ?
2: ಸರಿ ಸರ್.
0: ಬ್ರಾಡ್ಗೇಜ್ ರೈಲು ಹಳಿಗಳ ಅಂತರ ಎಷ್ಟು ಮೀಟರ್ ಅಗಲ ಇರುತ್ತದೆ?
2: 1.5 ಮೀಟರ್.
0: 1.5 ಮೀಟರ್ ನಿಖರವಾಗಿ ಹೇಳ್ಬೇಕ್ರಿ ನಮಗೆ.
2: ನಿಖರವಾಗಿ ಹೇಳ್ತಾ ಇದ್ದೀನಿ
0: ಸರ್. ಅಲ್ಲ, ಸ್ಪಷ್ಟವಾಗಿ ಹೇಳ್ರಿ, ಎಷ್ಟು ಅಡಿ ಅಥವಾ ಮೀಟರ್ ಅಂತಂದ್ರೆ? 1.5 ಮೀಟರ್ ಅಂದ್ರೆ ಅಂದಾಜು ಹೇಳಿದ್ರಿ ನೀವು.
2: ಒಂದು ಮೀಟರ್ಗೆ ಎಷ್ಟು ಇಂಚ್ ಬರುತ್ತೆ? ಅದ್ರ ಅರ್ಧ.
0: ಇಲ್ಲ ಇಲ್ಲ, ನಿಮ್ಮ ಪ್ರಕಾರ ಈ ಉತ್ತರವನ್ನು ನಾವು ತಪ್ಪಂತ ಪರಿಗಣಿಸ್ತೀವಿ. 1.5 ಮೀಟರ್ ಇದು ಅಲ್ಲ ಅಲ್ಲ, ಕರೆಕ್ಟ್ ಪಾಯಿಂಟ್ಸ್ ಎಲ್ಲ ಹೇಳ್ಬೇಕ್ರಿ, ನಾ ಕೇಳಿದ್ದು ಎಷ್ಟು ಅಂತ. ಹೌದ್ರಿ, ಪಾಯಿಂಟ್ ಕೂಡ ವ್ಯತ್ಯಾಸ ಆಗ್ತಾವ್ರಿ.
2: 60 ಇಂಚ್ ಬರಬಹುದು.
0: ಇಲ್ಲ ಇಲ್ಲ, ತಪ್ಪಾದ ಉತ್ತರ. ಮತ್ತೆ ಪ್ರಯತ್ನ ಮಾಡಬಹುದು ಅಥವಾ ತಾವು ಮುಂದಿನ ವಾರ ಕಾರ್ಯಕ್ರಮ ಕೇಳ್ತಾ ಇರಿ, ಉತ್ತರ ಹೇಳ್ತೀನಿ ನಾನು ಅಥವಾ ಏನಾರು ಹೇಳ್ತಾರೋ ಅಂತ. ಕೆಳಗಡೆ ಪ್ರಶ್ನೆ ಕೂಡ ಸಾಗ್ತಾ ಇದೆ. ಬ್ರಾಡ್ಗೇಜ್ ರೈಲು ಹಳಿಗಳ ಅಂತರ ಎಷ್ಟು ಮೀಟರ್ ಆಗಲ ಇರ್ತದಂತ ನಿಮಗೆ ಗೊತ್ತಿದ್ದರೆ ನೀವು ಕೂಡ ಕರೆ ಮಾಡಿ ಈ ಪ್ರಶ್ನೆಗೆ ಉತ್ತರವನ್ನು ನೀಡಬಹುದು. 08352270340 ಅಥವಾ 08352270350 ಈ ಸಂಖ್ಯೆಗೆ.

0: हेलो,
1: हेलो, नमस्ते
0: नमस्ते
1: सर।
0: यार। इलिंदरी
1: सर बीजापुरेंद्र युवराज
0: बीजापुरदिंद
1: चोळके
0: युवराज चोळके अवरु।
1: सर।
0: युवराज अवर ಪ್ರಶ್ನೆ ಕೇಳಿಸ್ಕೊಂಡ್ರಿ।
1: ಗೊತ್ತೇನ್ರಿ, ಮೊದಲೇ ಎಲ್ಲರೂ ಫಸ್ಟ್ ರ್ಯಾಂಕ್ ಬಂದಿರಲ್ಲ ಸರ,
0: ಹಲೋ,
1: ಸಂತೋಷ
0: ಹೌದ್ರಿ
1: ಆಯ್ತು ರೀ.
0: ಹೌದ್ರಿ, ಮೋಹನ್ ಅವರು ಗೆದ್ದ್ರಿ ಇವತ್ತ, ಮೊದಲ ಕರೆ ಅವ್ರದೇ ಆಗಿತ್ತು.
1: ಹೌದು, ಭಾಳ ಆಯ್ತು, ಯಾರು ಗೆದ್ದಿದ್ದಿರಲ್ಲ.
0: ಆಗಿದ್ದಿಲ್ಲ ಆಗಿದ್ದಿಲ್ಲ, ನಮಗೂ ಕೂಡ ಖುಷಿ ಆಯಿತು.
1: ಹ್ಞೂ
0: ಓಕೆ,
1: ಸರ್,
0: ಯುವರಾಜ್ ಅವರೇ, ಪ್ರಶ್ನೆ ಕೇಳ್ಕೊಂಡ್ರಿ ಅಂತ ಅನ್ಕೊಳ್ತೀನಿ ನಾನು.
1: ಹ್ಞೂ ಸರ್,
0: ಉತ್ತರ ನಿರೀಕ್ಷೆ ಮಾಡ್ಬೋದಾ?
1: ಅದು 1.676 ಸರ್.
0: 1.676. ಓಕೆ, 1.676 meter ಅಂದ್ರೆ 5 feet to 6 inch ಇರ್ತದೆ ರೀ. ಖಂಡಿತವಾಗಿಯೂ
1: ಹ್ಞೂ ಸರ್,
0: ಸರಿಯಾದ ಉತ್ತರ 1.676 meter. ಒಂದು
1: ಹ್ಞೂ
0: ಬ್ರಾಡ್ಗೇಜ್ ರೈಲ್ವೆ ಹಳಿಗಳ ಅಂತರ ಇರ್ತದೆ.
1: ಹ್ಞೂ ಸರ್,
0: ಓಕೆ, ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿರಿ. ಇನ್ನು ಎರಡನೇ ಪ್ರಶ್ನೆ, ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಪ್ರಶ್ನೆ. 2025ನೇ ಸಾಲಿನ ಪಂಪ ಪ್ರಶಸ್ತಿ ಪಡೆದ ಸಾಹಿತಿ ಯಾರು? ಇತ್ತೀಚೆಗೆ ಕೊಡಮಾಡಲಾದ ಪ್ರಶಸ್ತಿ ಇದು.
1: ಲಕ್ಷ ಬರ್ತಾ ಇಲ್ಲ ಸರ್.
0: ಲಕ್ಷ ಬರ್ತಾ ಇಲ್ಲ ರೀ.
1: ಇಲ್ಲ ಸರ್.
0: ಓಕೆ, ಮತ್ತೆ ಕಾರ್ಯಕ್ರಮ
1: ಹಾಂ
0: ಕೇಳ್ತಾ ಇರಿ, ಉತ್ತರ ಹೇಳ್ತೀನಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ
2: ಸರ್, ನಮಸ್ಕಾರ.
0: ನಮಸ್ತೆ, ಯಾರು, ಎಲ್ಲಿಂದ ರೀ?
2: ಫಸ್ಟಿಗೆಯಿಂದ ಸಂಗನಗೌಡ ಮಾಲಿ ಪಾಟೀಲ್.
0: ಸಂಗನಗೌಡ ಮಾಲಿ ಪಾಟೀಲ್ ಅವರು.
2: ಹಾಂ ಸರ್.
0: ಪ್ರಶ್ನೆ ಹೆಂಗದ್ರಿ, 2025ನೇ ಸಾಲಿನ ಪಂಪ ಪ್ರಶಸ್ತಿ ಪಡೆದ ಸಾಹಿತಿ ಯಾರು?
2: ದೇವನೂರು ಮಹಾದೇವ್.
0: ದೇವನೂರು ಮಹಾದೇವ್ ಅಂತೀರಿ, ಸರಿಯಾದ ಉತ್ತರ. ಈಗ ಎರಡನೇ ಪ್ರಶ್ನೆ ಸಂಗನಗೌಡರಿಗೆ. ಅಶೋಕನ ಹೆಸರನ್ನು ಸಾಮಾನ್ಯವಾಗಿ ಅವನ ಶಾಸನಗಳಲ್ಲಿ ಏನೆಂದು ಉಲ್ಲೇಖಿಸಲಾಗಿದೆ?
2: ದೇವಾನಂದ ಪ್ರಿಯದರ್ಶಿ ಅಶೋಕ.
0: ದೇವಾನಂದ ಪ್ರಿಯದರ್ಶಿನಿ ಅಶೋಕ.
2: ಮತ್ತೆ ಶಾಸನದಲ್ಲಿ
0: ಯಾವುದ್ರಿ?
2: ಮಸ್ಕಿ ಶಾಸನದಲ್ಲಿ.
0: ಓಕೆ ಓಕೆ, ಮಸ್ಕಿ ಶಾಸನದಲ್ಲಿ ಈ ರೀತಿ ಬರೆಯಲಾಗಿದೆ. ಓಕೆ, ಮೂರನೇ ಪ್ರಶ್ನೆ ಸಂಗನಗೌಡರಿಗೆ. ಒರಿಸ್ಸಾದ ನಂದನ್ ಕಾನನ್ ರಾಷ್ಟ್ರೀಯ ಉದ್ಯಾನ. ಹಲೋ, ಒರಿಸ್ಸಾದ ನಂದನ್ ಕಾನನ್ ರಾಷ್ಟ್ರೀಯ ಉದ್ಯಾನವನ ಯಾವುದಕ್ಕೆ ಹೆಸರುವಾಸಿಯಾಗಿದೆ, ಅಂದರೆ ಯಾವ ಪ್ರಾಣಿಗೆ ಹೆಸರುವಾಸಿಯಾಗಿದೆ ಅನ್ನೋದು.
2: ನಂದನ್ ಕಾನನ್.
0: ಹೌದ್ರಿ, ಒರಿಸ್ಸಾದ ನಂದನ್ ಕಾನನ್ ರಾಷ್ಟ್ರೀಯ ಉದ್ಯಾನವನ ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅನ್ನೋದು ಪ್ರಶ್ನೆ.
2: ಪ್ರಾಣಿ ಹೆಸರು.
0: ಹೌದ್ರಿ, ವಿಶೇಷವಾಗಿ ಆ ಒಂದು ಪ್ರಾಣಿ ಬಹಳ ಫೇಮಸ್ ಆ ಒಂದು ಉದ್ಯಾನವನದಲ್ಲಿ.
2: ಬಿಳಿ ಹುಲಿ.
0: ಎಸ್, ಆಬ್ವಿಯಸ್ಲಿ ಕರೆಕ್ಟ್ ಆದ ಉತ್ತರ. ವೈಟ್ ಟೈಗರ್ ಇದು ಫೇಮಸ್ ಆಗೈತೆ ರೀ. ಮೂರು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿರಿ ಸಂಗನಗೌಡ್ರ. ಈಗ ನಾಲ್ಕನೇ ಪ್ರಶ್ನೆ, ರಕ್ತದ ವೈಜ್ಞಾನಿಕ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ? ಪ್ರಶ್ನೆ ಕೇಳಿಸ್ಕೊಂಡಿರಿ. ಹಲೋ,
2: ನೆನಪಿಲ್ಲ ಸರ್.
0: ನೆನಪಿಲ್ಲ ಅಂತೀರಿ, ಪ್ರಯತ್ನ ಮಾಡ್ಬೋದು.
2: ಮಾಡ್ತೀನಿ ಸರ್. ಮತ್ತೆ
0: 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದ. ಮೂರು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಮೇಲೆ ಇದು ನಾಲ್ಕನೇ ಪ್ರಶ್ನೆ. 10 ಸೆಕೆಂಡ್ ಮೀರಿ ಆಗ್ಯದ ಸಮಯ. ಹಲೋ, ಓಕೆ, ಮತ್ತೆ ಮುಂದಿನ ವಾರ ಪ್ರಯತ್ನ ಮಾಡ್ಬೋದು.
2: ಮತ್ತೆ ಕರೆ ಮಾಡ್ತೀನಿ.
0: ಓಕೆ, ಥ್ಯಾಂಕ್ ಯು, ಕರೆ ಮಾಡೋದಕ್ಕೆ ಧನ್ಯವಾದ ರೀ. ಹಲೋ, ನಮಸ್ತೆ
3: ಸುರೇಶ್.
0: ಸುರೇಶ್ ಅವ್ರದ್ದು ಎರಡನೇ ಕರೆ. ಸುರೇಶ್ ಅವರಿಗೆ ಪ್ರಶ್ನೆ ಹಿಂಗದ, ರಕ್ತದ ವೈಜ್ಞಾನಿಕ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ? ರಕ್ತದ ವೈಜ್ಞಾನಿಕ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ?
3: ಆಕ್ಸಾಲಜಿ ಅಂತ ಬರ್ತದೆ.
0: ಯಾವುದ್ರಿ?
3: ಆಕ್ಸಾಲಜಿ.
0: ಆಕ್ಸ್ಟ್ರಾಲಜಿ ರೀ.
3: ಹಾಂ,
0: ತಪ್ಪಾದ ಉತ್ತರ ರೀ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ
4: ಸರ್,
0: ನಮಸ್ತೆ.
4: ವಿನಾಯಕ್
5: ಮಾತಾಡ್ತೀನಿ.
0: ವಿನಾಯಕ್ ಎರಡನೇ ಕರೆ.
4: ಹೌದು ಸರ್.
0: ವಿನಾಯಕ್, ನೇರವಾಗಿ ಪ್ರಶ್ನೆ
4: ಕೇಳಿ ಸರ್.
0: ರಕ್ತದ ವೈಜ್ಞಾನಿಕ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ?
4: ರಕ್ತದ ವೈಜ್ಞಾನಿಕ ಸಿರಾಲಜಿ.
0: ಸಿರಾಲಜಿ. ಓಕೆ
4: ಸರ್.
0: ಓಕೆ, ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ಜಾತಕ ತಿಲಕ ಇದು ಯಾರ ಕೃತಿಯಾಗಿದೆ?
4: ಶ್ರೀಧರಾಚಾರ್ಯ. ಜಾತಕ ತಿಲಕ.
0: ಶ್ರೀಧರಾಚಾರ್ಯ ಅಂತೀರಿ.
4: ಹೌದು ಸರ್.
0: ಓಕೆ, ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿರಿ. ಇನ್ನು ಮೂರನೇ ಪ್ರಶ್ನೆ, ಕದಂಬರ ದೊರೆ ಕಾತ್ಸು

0: ಕಾಕ್ಸುಕವರ್ಮ ಕ್ಷಮಿಸಿ ಕದಂಬ ದೊರೆ ಕಾಕ್ಸುಕವರ್ಮನನ್ನು ಹಲಸಿಯ ತಾಮ್ರಪಟ ಶಾಸನದಲ್ಲಿ ಏನೆಂದು ವರ್ಣಿಸಲಾಗಿದೆ? ಇನ್ನೊಂದ್ಸರಿ ಪ್ರಶ್ನೆ ರಿಪೀಟ್ ಮಾಡ್ತೀನಿ. ಕದಂಬರ ದೊರೆ ಕಾಕ್ಸುಕವರ್ಮನ ಹೆಸರನ್ನು ಹಲಸಿಯ ತಾಮ್ರಪಟ ಶಾಸನದಲ್ಲಿ ಏನೆಂದು ವರ್ಣಿಸಲಾಗಿದೆ?
1: ಹಲಸಿ ಶಾಸನ
0: ಭವ್ಯ ವ್ಯಕ್ತಿ.
1: ಹೌದು ಸರ್.
0: ಓಕೆ, ಖಂಡಿತ ಖಂಡಿತ, ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿರಿ. ನಾಲ್ಕನೇ ಪ್ರಶ್ನೆ
1: ಕೇಳಿ ಸರ್.
0: 2 ತಾಸಿನಲ್ಲಿ 42 ಕಿಲೋಮೀಟರ್ ಓಡಿ ದಾಖಲೆ ನಿರ್ಮಿಸಿದ ಆಟಗಾರ ಯಾರು?
1: ಸರ್, ಆತ ಕಿನ್ಯಾದೇಶದ ಸೆಬಾಸ್ಟಿಯನ್ ಸಾವೆ.
0: ಸೆಬಾಸ್ಟಿಯನ್ ಸಾವೆ ಅಂತೀರಿ?
1: ಹೌದು ಸರ್,
0: ಖಂಡಿತ ಸರಿಯಾದ ಉತ್ತರ. ನಾಲ್ಕು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿರಿ. ಐದನೇ ಪ್ರಶ್ನೆ, ಸಮಯ ಆಗ್ತಾ ಇದೆ. ಓಕೆ, ಖನಿಜ ಅಯಸ್ಕವನ್ನು ಸಂಸ್ಕರಿಸಿದ ನಂತರ ಉಳಿಯುವ ಅವಶೇಷಗಳನ್ನು ಏನೆಂದು ಕರೆಯುತ್ತೇವೆ? ಖನಿಜ ಅಯಸ್ಕವನ್ನು ಸಂಸ್ಕರಿಸಿದ ನಂತರ ಖನಿಜ ಅಯಸ್ಕ ಅಥವಾ ಪದಾರ್ಥಗಳನ್ನು ನಾವು ಸಂಸ್ಕರಣೆ ಮಾಡಿದ ನಂತರ ಉಳಿಯುವ ಅವಶೇಷಗಳನ್ನು ಏನೆಂದು ಕರೆಯುತ್ತೇವೆ? ವಿಚಾರ ಮಾಡ್ತಾ ಇದ್ದೀರಿ?
1: ಖನಿಜ ಗೊತ್ತಾಗ್ಲಿಲ್ಲ ಸರ್.
0: ಈಗ ಖನಿಜ ಪದಾರ್ಥಗಳ ಸಂಶೋಧನೆ ನಡೀತದೆ, ಗೊತ್ತ್ರಿ?
1: ಹೌದು ಸರ್.
0: ಆ ಖನಿಜ ಆಯುಷ್ಕವನ್ನು ಸಂಸ್ಕರಣೆ ಮಾಡಿದ ನಂತರ ಉಳಿಯುವ ಅವಶೇಷಗಳನ್ನು ಏನಂತ ಕರಿತೀವಿ? ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ನಂತರ ಕೊನೆಯ ಪ್ರಶ್ನೆಗೆ ತಾವಿದ್ದೀರಿ
1: ಸರ್. ಲೋಹೋದ್ಧರಣ ಮಾಡಲಾಗಿದೆ ಅಂತ. ಲೋಹೋದ್ಧರಣ,
0: ಲೋಹಧರಣ ರೀ?
1: ಹೌದು ಸರ್.
0: ಲೋಹಧರಣ ತಪ್ಪಾದ ಉತ್ತರ ವಿನಾಯಕ್. ಮುಂದಿನ ವಾರ ಪ್ರಯತ್ನ ಮಾಡಬಹುದು ತಾವು. ಧನ್ಯವಾದ ಕರೆ ಮಾಡಿದ್ದಕ್ಕೆ, ಸಾಕಷ್ಟು ಪ್ರಯತ್ನ ಪಟ್ರಿ. ಓಕೆ, ಕೆಳಗಡೆ ಪ್ರಶ್ನೆಯನ್ನು ಕೇಳಿದ್ದೆ. ಖನಿಜ ಆಯುಷ್ಕವನ್ನು ಸಂಸ್ಕರಿಸಿದ ನಂತರ ಉಳಿಯುವ ಅವಶೇಷಗಳನ್ನು ಏನೆಂದು ಕರೆಯುತ್ತೇವೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಟೈಲಿಂಗ್ಸ್.

ಇದಾಗಿತ್ತು ಈ ವಾರದ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಜೊತೆಯಾಗಿದ್ದು ನಾನು ಮಹಾಂತೇಶ್ ಕೋತಿನ್, ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ಚಂದ್ರಶೇಖರ್ ಪತ್ತಾರ್.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಸರಿಯಾಗಿ 6:40 ಆಗ್ತಾ ಇದೆ. ಇಂದು ಹಾಗೂ ನಾಳೆ ಬಿತ್ತರಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ.

ಇನ್ನು ಮುಂದೆ 6:10 ಸಮಾಚಾರ ದರ್ಶನ, 6:30 ಪ್ರಕಟಣೆಗಳು, 6:51 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅಣಬೆ ಕೃಷಿಯ ಅನುಭವ ಕುರಿತು ವಿಜಯಪುರ ಗಣೇಶ್ ನಗರದ ಯುವ ಕೃಷಿಕರಾದ ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಶಿದ್ರಾಯ ಎಸ್ ಸಾಳುಂಕಿ. ತದನಂತರ ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. 7:45 ಸಮಾಚಾರ ದರ್ಶನ.

0: ರಾತ್ರಿ 8 ಗಂಟೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 8 ಗಂಟೆ 30 ನಿಮಿಷಕ್ಕೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. 9 ಗಂಟೆ 15 ನಿಮಿಷಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9 ಗಂಟೆ 30 ನಿಮಿಷಕ್ಕೆ ಯುವವಾಣಿ. ಮೈಸೂರಿನ ಸದ್ವಿದ್ಯ ಸೆಮಿ ರೆಸಿಡೆನ್ಸಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ನಾಳೆ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ. 6 ಗಂಟೆ 10 ನಿಮಿಷಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6 ಗಂಟೆ 30 ನಿಮಿಷಕ್ಕೆ ಚಿಂತನ ವಿದ್ಯಾ ಭರತನಹಳ್ಳಿ ಅವರಿಂದ. 6 ಗಂಟೆ 35 ನಿಮಿಷಕ್ಕೆ ರೈತರಿಗೆ ಸಲಹೆಗಳು. 6 ಗಂಟೆ 40 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ನಾಳೆ ಬೆಳಗ್ಗೆ 7 ಗಂಟೆಗೆ ಸೇವಾ ಮಾಹಿತಿ. ನಾಳೆ ಬೆಳಗ್ಗೆ 7 ಗಂಟೆ 15 ನಿಮಿಷಕ್ಕೆ ಉದ್ಯೋಗ ವಾರ್ತೆ, ತದನಂತರ ಭಾವಗೀತೆಗಳನ್ನು ಆಲಿಸುವಿರಿ. 7 ಗಂಟೆ 30 ನಿಮಿಷಕ್ಕೆ ಪ್ರಕಟಣೆಗಳು. 7 ಗಂಟೆ 45 ನಿಮಿಷಕ್ಕೆ ಹಾಗೂ 8 ಗಂಟೆ 30 ನಿಮಿಷಕ್ಕೆ ಹಾಗೂ 9 ಗಂಟೆ 30 ನಿಮಿಷಕ್ಕೆ ಚಿತ್ರಗೀತೆಗಳನ್ನು ಆಲಿಸುವಿರಿ ನಮ್ಮ ನಿಲಯದಿಂದ. ನಾಳೆ ಬೆಳಗ್ಗೆ 9 ಗಂಟೆಗೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ. 11 ಗಂಟೆಗೆ ಮನ್ ಕಿ ಬಾತ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 12 ಗಂಟೆಗೆ ಪ್ರದೇಶ ಸಮಾಚಾರ. 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿವರ. 12 ಗಂಟೆ 30 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮೂಡಿಬರುವುದು. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಸ್ನೇಹಿತರೆ, ಇದುವರೆಗೆ ಇಂದು ಹಾಗೂ ನಾಳೆ ಬಿತ್ತರಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05 ಆಗುತ್ತಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಸದಾಚಾರ ದರ್ಶನ. ಮುಖ್ಯಾಂಶಗಳು: ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಸಂಪನ್ನ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ 7,00,000 ಕೋಟಿ ರೂಪಾಯಿ ಉಳಿತಾಯ, ಕೇಂದ್ರ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ, 2 ಐತಿಹಾಸಿಕ ಕುರುಹುಗಳು ಪತ್ತೆ. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಎಂಬ ಧ್ಯೇಯದೊಂದಿಗೆ ಕಳೆದ 18ನೇ ತಾರೀಖು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಆಚರಿಸಲಾಯಿತು. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮಂಡಳಿ ಐಕಾಮ್ 1977 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಧಾರವಾಡದ ಹಿರಿಯ ಪ್ರಾಕ್ತನ ಶಾಸ್ತ್ರಜ್ಞ ಅಂತಾರಾಷ್ಟ್ರೀಯ ಖ್ಯಾತಿಯ ಡಾ ರವಿ ಕೋರಿಶೆಟ್ಟರ್ ಗೌರವಾಧ್ಯಕ್ಷತೆಯ, ಬಳ್ಳಾರಿಯ ರಾಬರ್ಟ್

0: ಆಕ್ಸ್ಫರ್ಡ್ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯ ಗಣನೀಯ ಕಾರ್ಯ ಮಾಡಿದೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಬಳ್ಳಾರಿಯ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯದ ವಿಶ್ವಸ್ತ ಹಿರಿಯ ಪತ್ರಕರ್ತ ಮತ್ತಿಹಳ್ಳಿ ಅಹಿರಾಜ್.
1: ವಸ್ತು ಸಂಗ್ರಹಾಲಯವು ಇತಿಹಾಸ ಹಾಗೂ ಪ್ರಾಗ ಇತಿಹಾಸದ ಮಹತ್ವವನ್ನು ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ತಿಳಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಾರಲು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯದ ದಿನವನ್ನು 1978 ಇಸ್ವಿಯಿಂದ ಆಚರಿಸುತ್ತಾ ಬಂದಿದೆ. ವಸ್ತು ಸಂಗ್ರಹಾಲಯಗಳಲ್ಲಿ ಇತಿಹಾಸ ಹೇಗಿತ್ತು ಎಂದು ವಿವರವಾದ ಮಾಹಿತಿ ಲಭಿಸುತ್ತದೆ ಮತ್ತು ಅದನ್ನು ಬಹಳ ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಬಳ್ಳಾರಿಯಲ್ಲಿನ ರಾಬರ್ಟ್ ಬ್ರೂಸ್ಫೋರ್ಡ್ ಸಂಗನಕಲ್ಲು ಪ್ರಾಕ್ತನ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿದ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರವಿ ಕೋರಿಸೆಟ್ಟರ್ ಅವರು ವಸ್ತು ಸಂಗ್ರಹಾಲಯವು ಪಠ್ಯಪುಸ್ತಕಕ್ಕಿಂತಲೂ ಉತ್ತಮ ಎಂಬ ಅಭಿಪ್ರಾಯ ಪಡುತ್ತಾರೆ. ಬಳ್ಳಾರಿಯಲ್ಲಿಯ ವಸ್ತು ಸಂಗ್ರಹಾಲಯವು ಇಡೀ ಭಾರತದಲ್ಲಿಯೇ ಪ್ರಾಗ ಇತಿಹಾಸಕ್ಕೆ ಮೀಸಲಿಟ್ಟ ಏಕೈಕ ವಸ್ತು ಸಂಗ್ರಹಾಲಯ ಇದಾಗಿದೆ.
0: ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ 7 ಲಕ್ಷ ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಕೇಂದ್ರ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಸಂಸದ ಪಿಪಿ ಚೌಧರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ವಿಶೇಷ ಸಭೆ ನಡೆಸಿದ ಅವರು ಸಮಾಲೋಚನೆಯ ಬಳಿಕ ಮಾತನಾಡಿ, ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಲ್ಲಿ ಅಭಿಪ್ರಾಯ ಸಂಗ್ರಹಿಸಿ ವರದಿ ಸಿದ್ಧಪಡಿಸಲಾಗುವುದು ಎಂದರು.
2: ಒನ್ ನೇಷನ್ ಒನ್ ಇಲೆಕ್ಷನ್ ಕಮಿಟಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಪಾರ್ಲಿಮೆಂಟರಿ ಜಾಯಿಂಟ್ ಕಮಿಟಿ JPC ಬೆಂಗಳೂರು ಔರ್ ಅಹಮದಾಬಾದ್ ದೌರೆ ಪೇ ಆಯಿ ಹೈ ಔರ್ ಸಾರೇ ಸ್ಟೇಕ್ ಹೋಲ್ಡರ್ಸ್ ಕೋ ಸುನ್ನೆ ಕಾ ಹರ್ ರಾಜ್ಯ ಮೇ ಜಾಕರ್ ಕರ್ಕೆ ಯೇ ಕಾರ್ಯಕ್ರಮ. ಒನ್ ನೇಷನ್ ಒನ್ ಇಲೆಕ್ಷನ್ ಕಾ ಮತಲಬ್ ಹೈ ಕಿ ಲೋಕಸಭಾ ಔರ್ ವಿಧಾನ ಸಭಾ ಕಾ ಚುನಾವ್ ಪೂರೇ ದೇಶ ಮೇ ಏಕ್ ಸಾಥ್ ಹೋ. ಏಕ್ ಸಾಥ್ ಕಾ ಮತಲಬ್ ಯೇ ನಹೀ ಕಿ ಏಕ್ ದಿನ ಹೋ ಲೇಕಿನ್ ಫೇಜೆಜ್ ಮೇ ಹೋ ಜೋ ಭೀ ಸುವಿಧಾ ಹೋ ಚುನಾವ್ ಆಯೋಗ ಕೋ. ತೋ 1980s ಕೆ ಬಾದ್ ಮೇ ಚುನಾವ್ ಆಯೋಗ ನೇ ಭೀ ಅಪ್ನಿ ರಿಪೋರ್ಟ್ ಮೇ ಸಮಯ ಸಮಯ ಪರ ಯೇ ಕಾ ಕಿ ಏಕ್ ಸಾಥ್ ದೇಶ ಮೇ ಚುನಾವ್ ಕರಾಯೇ ಜಾನೇ ಚಾಹಿಯೇ. ಲಾ ಕಮಿಷನ್ ಆಫ್ ಇಂಡಿಯಾ ನೇ ಭೀ ಅಪ್ನಿ 2-3 ರಿಪೋರ್ಟ್ ಮೇ ಯೇ ಕಾ ಕಿ ಏಕ್ ಸಾಥ್ ಚುನಾವ್ ಕರಾನಾ ದೇಶ ಕೆ ಹಿತ್ ಮೇ ಹೈ, ನ್ಯಾಷನಲ್ ಇಂಟ್ರೆಸ್ಟ್ ಮೇ ಹೈ.
0: ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಹಾಗೂ ಬೇಲೆ ಕೇರಿ ಬಂದರು ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಬೆಂಗಳೂರು ಮತ್ತು ಮುಂಬೈ ನೂತನ ರೈಲನ್ನು ಸ್ವಾಗತಿಸಿ ಮಾತನಾಡಿದರು.
3: ಅನುಕೂಲ ಉಂಟು. ಇನ್ನೊಂದು ಹೆಲಿಕೇರಿ ಇದರ ಅಭಿವೃದ್ಧಿಗೆ ನಾವು ದೇಶದ ಅನೇಕ ಉತ್ತಮ ಪ್ರತಿಗಳನ್ನ ಮಾಡಿದ್ದೇವೆ. ಆ ಎರಡೂ ಪ್ರತಿಗಳು ನಮಗೆ ಬಹಳ ಸಮೀಪ ಆಗ್ತದೆ. ಅನುಕೂಲ ಅದು ನಮಗೆ ಒಂದು ಬಾರಿ ಕ್ಲಿಯರೆನ್ಸ್ ಸಿಕ್ತು ಅಂತಂದ್ರೆ ಈ ಅಭಿವೃದ್ಧಿಯ ಡೆವಲಪ್ಮೆಂಟ್ ಗೇಟ್ವೇ ಓಪನ್ ಆಗ್ತದೆ. ಯಾಕಂದ್ರೆ 2 ಕೋಟಿ ಬರ್ತದೆ. ಎಲ್ಲಿ ಪೋರ್ಟ್ ಇರ್ತದೆ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಭಾರತ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತದ್ದು ನಮ್ಮೆಲ್ಲರ ಆಸೆ ಇದೆ. ಆ ರೀತಿ ಪ್ರಯತ್ನವೂ ಇದೆ.
0: ಕಳೆದ 18ರಂದು ವಿಶ್ವ ಏಡ್ಸ್ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಲಸಿಕೆ ದಿನ ಹಾಗೂ HIV ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಲಸಿಕೆ ಜಾಗೃತಿ ದಿನವನ್ನು ಆಚರಿಸಲಾಯಿತು. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಧರ್ತಿ ಬಯೋನಿಸ್ಟ್ ಇನ್ಕ್ಯುಬೇಷನ್ನಲ್ಲಿ ನವೋದ್ಯಮ ಆರಂಭಿಸಿರುವ ಡಾಕ್ಟರ್ ಶಿವಾಜಿ ಜಾಧವ್ ಅತ್ಯಂತ ಕಡಿಮೆ ದರದ HIV ಪರೀಕ್ಷಾ ಕಿಟ್ ಅಭಿವೃದ್ಧಿಪಡಿಸಿದ್ದಾರೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
4: RT-PCR ಕಿಟ್ ಅನ್ನ ಜನರು ತಗೋತಿದ್ರು. ತಗೊಳ್ಳುವಾಗ ಏನಾಗುತ್ತೆ, ಎಷ್ಟೋ ಜನಕ್ಕೆ ಕಾಸ್ಟ್ಲಿ ಬೀಳುತ್ತಿತ್ತು. 3,000-4,000 ಇದೆಲ್ಲ ನೋಡಿದ ಮೇಲೆ ನಾವೇನ್ ಮಾಡಿದ್ವಿ, ವಿ ಹ್ಯಾವ್ ಡೆವಲಪ್ಡ್ ಅವರ್ ಓನ್ ಮೆಥಡ್ ಮಾಡಿ ಸೊ ಯು ಕ್ಯಾನ್ ಗೆಟ್ ಟೆಸ್ಟೆಡ್ HIV ಮತ್ತು ಅದರ್ ವೈರಸ್ ಇನ್ ವೆರಿ ಕಾಸ್ಟ್ ಇಫೆಕ್ಟಿವ್ ಅರೌಂಡ್ 500-800 ರುಪೀಸ್ ಅಲ್ಲಿ ನೀವು ಮಾಡಬಹುದು. ಇದನ್ನ ಈಗ ಆಲ್ರೆಡಿ ವ್ಯಾಲಿಡೇಷನ್ ಪೈಪ್ಲೈನ್ ಇದೆ. ಇದನ್ನ ಬೇಗ ನಾವು ತರ್ತೇವೆ. ಅದ್ರ ಜೊತೆನೆ HIV ಜೊತೆ ಡ್ರಗ್ ರೆಸಿಸ್ಟೆನ್ಸಿ ಬರ್ತಾ ಇದೆ. ಸೊ ಅದಕ್ಕೆ ಡ್ರಗ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಆ ನಿಟ್ಟಿನಲ್ಲಿ ಮಾಲಿಕ್ಯುಲರ್ ಪಾಯಿಂಟ್ ಆಫ್ ವ್ಯೂ ಅನ್ನ ಡೆವಲಪ್ ಮಾಡ್ತಾ ಇದೆ.
0: ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ತಾಯಿ ಮತ್ತು ಮಕ್ಕಳ ಚಿಕಿತ್ಸಾ ವಿಭಾಗಕ್ಕೆ ತೆರಳಿ ಆರೋಗ್ಯಾಕಾಂಕ್ಷಿಗಳು ಹಾಗೂ ಸಂಬಂಧಿಗಳ ಜೊತೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು,
5: ಜನರಲ್ ಹಾಸ್ಪಿಟಲ್ ವಿಸಿಟ್ ಮಾಡಿ ಅಲ್ಲಿ ವಾರ್ಡ್ ಪೇಷಂಟ್ಸ್ ಜೊತೆ ಮಾತಾಡಿ, ಅದು ಹಳೆ ಬಿಲ್ಡಿಂಗ್ ಇದೆ, ಅಲ್ಲಿ ಬಿಲ್ಡಿಂಗ್ ಎಲ್ಲ ಮೇಂಟೆನೆನ್ಸ್ ಮಾಡಿಸಕ್ಕೆಲ್ಲ ಈಗ ಸ್ಯಾಂಕ್ಷನ್ ಆಗಿದೆ, ಮಾಡ್ತಾ ಇದೀವಿ.

0: ಇಟ್ಟ ಪೇಷಂಟ್ಸ್ ಯಾರು ಕಂಪ್ಲೇಂಟ್ ಇಲ್ಲ ಅಂದ್ರೆ ಎಲ್ಲ ಚೆನ್ನಾಗ್ ನೋಡ್ತಾರೆ ಅಂತಾನೆ ನಾನು ಅಷ್ಟೋ ಜನ ಪೇಷಂಟ್ಸ್ ನು ಮಾತಾಡ್ಸ್ಕೊಂಡ್ ಬಂದಿದ್ದೇನೆ. ಮತ್ತೆ ಇದು ತಾಯಿ ಮಗುವಿನ ಆಸ್ಪತ್ರೆ, ಇಲ್ಲಿ ಒಂದು ತಿಂಗಳಿಗೆ 1500 ಡೆಲಿವರಿ ಆಗುತ್ತೆ. ದಾವಣಗೆರೆ ಇಂದನೂ ಇಲ್ಲಿಗೆ ರೆಫರ್ ಮಾಡ್ತಾರೆ ಅಂತಂದ್ರೆ, ದಾವಣಗೆರೆಯಲ್ಲಿ ಅವ್ರಿಗೆ ಚಿಕ್ಕೇರಿ ಹಾಸ್ಪಿಟಲ್ ಅಲ್ಲಿ ಇಲ್ಲಿರೋ ಒಂದ್ ಅನುಕೂಲ ಸಹ ಅಲ್ಲಿಲ್ಲ, ಅಲ್ಲಿಂದ ಇಲ್ಲಿಗೆ ರೆಫರ್ ಮಾಡ್ತಾರೆ. ಸೊ ಪೇಷಂಟ್ಸ್ ನ ಮಕ್ಕಳನ್ನ ಎಲ್ಲ ಇಲ್ಲಿ ಕರ್ಕೊಂಡ್ ಬಂದಿರೋದನ್ನು ನಾವು ನೋಡಿದೀವಿ. ಇಲ್ಲಿ ಒಂದು ಕಂಪ್ಲೇಂಟ್ ಏನಂತಂದ್ರೆ ಲೋಡ್ ಜಾಸ್ತಿ ಇದೆ. ಮೆಟರ್ನಲ್ ಡೆತ್ಸ್ ಪೆರಿಫೆರಲ್ ಸೆಂಟರ್ ಆಗಿರೋದ್ರಿಂದ ಒಂದು ತಿಂಗಳಲ್ಲಿ 9-10 ತಾಯಿ ಸಾವಾಗುತ್ತಂತೆ. ಅದಕ್ಕೆ ನಾನು ಅದ್ರದ್ದೆಲ್ಲ ನಾನು ಅವ್ರ ಹತ್ರ ಕಂಪ್ಲೀಟ್ ಒಂದು ವರ್ಷದ ಸ್ಟಾಟಿಸ್ಟಿಕ್ಸ್ ಕೇಳಿದೀನಿ.
1: ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೈಗೊಂಡಿರುವ ಉತ್ಖನನ ಕಾರ್ಯದಲ್ಲಿ ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆಯಾಗಿವೆ. ಆನೆ ಲಾಯದ ಬಳಿ ಜೈನ ಬಸದಿ ಸಂಕೀರ್ಣದ ಹತ್ತಿರ ಶತಮಾನಗಳಷ್ಟು ಹಳೆಯ ಭವ್ಯ ದೇವಾಲಯದ ಕಲ್ಲಿನ ಮೇಲ್ಛಾವಣಿ ಹಾಗೂ ಹಜಾರರಾಮನ ದೇವಾಲಯ ದ್ವಾರದ ಬಳಿ ಅತ್ಯಂತ ಸುಂದರ ಆನೆಯ ಕಲಾಕೃತಿ ಪತ್ತೆಯಾಗಿದೆ. ಸಮಾಚಾರ ದರ್ಶನಕ್ಕಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವಲಯದ ಪುರಾತತ್ವ ಸರ್ವೇಕ್ಷಣೆ ಸಹಾಯಕ ಅಧೀಕ್ಷಕ ಡಾಕ್ಟರ್ ಜೆ ರವಿಕುಮಾರ್ ಮಾಹಿತಿ ನೀಡಿದ್ದಾರೆ.
2: ಇತ್ತೀಚೆಗೆ ಆನೆಲಾಯದ ಹಿಂದಿರುವ ಜೈನ ಮಂದಿರದ ಹತ್ತಿರ ಉತ್ಖನನವನ್ನು ಕೈಗೊಳ್ಳಲಾಗಿದೆ. ನಮಗೆ ದೇವಾಲಯದ ಕುರುಹುಗಳು ಪತ್ತೆಯಾಗಿವೆ. ಈ ಪರಿಸರದಲ್ಲಿನ ಎಲ್ಲ ಮುಳ್ಳು ಕಂಟಿಗಳನ್ನ ಕ್ಲೀನ್ ಮಾಡಿದ ನಂತರ ಉತ್ಖನನವನ್ನು ಕೈಗೊಂಡಾಗ ನಮಗೆ ದೇವಾಲಯದ ಮೇಲ್ಛಾವಣಿಯ ರೀತಿಯ ಕುರುಹು ಪತ್ತೆಯಾಗಿದೆ. ಬಹುಶಃ ಇದು ಗರ್ಭಗೃಹ ಇರಬಹುದು. ಇದರ ಅಳತೆ 4.5 meters ಉದ್ದ, 4.3 meters ಅಗಲ. ಪ್ರಸ್ತುತ ದೇವಾಲಯದ ಮೇಲ್ಛಾವಣಿಯ ರೀತಿಯ ಅವಶೇಷಗಳು ನಮಗೆ ಗೋಚರಿಸುತ್ತಿವೆ. ಉತ್ಖನನವನ್ನು ಮುಂದುವರಿಸಿದಾಗ ಭಿತ್ತಿಯ ಅಥವಾ ಗೋಡೆಯ ಮತ್ತು ಅಡಿಪಾಯದ ಪತ್ತೆ ಹಚ್ಚುವ ಕಾರ್ಯವನ್ನು ಇನ್ನು ಮುಂದುವರಿಸಬೇಕಾಗಿದೆ.
1: ಕೇಂದ್ರ ಚುನಾವಣಾ ಆಯೋಗ 3ನೇ ಹಂತದ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ದಿನಾಂಕ ಘೋಷಿಸಿದೆ. ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ
3: ಶ್ರೀಯಂತಾಂ, ಪ್ರವಾಚಕ ಲಲಿತ್ ಮೋಹನ ತಿವಾರಿ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ 21ನೇ ಆಜೀವಿಕಾ ಮೇಳಕ್ಕೆ ಅದ್ಯ ಪ್ರಶಾಸನಸ್ಯ ವಿಭಿನ್ನ ವಿಭಾಗೇಷು ಸಂಸ್ಥಾಸು ಚ ನವನಿಯುಕ್ತೇಭ್ಯ 150,000 ಯುವಕೇಭ್ಯ ನವನಿಯುಕ್ತಿ ಪತ್ರಾಣಿ ಪ್ರದತ್ತಾನಿ. ಬಿಹಾರ ಪ್ರಶಾಸನೇನ ಘೋಷಿತಂ ಯತ್ ಆಗಾಮಿಷು 5 ವರ್ಷು ರಾಜ್ಯ 100,000 ಶಿಕ್ಷಕಾಣಾಂ ನಿಯುಕ್ತಿ ಭವಿಷ್ಯತಿ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷದ್ ಇತ್ತನೇನ್ ದ್ವಾದಶಿ ಕಕ್ಷಾಯಾಃ ವಾರ್ಷಿಕ ಪರೀಕ್ಷಾಯಾಃ ಉತ್ತರ ಪುಸ್ತಿಕಾನಾಂ ಪ್ರತಿಲಿಪಿಂ ಪ್ರಾಪ್ತುಂ ಆವೇದನಸ್ಯ ಅಂತಿಮಾ ತಿಥಿ ಏಕದಿವಸ ಪರ್ಯಂತಂ ವರ್ಧಿತ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಥಾ ಅಮೆರಿಕಾ ದೇಶಸ್ಯ ವಿದೇಶ ಮಂತ್ರಿ ಮಾರ್ಕೋ ರೂಬಿಯೋ ಚೋ ಭಾರತ ಅಮೆರಿಕಾ ವ್ಯಾಪಕ ವೈಶ್ವಿಕ ರಣನೀತಿಕ ಸಂಧಿಂ ಸುದೃಢಯಿತುಂ ಚರ್ಚಾಂ ಕೃತವಂತೌ. ವಿಶ್ವ ಸ್ವಾಸ್ಥ್ಯ ಸಂಘಟನೆಯ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ದೇಶ ಎಬೋಲಾ ಸಂಕ್ರಮಣ ಬುಂದಿ ಬುಗ್ಯು ಪ್ರಭೇದಸ್ಯ ಸಾರ್ವಜನಿಕ ಸ್ವಾಸ್ಥ್ಯ ಸಂಕಟಂ ರಾಷ್ಟ್ರೀಯ ಸ್ತರೆ ಉಚ್ಚತಃ ಅತಿ ಉಚ್ಚಸ್ತರೆ ವರ್ಧಿತಂ. ಅಪಿ ಚ ಐಪಿಎಲ್ 20-20 ಕ್ರಿಕೆಟ್ ಕ್ರೀಡಾ ಸ್ಪರ್ಧಾಯಾಂ ಅದ್ಯ ಲಖನೌ ಸೂಪರ್ ಜಾಯಿಂಟ್ಸ್ ಪಂಜಾಬ್ ಕಿಂಗ್ಸ್ ದಲಯೋ ಮಧ್ಯೆ ಲಖನೌ ನಗರೆ ಸ್ಪರ್ಧಾ ಭವಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ 21ನೇ ಆಜೀವಿಕಾ ಮೇಳಕ್ಕೆ ಅದ್ಯ ಪ್ರಶಾಸನಸ್ಯ ವಿಭಿನ್ನ ವಿಭಾಗೇಷು ಸಂಸ್ಥಾಸು ಚ ನವನಿಯುಕ್ತೇಭ್ಯ 150,000 ಯುವಕೇಭ್ಯ ನಿಯುಕ್ತಿ ಪತ್ರಾಣಿ ಪ್ರದತ್ತಾನಿ. ಏತತ್ ಆಜೀವಿಕಾ ಮೇಳಕಂ ಸಂಪೂರ್ಣೆ ದೇಶೆ 47 ವಿಭಿನ್ನ ಸ್ಥಾನೇಷು ಆಯೋಜಿತಃ ಆಸೀತ್. ಸಂಪೂರ್ಣ ದೇಶಾತ್ ಚಯನಿತಃ ಏತೇ ನೂತನ ಕರ್ಮಚಾರಿಣಃ ರೈಲ್ ಮಂತ್ರಾಲಯ ಗೃಹ ಮಂತ್ರಾಲಯ ಸ್ವಾಸ್ಥ್ಯ ಪರಿವಾರ ಕಲ್ಯಾಣ ಮಂತ್ರಾಲಯ ಉಚ್ಚ ಶಿಕ್ಷಾ ವಿಭಾಗೆ ಚ ಇತ್ಯಾದಿಷು ವಿಭಿನ್ನ ಮಂತ್ರಾಲಯೇಷು ವಿಭಾಗೇಷು ಚ ಸ್ವಸೇವಾಃ ಪ್ರದಾಸ್ಯಂತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವದತ್ ಯತ್ ಪ್ರಶಾಸನಿಕ ನಿಯುಕ್ತಯಃ ನಾಗರಿಕಾಣಾಂ ಜೀವನಂ ಶ್ರೇಷ್ಠತರಂ ಸುಲಭತರಂ ಚ ಕರ್ತುಂ ಮಹತ್ವಪೂರ್ಣಂ ಸಾಧನಂ ಅಸ್ತಿ. ಪ್ರಧಾನಮಂತ್ರಿ ಅವದತ್ ಯತ್ ರಾಷ್ಟ್ರೇಣ ಸ್ವೀಯ ಕರ್ಮಯೋಗೀಷು ವಿಶ್ವಾಸಃ ಪ್ರದರ್ಶಿತ ಅಸ್ತಿ. ಅಧುನಾ ತೇಷಾಂ ದಾಯಿತ್ವಮಸ್ತಿ ಯತ್ ತೇ ಸ್ವೀಯಯ ನಿಷ್ಠಯ ಸದಾಚಾರೇಣ ದೈನಿಕ ಕಾರ್ಯೇಣ ಚ ತಸ್ಯ ವಿಶ್ವಾಸಸ್ಯ ಮಾನಂ ರಕ್ಷೇಯುಃ.
4: ಕರ್ಮಯೋಗಿ ಪ್ರಾರಂಭ ಜೆಸೆ ಮಾಡ್ಯೂಲ್ ಸೇ ಆಪ್ಕೋ ಅಪ್ನಿ ಜಿಮ್ಮೇದಾರಿಯಾ ಸಮಜ್ನೆ ಮೇ ಬಹುತ್ ಸಹೂಲಿಯತ್ ಹೋಗಿ. ಮೇರಾ ಆಪ್ಸೆ ಆಗ್ರಹ ಹೈ ಇಸ್ಕಾ ಜ್ಯಾದಾ ಸೇ ಜ್ಯಾದಾ ಲಾಭ ಉಠಾಯೆ. ಆಜ್ ಭಾರತ ಕಾ ಯುವಾ ದುನಿಯಾ

0: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
1: ಸಿಗ್ಲಿ ತಡಿಯ ನನ್ನ ಮಗ, ಆಮೇಲೆ ಹೊಕ್ಕಾನ. ದಿನ ಪೇಟೆಗಿರ್ತಾನ.
2: ಅಪ್ಪ ಹೋಗ್ಲಿ ಬಿಡು, ಮರೆತ್ ಬೇಡ ಅದನ್ನ.
1: ಏನ್ ಹಂಗಂದ್ರೆ
3: ಸುಮ್ನಿರಿ, ಸಾಕಿನ.
2: ಅಲ್ಲ, ನೀ ಕಿಡ್ಕ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಲ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತೋ.
3: ಸಿಟ್ಟು ಬರಾಕಿಲ್ಲ ಮತ್ತವ್ರಿಗೆ.
2: ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
3: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
1: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೆ ಇಲ್ಲ ಅಂತ ನಮಗ.
2: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
0: ನೀವೇನಂತೀರಿ ಡ್ರೈವರ್?
4: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
0: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
1: ರೈಟ್ ರೈಟ್.
5: ಸ್ನೇಹಿತರೆ, ನಾಳೆ ಸಂಜೆ 5 ಗಂಟೆಗೆ ಉಲಿನಲ್ಲಿ ನೇರ ಪೂರ್ಣಿ ಕಾರ್ಯಕ್ರಮ ಕೇಳುವಿರಿ. ನಾಳೆ ಸಂಜೆ 7:45 ಕನ್ನಡದಲ್ಲಿ ಭಾಷಣ. ವಚನಕಾರರ ಗಾಯಕ ತತ್ವ ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
6: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
7: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 2703111. ನಮ್ಮ ಮೇಲ್ ಐಡಿ vijayapuraakashavani@gmail.com.
5: ಸ್ನೇಹಿತರೆ, ನಾಳೆ ರಾತ್ರಿ 9:00

0: ಮೂವತ್ತು ನಿಮಿಷಕ್ಕೆ ನ್ಯಾಷನಲ್ ಸೈನ್ಸ್ ಮ್ಯಾಗಜಿನ್ ರೇಡಿಯೋಸ್ಕೋಪ್ ಕಾರ್ಯಕ್ರಮ ಕೇಳುವರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 10 ಗಂಟೆಗೆ ರವಿ ಆಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಸ್ನೇಹಿತರೆ, ಇಂದು ರಾತ್ರಿ 8 ಗಂಟೆಗೆ ಸೈ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿರಿ. ಇಂದು ರಾತ್ರಿ 9:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಮೈಸೂರಿನ ಸದ್ವಿದ್ಯಾ ಸಮಿ ರೆಸಿಡೆನ್ಸಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಆಲಿಸುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
2: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ.
2: ಹಸಿರಾಗುವೆ
1: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
3: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ಕೆಲ ವಾಣಿಜ್ಯ ಪ್ರಕಟಣೆಗಳು, ತದನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ?

0: ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಸ್ಮರಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
2: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60% ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಕಾರ್ಮಿಕರ ಕನಿಷ್ಠ ವೇತನವನ್ನು ಶೇಕಡ 60% ಏರಿಕೆ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ನಾಡಿನ ಶ್ರಮಿಕರ ಬಹುವರ್ಷಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಕಾರ್ಮಿಕರ ಕನಿಷ್ಠ ವೇತನದಿಂದ ರಾಜ್ಯದ 1 ಕೋಟಿಗೂ ಹೆಚ್ಚು ಕಾರ್ಮಿಕರಿಗೆ ಪ್ರಯೋಜನ ಸಿಗಲಿದೆ. ಈ ಅಧಿಸೂಚನೆಯು ರಾಜ್ಯದ ಅಸಂಘಟಿತ ವಲಯ ಹಾಗೂ ನಿರ್ದಿಷ್ಟ ವಲಯಗಳ ಕಾರ್ಮಿಕರಿಗೆ ಆರ್ಥಿಕ ಭದ್ರತೆ ಒದಗಿಸಲಿದೆ. ಕನಿಷ್ಠ ವೇತನ ನಿರ್ಧರಿಸುವಾಗ ಸುಪ್ರೀಂಕೋರ್ಟ್ ನ್ಯಾಯಪೀಠದ ನಿರ್ದೇಶನವನ್ನು ಪಾಲಿಸಿ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಈ ಮೊದಲಿದ್ದ 4 ವಲಯಗಳ ವರ್ಗೀಕರಣದ ಬದಲಾಗಿ ಇದೇ ಮೊದಲ ಬಾರಿಗೆ ಎಲ್ಲಾ ನಿಗದಿತ ಉದ್ಯೋಗಗಳನ್ನು ಒಂದೇ ಅಧಿಸೂಚನೆಯಡಿ ತರಲಾಗಿದೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗುವ ಮೂಲಕ ಕ್ರೀಡೆ, ಪ್ರವಾಸೋದ್ಯಮ, ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ ಸೇರಿದಂತೆ ಈ ಭಾಗದ ಸಮಗ್ರ ಅಭಿವೃದ್ದಿಗೆ ಮುಂದಡಿ ಇಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅವರು ಇಂದು ವಸತಿ ಇಲಾಖೆ, ಕರ್ನಾಟಕ ಗೃಹ ಮಂಡಳಿ ಜಂಟಿಯಾಗಿ ಬೆಂಗಳೂರಿನ ಸೂರ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟೀಯ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ, ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆಗೆ ಚಾಲನೆ, ಸೂರ್ಯ ಶೈನ್, ಸೂರ್ಯ ಡಿವೈನ್ ವಸತಿ ಸಮುಚ್ಚಯ ಕಾಮಗಾರಿಗಳ ಶಂಕುಸ್ಥಾಪನೆ, ವಸತಿ ಯೋಜನೆಗೆ ಭೂಮಿ ನೀಡಿದ ಭೂ ಮಾಲೀಕರಿಗೆ ಸಾಂಕೇತಿಕ ನಿವೇಶನ ಹಂಚಿಕೆ ಕಾರ್ಯಕ್ರಮ ಉದ್ಘಾಟಿಸಿದರು. ಇಲ್ಲಿಯವರೆಗೂ ಕೇವಲ ವಸತಿ ನಿರ್ಮಾಣ ಮಾಡುತ್ತಿದ್ದ ವಸತಿ ಇಲಾಖೆ ಮತ್ತು ಕೆಎಚ್ಪಿ ಈಗ 80,000 ಆಸನ ವ್ಯವಸ್ಥೆಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗಿರುವುದು ಪ್ರಗತಿಯ ದೂರದೃಷ್ಟಿಯಾಗಿದೆ. ಇದು ದೇಶದ 2ನೇ ದೊಡ್ಡ ಕ್ರೀಡಾಂಗಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ.
1: ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಆಗಿರುವುದರಿಂದ ಈ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳೆಯುತ್ತದೆ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಡಿಮೆ ದರದಲ್ಲಿ ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥದ್ದು, ನಿವೇಶನಗಳನ್ನು ಹಂಚಿಕೆ ಮಾಡ್ತಕ್ಕಂಥ

0: ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರ ಜೀವಮಾನದಲ್ಲಿ ಒಂದು ಮನೆ ಎತ್ತಿ ಮೇಲೆ ಒಂದು ಸೂರು ಇರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸೆ.
1: ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗಿ ಜಿಗಣಿ ಹೋಬಳಿಯ ಪ್ರಮುಖ ಸಂಪರ್ಕ ರಸ್ತೆ ನಿರ್ಮಾಣಕ್ಕೂ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಜಿ ಪರಮೇಶ್ವರ್, ವಸತಿ ಸಚಿವ ಜಮೀರ್ ಅಹಮದ್, ಕೆಎಚ್ಪಿ ಅಧ್ಯಕ್ಷ ಶಾಸಕ ಶಿವಲಿಂಗೇಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶ್ವದಾದ್ಯಂತ ಇದೀಗ ಎಬೋಲಾ ಆತಂಕ ಎದುರಾಗಿದ್ದು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಬಿಡುಗಡೆ ಮಾಡಿದೆ. ಎಬೋಲಾ ನಿಯಂತ್ರಣಕ್ಕೆ ಮಾರ್ಗಸೂಚಿ ಜೊತೆಗೆ ಪಾಸಿಟಿವ್ ಕಂಡುಬಂದ ವ್ಯಕ್ತಿಗಳಿಗೆ ಚಿಕಿತ್ಸೆ ನೀಡಲು ಬೆಂಗಳೂರಿನ ರಾಜೀವ್ ಗಾಂಧಿ, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗಳನ್ನು ಗುರುತು ಮಾಡಲಾಗಿದೆ. ಸಾರ್ವಜನಿಕರು ವದಂತಿಗೆ ಕಿವಿಗೊಡದೆ ಆತಂಕಕ್ಕೆ ಒಳಗಾಗದಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ಸರ್ಕಾರ ಎಲ್ಲಾ ರೀತಿಯ ಮುಂಜಾಗ್ರತೆ ವಹಿಸಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ರಹಿತ ನೇಮಕಾತಿ ಪ್ರಕ್ರಿಯೆಗೆ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ರೋಜ್ಗಾರ್ ಮೇಳದಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. ಇಂದು ನೇಮಕಗೊಂಡ ಅಭ್ಯರ್ಥಿಗಳು ಸಾರ್ವಜನಿಕ ಸೇವೆಯಲ್ಲಿ ನಿಷ್ಠ, ಪ್ರಾಮಾಣಿಕತೆ ಹಾಗೂ ಸಮರ್ಥನಾ ಭಾವದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ.
2: The coal, how much coal we have as of now, whatever today we require, if that is mined, we have coal enough for 350 years. So, hamara naam bhi yaad nahi rahega. Tab tak 350 years, so, itna generation chale jayega, lekin le jayega. ಹಮಾರೆ ಪಾಸ್ ಇತ್ನಾ ಕೊಯ್ಲಾ ಹೈ ಲೇಕಿನ್ ಮೋದಿ ಜಿ ಆನೆ ಸೇ ಪೆಹ್ಲೆ ಇಲೆಕ್ಟ್ರಿಫಿಕೇಶನ್ ನಹಿ ಹುಆ ಥಾ ಬಹುತ್ ಜ್ಯಾದಾ ಬಹುತ್ ಬಡಿ ಪ್ರಮಾಣ ಮೇ ಇನ್ ಎ ವೆರಿ ಬಿಗ್ ವೇ ಡಿಸೈಲ್ ವಾಸ್ ಬೀಂಗ್ ಯೂಸ್ಡ್ ಟುಡೇ ದಟ್ ಈಸ್ ಬೀಂಗ್ ರಿಪ್ಲೇಸ್ಡ್ ಬೈ ಆಲ್ಮೋಸ್ಟ್ 99% ಐ ಬಿಲೀವ್ ದಟ್ ಈಸ್ ಬೀಂಗ್ ಕನ್ವರ್ಟೆಡ್ ಇಂಟು ಇಲೆಕ್ಟ್ರಿಫಿಕೇಶನ್.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವುದು ರಾಜ್ಯ ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರ ನಿವಾಸಕ್ಕೆ ಭೇಟಿ ನೀಡಿದ ಸಚಿವರು ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಣ ಇಲಾಖೆಯಲ್ಲಿ ತಂದಿರುವ ಗಂಭೀರ ಸುಧಾರಣೆಗಳ ಫಲವಾಗಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಶಿಕ್ಷಣ ಮಟ್ಟ ಸುಧಾರಿಸಿದೆ ಎಂದು ಅವರು ಸಮರ್ಥಿಸಿಕೊಂಡರು. ಮಕ್ಕಳಿಗೆ ಕಲೆ, ನಾಟಕ ಹಾಗೂ ಸಾಹಿತ್ಯದ ಅರಿವು ಮೂಡಿಸುವ ಕುರಿತು ಮತ್ತು ಕೆಪಿಎಸ್ ಶಿಕ್ಷಣದ ಕುರಿತು ದೇವನೂರು ಮಹಾದೇವ ಅವರು ಮಹತ್ವದ ಸಲಹೆಗಳನ್ನು ನೀಡಿದ್ದಾರೆ ಎಂದು ಸಚಿವರು ತಿಳಿಸಿದರು. ಎಲ್ಲರೂ ಕನ್ನಡ ಶಾಲೆಗಳತ್ತ ಮುಖ ಮಾಡಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆಳಂದ ಮಶಾಕ್ ದರ್ಗಾ ಪ್ರಕರಣದಲ್ಲಿನ ಆರೋಪಿಗಳ ವಿರುದ್ದದ ಪ್ರಕರಣಗಳನ್ನು ಹಿಂಪಡೆಯುವ ಮೂಲಕ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕಾರಣ ಮಾಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ರಾಜ್ಯದ ಭದ್ರತೆಗೆ ಅಪಾಯ ತಂದೊಡ್ಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಪೆಟ್ರೋಲ್, ಡೀಸೆಲ್ನಿಂದ ಸರ್ಕಾರಕ್ಕೆ ಬರುತ್ತಿರುವ ತೆರಿಗೆಯ ಹಣದಲ್ಲಿ ಪೆಟ್ರೋಲ್ ಬೆಲೆ ಕಡಿತ ಮಾಡುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಅನ್ನದಾತರ ಹಿತಾಸಕ್ತಿ ಕಡೆಗಣಿಸಲು ಅವಕಾಶ ನೀಡುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿರುವುದರ ವಿರುದ್ದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಚರ್ಚೆಯಾಗಿದ್ದು, ದೇವೇಗೌಡರನ್ನು ರಾಜ್ಯಸಭೆಗೆ ಕಳುಹಿಸಲು ಬಿಜೆಪಿ ವಿರೋಧಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇವೇಗೌಡರಿಗೆ ಅವಕಾಶ ನೀಡುವ ನಿರ್ಧಾರ ರಾಷ್ಟೀಯ ನಾಯಕರದ್ದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜನರ ಒಳಿತಿಗಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲಿ ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆಯಾಗಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಗದಗ, ಧಾರವಾಡದಲ್ಲೂ ಆಲಿಕಲ್ಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ

ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿತ್ರದುರ್ಗ, ತುಮಕೂರು, ದಾವಣಗೆರೆಯ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರದಿಂದ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕೆಲವು ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಭಾರತೀಯ ವಾಯುಪಡೆಯ ಪ್ರತಿಷ್ಠಿತ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಇದೇ 26ರಂದು ತನ್ನ 30ನೇ ವಾರ್ಷಿಕೋತ್ಸವ ಆಚರಿಸಲಿದೆ. ಭಾರತೀಯ ವಾಯುಪಡೆಯ ರಾಯಭಾರಿಗಳು ಎಂದು ಖ್ಯಾತಿ ಹೊಂದಿರುವ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಬಾನಂಗಳದಲ್ಲಿ ಚಮತ್ಕಾರ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಎಚ್ ಸಿ ಮಹಾದೇವಪ್ಪ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಈ ಹಿಂದೆಯೂ ನಡೆಯುತ್ತಿತ್ತು, ಆದರೆ ಬಿಜೆಪಿ ಮಾಡುತ್ತಿರುವ ವಿಧಾನವೇ ಬೇರೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಲು ಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60ರಷ್ಟು ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ, ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
1: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಒಳನಾಡು ಮೀನುಗಾರಿಕೆಯಿಂದ ಮಹಿಳೆಯರ ಸಬಲೀಕರಣ ಕುರಿತು

0: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಜಯಪುರ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
5: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
5: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
8: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
9: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
10: ಜಾಣರಾಗಿರಿ, ಜಾಗರೂಕರಾಗಿರಿ.
4: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
11: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
12: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
11: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
12: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
11: ಲಿಡ್ಕರ್, ನಂಬಿಕೆ ನಿರಂತರ.
13: ಆತ್ಮೀಯ ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಣಬೆ ಕೃಷಿಯ ಅನುಭವ ಕುರಿತು ವಿಜಯಪುರದ ಗಣೇಶ್ ನಗರದ ಯುವ ಕೃಷಿಕರಾದ ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ ಅವರೊಂದಿಗೆ ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ

0: ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಅಣಬೆ ಕೃಷಿಯ ಅನುಭವ ಕುರಿತು ವಿಜಯಪುರದ ಗಣೇಶ್ ನಗರದ ಯುವ ಕೃಷಿಕರಾದ ವಿರೂಪಾಕ್ಷಯ್ಯ ಶಾಸ್ತ್ರಿಮಠ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಯುವ ರೈತರಿದ್ದಾರೆ. ಒಂದು ಗುಂಟೆನು ಜಮೀನಿಲ್ಲದ ಕೃಷಿಕ ಎನಿಸಿಕೊಳ್ಳಬೇಕು ಎಂಬ ಕನಸನ್ನು ಕಂಡ ನನಸು ಮಾಡಿದಂಥವರು. ಇವರು ವಿಜಯಪುರದ ಗಣೇಶ್ ನಗರದ ನಿವಾಸಿ ವಿರೂಪಾಕ್ಷಯ್ಯ ಶಾಸ್ತ್ರಿಮಠ್ ಅಂಥೇಳಿ. ಡಿ ಎಡ್ ಓದಿರುವ ಇವರು ಶಿಕ್ಷಕನಾಗುವ ಕನಸು ಕಾಣದ ಕೃಷಿಕನಾಗಬೇಕು ಎಂಬ ಹಂಬಲ ಹೊಂದಿದಾತ. ಕಡಿಮೆ ಬಂಡವಾಳ, ಕಡಿಮೆ ಶ್ರಮ, ಕಡಿಮೆ ಅವಧಿಯಲ್ಲಿ ಹೆಚ್ಚು ಆದಾಯ ತರುವ ಕೃಷಿಯತ್ತ ಒಲವು ತೋರಿದ ಇವರು ವಿಜಯಪುರ ನಗರದ ಬಾಗಲಕೋಟ ರಸ್ತೆಯ ಪ್ರದೇಶದಲ್ಲಿ ಕೇವಲ ಒಂದು ನಿವೇಶನದಲ್ಲಿ ಶೆಡ್ ನಿರ್ಮಿಸಿಕೊಂಡು ಅಣಬೆ ಬೇಸಾಯ ಮಾಡಿ ಯಶಸ್ಸನ್ನು ಕಂಡಂಥವರು. ಅಣಬೆ ಕೃಷಿ ಆರಂಭಿಸಿರುವ ವಿರೂಪಾಕ್ಷಯ್ಯ ಶಾಸ್ತ್ರಿಮಠ್ ಅವರು ವಿಜಯಪುರ ಜಿಲ್ಲೆಯ ಮೊದಲ ಅಣಬೆ ಕೃಷಿಕನೆಂಬ ಕೀರ್ತಿ ಪಡೆದಿದ್ದಾರೆ. ಒಣ ಮತ್ತು ಹಸಿ ಅಣಬೆ ಮಾರಾಟದ ಜೊತೆಗೆ ಅಣಬೆ ಮೌಲ್ಯವರ್ಧನೆಯನ್ನು ಮಾಡಿ ಯಶಸ್ಸನ್ನು ಕಂಡಂಥವರು. ಬನ್ನಿ, ವಿರೂಪಾಕ್ಷಯ್ಯ ಶಾಸ್ತ್ರಿಮಠ್ ಅವರನ್ನು ಮಾತಾಡಿಸಿ ಅವರ ಕೃಷಿ ಅನುಭವವನ್ನು ಕೇಳೋಣಂತ. ವಿರೂಪಾಕ್ಷಯ್ಯ ಶಾಸ್ತ್ರಿಮಠ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ ಸರ್.
1: ವಿರೂಪಾಕ್ಷಯ್ಯ ಅವರೇ, ತಾವು ಪದವೀಧರರಾಗಿ ಶಿಕ್ಷಕನಾಗುವ ಕನಸು ಕಾಣೋದನ್ನು ಬಿಟ್ಟು ಕೃಷಿಯ ಕಡೆ ಒಲವನ್ನು ತೋರಿಸಿದ್ರಿ, ಯಾಕಂತ ಕೇಳ್ಬೋದಾ?
2: ಮೊಟ್ಟ ಮೊದಲನೇದಾಗಿ ಎಲ್ಲ ರೈತ ಮಿತ್ರರಿಗೆ ಹಾಗೂ ಬಾನುಲಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಮಗೆ ಮೊದಲಿಂದನೂ ಕೃಷಿ ಒಳಗೆ ಆಸಕ್ತಿ ಭಾಳ ಇದೆ ರೀ. ನಮ್ಮದು ಕೃಷಿ ಜಮೀನು ಇಲ್ಲ ಅಂದರೂ ಸಹಿತ ನಾವು ಬೆಳೆದು ಬಂದು ವಾತಾವರಣ ಹೆಂಗಿತ್ತಪ್ಪ ಅಂತಂದರೆ ಒಕ್ಕಲಿಗರ ಓಣಿನಲ್ಲಿನೇ ನಾವು ನಮ್ಮ ಬಾಲ್ಯವನ್ನೆಲ್ಲ ಕಳೆದಿದ್ವಿ. ಅದು ನಮ್ಮ ಮೇಲೆ ಭಾಳ ಪರಿಣಾಮ ಬೀರಿ ಏನಾಗಿದಲ್ಲ, ನಾವು ಒಟ್ಟು ಅದು ಮುಂಚೆಯಿಂದನೂ ನಾವು ಏನೋ ಒಕ್ಕಲಿಗರನ್ನು ಇದ್ರೊಳಗನೇ ಬಂದುಬಿಟ್ಟಿದ್ದೀವಿ ರೀ. ಹೀಗಾಗಿ ನಮಗೆ ಕೃಷಿ ಒಳಗೆ ಆಸಕ್ತಿ ಸ್ವಲ್ಪ ಬರಲಿಕ್ಕೆ ಕಾರಣ ಆಯ್ತು ರೀ. ಮತ್ತೊಂದು ಹೇಳಬೇಕಂತಂದರೆ ನಾವು ನಮ್ಮ ಮಲೆನಾಡು ಕವಿ ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿಗಳನ್ನು ಸ್ವಲ್ಪ ಓದು ಹವ್ಯಾಸ ಭಾಳ ರೀ. ಹೀಗಾಗಿ ಅವರು ಮೂಲ ಕೃಷಿಕರು ರೀ, ಅವರು ಕೃಷಿಕರು ಆದ ನಂತರನೇ ಉಳಿದಿದ್ದು ಎಲ್ಲ ಮಾಡಿದ್ರು ಅವರು. ಅದರಲ್ಲಿ ನಮಗೆ ಅವ್ರ ಪುಸ್ತಕಗಳನ್ನು ಓದಿ ಓದಿ ಸ್ವಲ್ಪ ನಮಗೆ ಮತ್ತು ನಾನು ಕೃಷಿಗೆ ಆಗಬೇಕು ಅನ್ನೋದು ನನಗೆ ಬಲವಾಗಿ ಅದು ಉಳಿದು ಬಿಡ್ತೀನಿ ಮನಸ್ಸಿನಲ್ಲಿ. ಇವು ಬೇರೆ ಏನೇ ಕೆಲಸ ಮಾಡಿದರೂ ನನಗೆ ಅಷ್ಟೊಂದು ಇದಾಗ್ತಿದ್ದಿಲ್ಲ. ನಾನು ಒಟ್ಟ ಏನೇ ಮಾಡಿದ್ರೂ ಕೃಷಿಗೆ ಆಗಲೇಬೇಕಂತ ಹೇಳಿ ಅದು ನನ್ನ ಮೇಲೆ ಅವೆರಡೂ ಪರಿಣಾಮ ಬೀರಿದ್ದವು ಸರ್. ನಮ್ಮದು ಹೇಳಬೇಕಂದ್ರೆ ಸರ್, ನಮ್ಮದು ಯಾವುದೇ ರೀತಿ ಕೃಷಿ ಜಮೀನು ಅಂತೇಳಿ ಏನೂ ಇಲ್ಲ ಸರ್. ಈಗ ನಾನು ಅಣಬೆ ಕೃಷಿ ಮಾಡಿರೋದು ಹೆಂಗಂತಂದರೆ ಮನೆ ಕಟ್ಟುವ ನಿವೇಶನ ಸರ್. ಅದು ನಾವು ಮನೆ ಕಟ್ಟಬೇಕಂಥೇಳಿ ತೊಗೊಂಡಿದ್ದು ಪ್ಲಾಟ್ನಲ್ಲಿನೇ ನಾನು ಅಣಬೆ ಕೃಷಿಯನ್ನು ಮಾಡಿದ್ದೇನೆ ಸರ್. ಈಗ
1: ತಾವು ಮೊದಲು ಯಾವ ಬೆಳೆಯಿಂದ ಕೃಷಿಯನ್ನು ಆರಂಭಿಸಿದ್ರಿ?
2: ಮುಂಚಿತ ನಾ ಏನು ಮಾಡಿದ್ದೆ ಸರ್, ಇಲ್ಲಿ ನನಗೆ ಕೃಷಿಯಿಂದ ಆಸಕ್ತಿ. ನಮ್ಮದು ಮೂಲ ಡಿ ಎಡ್ ಸರ್. ನಾವು ಕೆಲವೊಂದು ಓದ್ಕೊಂಡು ಒಂದು 3-4 ವರ್ಷ ಏನು ಕಾಂಪಿಟೇಟಿವ್ ಎಕ್ಸಾಮು ಎಲ್ಲ ನೋಡ್ಕೊಂಡಿದ್ದೀವಿ ರೀ. ಅದು ಏನೂ ಇದಾಗಲಾರ್ದ ಕಾರಣಕ್ಕೆ ಏನೇ ಮಾಡಿದ್ರು ಮೂಲ ನಂದೇನಿತ್ತು ಕೃಷಿ ಅನ್ನೋದೇ ನನಗೆ ಭಾಳ ವಿಚಾರ ಬರ್ತೈತೆ ರೀ. ಒಟ್ಟು ರೈತ ಆಗಬೇಕು. ನನಗೆ 4 ಮಂದಿ ಏನೇ ಕರೆದ್ರು ಏ ಇವ್ರು ರೈತರು ನೋಡಪ್ಪ ಅನ್ಬೇಕು ನನಗೆ. ಅದು ಒಂದು ತಲೆಯಾಗ ಭಾಳ ಇದ್ದ ಕಾರಣಕ್ಕೆ ನಾ ಏನು ಮಾಡಿದೆ, ಒಬ್ರದು ನಮ್ಮದು ಪರಿಚಯಸ್ಥರಲ್ಲಿನೇ ಏನು ಮಾಡಿದೆ ರೀ, ದೇವ್ರಿಪ್ರಿಗಿ ತಾಲೂಕು ಚಿಕ್ಕರುಗಿ ಅಂಥೇಳಿ ಗ್ರಾಮ ಬರ್ತದೆ ಸರ್. ಅಲ್ಲಿ ಏನು ಮಾಡಿದೆ, ನಾನು ಅವ್ರದ್ದು ಹೊಲನ ಒಂದು 12 ಎಕರೆ ಜಮೀನು ಇತ್ತು ಸರ್. 240 ನಿಂಬಿ ಗಿಡ ಇತ್ತು ರೀ, ಎಲ್ಲ ಥರ ಬೆಳೆ ಇದ್ದು ಹಣ್ಣಿನ ಗಿಡಗಳಿದ್ವು. ಆ ಹೊಲನ ನಾವು ಒಂದು 3 ವರ್ಷ ಅದು ನನಗೆ ಯಾವುದೇ ಥರ ಮೊದಲು ನಾವು ಹೋಗಿ ಏನು ಹೊಲದಾಗ ಕೆಲಸ ಮಾಡ್ದವಲ್ಲ ಏನೂ ಅಲ್ಲರಿ. ಡೈರೆಕ್ಟ್ ನಮ್ಮದು ಏನು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಇದೇನು ಡಿ ಎಡ್ ನಂತರ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನಾ ಸೀದಾ ನಂದು ಕೃಷಿ ಕೆಲಸಕ್ಕೇ ಹೋಗಿಬಿಟ್ಟೆ ರೀ. ಹೊಲ ಮಾಡೋಕ್ಕಂತಾನೆ ಹೋಗೆ. ಅಲ್ಲಿ ಒಂದು 3-3.5 ವರ್ಷ ಹೊಲ ಮಾಡಿದೆ ಸರ್ ನಾನು.
1: ಅಂದ್ರೆ ಶಿಕ್ಷಕನಾಗುವಕ್ಕಿಂತ ನಿಮಗೆ ಕೃಷಿಕ ಅಂತ ಕರೆಸ್ಕೋಬೇಕಂದ್ರೆ ಹಂಬಲ ಜಾಸ್ತಿ.
2: ಹೌದೌದು ಸರ್, ಹೌದೌದು ಸರ್. ನನಗೆ ರೈತ ಅಂತಾನೆ ಕರಿಬೇಕು ಜನ. ಅದೇ ಒಂದು ಕಾರಣಕ್ಕಾಗಿನೇ ನಾನು ಬೇರೆಯವ್ರು ಹೊಲ ಮಾಡಿದ್ರು. ಅಲ್ಲಿ ಎಲ್ಲ ಸ್ವಲ್ಪ ಸಮಸ್ಯೆಗಳು ತೊಂದರೆಗಳು ಇದ್ದವು, ಅವು ಕಣ್ಣಿಗೆ ಕಾಣ್ತಿದ್ವು ಸರ್. ಆದರೂ ನಮಗೇನ್ರಿ ಭೂಮಿ ಮೇಲೆ ಪ್ರೀತಿ ಜಾಸ್ತಿ ಇರೋದ್ರಿಂದ ಅವನ್ನೆಲ್ಲ ನಾವು ಸೈಡಿಗೆ ಇದು ಮಾಡ್ಕೊಂಡು ಒಟ್ಟು ನಂದೇನದ ಅಲ್ಲಿಗೆ ನಮಗೆ ಮಣ್ಣಿಗೆ ನಾವು ಒಂದು ಬೆಲೆ ಕೊಟ್ಟು ಪ್ರಾಮಾಣಿಕವಾಗಿ ಅದ್ರ ಕೆಲಸ ಮಾಡ್ಕೊಂಡಿದ್ದೀವಿ ರೀ. ಆ ಥರ ನಮ್ಮದು ಕೃಷಿ ಜರ್ನಿ ಆರಂಭ ಆಯ್ತು ಸರ್.
1: ಅಣಬೆ ಕೃಷಿಯನ್ನೇ ಮಾಡ್ಬೇಕಂತ ಯಾಕೆ ಅನ್ಕೊಂಡ್ರಿ?
2: ಇದು ಒಳ್ಳೆ ಪ್ರಶ್ನೆ ಆಗ್ತದೆ ಸರ್. ಯಾಕಂತಂದರೆ ನನಗೆ ಜಮೀನು ಇರಲಾರ್ದ ಕಾರಣಕ್ಕೆ ಬೇರೆ ಆಪ್ಷನ್ ಇಲ್ಲರಿ ನನಗೆ. ನನಗೆ ಇನ್ನೊಂದು ಅವಕಾಶ

0: ಇಲ್ಲ, ಇದು ನಾನು ಒಮ್ಮಿದೊಮ್ಮಕ್ಕಲಿಗೆ ಹೊಲ ಹಿಡ್ಕೊಂಡು ನಾನು ಕೃಷಿ ಮಾಡ್ತೀನಿ ಅಂತಂದರೆ ಕಷ್ಟ ಆಗ್ತದೆ. ಆ ಕಾರಣಕ್ಕೆ ನಾ ಏನು ಮಾಡಿದೆ, ಇದು ಒಟ್ಟು ನಾನು ಏನು ರೀ 2017 2020 ತನಕ ಅದೇನು ಚಿಕ್ಕರುಗಿ ಗ್ರಾಮದಲ್ಲಿ ಹೊಲ ಎಲ್ಲ ಮಾಡಿದ್ದೆ ರೀ. ಅಲ್ಲಿಂದ ಕೆಲವೊಂದು ಕಾರಣಾಂತರಗಳಿಂದ ನಾನು ಅದನ್ನು ಬಿಟ್ಟು ಬರೋದಾಯಿತು. ಬಿಟ್ಟು ಬಂದ ನಂತರ ನಾನು ಮತ್ತೆ ಶೀಘ್ರ ಲಿಪಿಗಾರರು ಸ್ಟೆನೋಗ್ರಫಿನ ಸ್ವಲ್ಪ ಸ್ಟಡಿ ಮಾಡಿದ್ದೆ ಸರ್, 1 ಇಯರ್. ಅದು ಡಿಸ್ಕಂಟಿನ್ಯೂ ಆಗಿತ್ತು ರೀ. ಅದರ ನಂತರ ಅದರ ಆಧಾರದ ಮೇಲೇ ನಾನು ಸ್ವಲ್ಪ ಇದು ಬಾಂಡ್ ರೈಟರಾಗಿ ಕೆಲಸ ಮಾಡಿಕೊಂಡೆ ರೀ. ಬಾಂಡ್ ರೈಟರಾಗಿ ಇಲ್ಲೇ ನಮ್ಮ ಹಳೆ ತಹಸೀಲ್ದಾರ್ ಆಫೀಸ್ ವಿಜಯಪುರ DC ಆಫೀಸ್ ಹತ್ರ ನಂದೇ ಸ್ವಂತ ಅಂಗಡಿ ಹಾಕ್ಕೊಂಡು ನಾನು ಅಲ್ಲಿ ಬಾಂಡ್ ರೈಟರಾಗಿ ಕೆಲಸ ಮಾಡಿದ್ದೆ ರೀ. ಎಲ್ಲ ಕಾಗದ ಪತ್ರ ರೆಂಟ್ ಈ ಥರ ಎಲ್ಲನೂ ಮಾಡ್ತಾ ಇದ್ದೆ. ಅದು ನನಗೆ ಮನಸ್ಸಿನಲ್ಲಿ ಉಳಿತೈತೆ ರೀ. ಒಟ್ಟು ಯಾವಾಗಲೂ ದಿನ ಏನಪ್ಪ ಇದು ಬರೋದು, ಬೆಳಿಗ್ಗೆ 9 ಗಂಟೆಗೆ ಕಂಪ್ಯೂಟರ್ನ ಟೈಪ್ ಮಾಡೋದು, ಹೊಳ್ಳೆ 6ಕ್ಕೆ ಮನೆಗೆ ಹೋಗೋದು, ಇದು ಒಂಥರ ನನಗೆ ಮನಸ್ಸಿಗೆ ಒಪ್ತಿದ್ದಿಲ್ಲ. ಹಾಂ, ದುಡ್ಡು ಬರ್ತಿತ್ತು ರೀ, ನನಗೆ ಮನಸ್ಸು ಒಪ್ತಿದ್ದಿಲ್ಲ. ಒಟ್ಟು ನಮಗೇನು ಹೊಲ ಅಲ್ಲೆಲ್ಲ ಮಾಡಿ ಬಂದ್ಬಿಟ್ಟಿದ್ದು ಅದು ದಿನಾ ತಲೆನಲ್ಲಿ ಕೊರಿಯೋದು ರೀ. ಹಿಂಗಾಗಿ ರಾತ್ರಿ ನಿದ್ದೆ ಹತ್ತಿದ್ದಿಲ್ಲ. ಒಟ್ಟು ನಾ ಏನಾರ ಮಾಡಬೇಕು. ಒಂದು ದಿನ ನಮ್ಮ ತಮ್ಮ ರೀ ಪ್ರವೀಣ್ ಶಾಸ್ತ್ರಿ ಮಠ ಅಂತೇಳಿ ನಮ್ಮ ತಮ್ಮವರು, ಅವರು ಇವು ಒಟ್ಟು ಇನ್ನು ಹೊಲದ ಬಗ್ಗೆನ ಭಾಳ ಕಾಳಜಿ ಅದಾನ ಅಂತ ತಿಳ್ಕೊಂಡು ಅವ ಏನಂದ, ಇಲ್ಲಪ್ಪ ನೀನು ಹೊಲನೇ ಮಾಡೋದಿತ್ತಂದ್ರೆ ಈಗ ಒಮ್ಮಕ್ಕಳಿಗೆ ತಗೊಳ್ಳೋದಾಗೋದಿಲ್ಲ, ಅದಕ್ಕೆ ಏನದಲ್ಲ ನೀನು ಅಣಬೆ ಕೃಷಿ ಮಾಡಿಬಿಡು ಅಂತ ಹೇಳಿ ಮೊಟ್ಟ ಮೊದಲನೇದಾಗಿ ಅವ ನಮ್ಮ ತಮ್ಮ ನನಗೆ ಇದನ್ನು ಸಲಹೆ ಮಾಡಿದರಿ. ಅಣಬೆ ಕೃಷಿ ಅಂತಂದ್ರೆ ಇದನ್ನು ಮಾಡ್ಲಿಕ್ಕೆ ಕಾರಣ ಮೇನೇನಂತಾರೆ, ಇದಕ್ಕೆ ದೊಡ್ಡ ಜಾಗ ಬೇಕಾಗುದಲ್ಲ ಸರ್. ಫಸ್ಟ್ ಆಫ್ ಆಲ್ ಒಟ್ಟ ದೊಡ್ಡ ಜಾಗ ಬೇಕಾಗುದಿಲ್ಲ. ಅಗದಿ ಸಣ್ಣದು ಒಂದು ನೀವು ಗುಂಟಾ ಪ್ಲಾಟ್ ಇತ್ತದ್ರು ಅದ್ರಾಗ ಒಂದು 10x10 ಜಾಗದಲ್ಲಿ ಆದ್ರೂ ನೀವು ಈ ಕೃಷಿ ಮಾಡ್ಬೋದು. ಮತ್ತು ಇನ್ನೊಂದು ಇದರದು ಒಂದು ದೊಡ್ಡ ನಮಗೆ ಉಪಯೋಗ ಏನದಂದ್ರೆ ಭಾಳ ದೊಡ್ಡ ಖರ್ಚಿಂದೇನೂ ಅಲ್ಲರಿ ಇದು. ಅಗದಿ ಕಡಿಮೆ ಖರ್ಚು ವೆಚ್ಚದಲ್ಲಿನೇ ನಾವು ಈ ಕೃಷಿನ ಆರಂಭ ಮಾಡ್ಬೋದು. ಇದರಲ್ಲಿ ನನಗೆ ಮತ್ತೆ ಅಣಬೆ ಕೃಷಿಕ ಅಂತ ಅಂತಾರಲ್ರಿ, ಇದ್ರೊಳಗೆ ಕೃಷಿಕ ನಾ ರೈತ ಆಗಿಬಿಟ್ಟೆ ಇಲ್ಲಿ. ಈ ಒಂದು ಕಾರಣಕ್ಕೆ ಒಟ್ಟ ಬಿಡಲಾರ್ದಂಗೆ ಇದನ್ನ ಮಾಡ್ಕೊಂತಾನೆ ಬಂದ್ರಿ. ಇದನ್ನ ನಮ್ಮ ತಮ್ಮ ಹೇಳಿದ ನಂತರ ನಾ ಏನು ಮಾಡಿದ್ರಿ, ಒಂದು 2 ತಿಂಗಳ ಏನು ಮಾಡಿದೆ ರೀ, ಇದ್ರ ಬಗ್ಗೆ ನಾನು ಸ್ವಲ್ಪ ಯೂಟ್ಯೂಬಿಂದ ಅದರಿಂದ ರಿಸರ್ಚ್ ಮಾಡಿಕೊಂಡೆ ರೀ, ಗ್ರೌಂಡ್ ವರ್ಕ್ ಮಾಡಿಕೊಂಡೆ ಎಲ್ಲ ಥರ. ಈಗ ಮಾಡ್ತೀವಿ ಅಂದ ನಂತರ ನಮಗೆ ಅದರಿಂದ ರೈತ ಅಂತಾರ ಅನ್ನೋದು ಒಂದು ಅವಕಾಶ ಅದ ಇದರಲ್ಲಿ, ಇದ್ರಾಗ ನಾನು ಸೋಲ್ಬಾರ್ದು ಅಂತ ತಿಳ್ಕೊಂಡು ಒಟ್ಟು ಯಾವುದೇ ಥರ ಅದರ ಬಗ್ಗೆ ಅಣಬೆ ಬಗ್ಗೆ ಮಾಹಿತಿ ಸಿಗ್ಲಿಕ್ಕತ್ತಂದರೆ ಅದನ್ನು ನಾನು ತಗೊಂಡು ಸರಿಯಾಗಿ ಇದನ್ನು ಮಾಡಿಕೊಂಡು ಅಣಬೆ ಕೃಷಿ ಮಾಡಿದ್ದೆ ಸರ್.
1: ವಿಜಯಪುರ ಜಿಲ್ಲೆಯ ಮೊದಲ ಅಣಬೆ ಕೃಷಿಕಣ ಎಂಬ ಕೀರ್ತಿ ನಿಮಗೈತಿ, ಅದರ ಬಗ್ಗೆ ನಿಮಗೆ ತುಂಬ ಹೆಮ್ಮೆ ಪಡುವಂಥ ವಿಷಯ ಅಂತ ಹೇಳ್ಬೋದು. ಈ ಅಣಬೆ ಕೃಷಿಯನ್ನು ಮಾಡೋಕ್ಕೆ ನಿಮಗೆ ಯಾರ್ಯಾರು ಸಪೋರ್ಟ್ ಮಾಡ್ಯಾರ?
0: ಮೊದಲೇದಾಗಿ ಹೇಳಬೇಕಂದ್ರೆ ಕುಟುಂಬ ಸರ್. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಅಪ್ಪ ಅಮ್ಮವ್ರದ್ದು ನಮ್ಮ ತಮ್ಮಂದು ಇವ್ರದ್ದು ಸಹಕಾರ ಭಾಳ ಅದ ಸರ್. ಹೆಂಗಂದ್ರೆ ನಾನು ಇದು ಕೃಷಿ ಆರಂಭ ಮಾಡಿದಾಗ ಧನ ಸಹಾಯ ಮಾಡಿದವರು ಅವ್ರು ಯಾವಾಗ್ರಿ ದುಡ್ಡು ಕೊಟ್ಟು. ಮತ್ತು ನಂತರ ಇದು ಸ್ಟಾರ್ಟಿಂಗ್ ನಮ್ಮಲ್ಲಿ ನಮ್ಮ ಬಿಜಾಪುರ ಭಾಗಕ್ಕೆ ಏನದ ಸರ್, ಅಣಬೆ ಕೃಷಿ ಹೊಸದ್ರಿ, ಮತ್ತೊಂದು ಇದರದು ಬಳಕೆ ಪ್ರಮಾಣನೂ ಕಡಿಮೆ ಅದ ರೀ ಸ್ವಲ್ಪ. ಆ ಕಾರಣಕ್ಕೆ ಏನಾಯಿತು, ಅವಾಗ ನಮ್ಮದು ಯಾವುದೇ ಥರ ಗ್ರಾಹಕರು ಇಲ್ಲದಾಗ ನನಗೆ ಪೂರ್ತಿ ಅವರೆಲ್ಲ ಮನೆಯಲ್ಲಿಂದ ಸಪೋರ್ಟ್ ಮಾಡಿದ್ರು. ಆರ್ಥಿಕವಾಗಾಯಿತು ಏನಾಯಿತು ಎಲ್ಲರಿಂದನೂ ಸಪೋರ್ಟ್ ಮಾಡಿದರು. ನಂತರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಅವರು, ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯ ವಿಜಯಪುರ ಹಿಟ್ನಳ್ಳಿ ಫಾರ್ಮ್ ಅಲ್ಲಿ ಅಧಿಕಾರಿಗಳು, ನಂತರ ನಮ್ಮ ತೋಟಗಾರಿಕೆ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ಹಾಗೂ ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳು ಅವ್ರಿಗೂ ನಂಬಿಕೆ ಇದ್ದಿಲ್ಲರಿ ನಮ್ಮಲ್ಲಿ ಬಿಜಾಪುರದಲ್ಲಿ ಇದು ಬರ್ತದೆ ಮಾಡ್ತದೆ ಅನ್ನೋದು. ನಾನೇನು ಮಾಡಿದ್ರಿ, ಫಸ್ಟ್ ನಂದು ಅಣಬೆ ಬೆಳೆಯನ್ನು ಬೆಳೆದು ತೊಗೊಂಡು ಹೋಗಿ ಅವರಿಗೆ ಪ್ರೂಫ್ ಆಗಿ ತೋರಿಸಿದೆ ರೀ ನಾನು. ಹಾಂ, ತೊಗೊಂಡು ಹೋಗಿ ನಾನು ಬೆಳೆದ ನಂತರನೇ ಅವ್ರಿಗೆ ಹೋಗಿ ನಾನು ಕಾಂಟ್ಯಾಕ್ಟ್ ಆಗೇನಿ ರೀ. ಅಲ್ಲಿಂದ ಅವ್ರು ಏನು ಮಾಡಿದ್ರು, ಇಲ್ಲ ಬರ್ತದೆ ಮಾಡಿದಾರಲ್ಲ ಅಂತ ಹೇಳಿ ಅವ್ರ ಕಡೆಯಿಂದ ಭಾಳ ನನಗೆ ಸಪೋರ್ಟ್ ಸಿಕ್ತರಿ. ಈಗ ನಾ ಇಲ್ಲಿವರೆಗೂ ಉಳಿಲಾಕೆ ಕಾರಣ ಆಗಿದ್ದಂತಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ, ಹಿಟ್ನಳ್ಳಿ ಫಾರ್ಮ್ ಅಗ್ರಿ ಯೂನಿವರ್ಸಿಟಿ, ಮತ್ತು ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಮತ್ತು ಹಾಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಇವು ಎಲ್ಲನೂ ಭಾಳ ಕಾರಣ ಆಗ್ತವ್ರಿ.
1: ಹಾಂ ಸರ್, ನೀವು ಈ ಅಣಬೆ ಕೃಷಿಯನ್ನು ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿದ್ರಿ, ಈ ಅಣಬೆ ಕೃಷಿಯನ್ನು ಯಾವ ರೀತಿ ಮೊದಲಿಂದ ನೀವು ಪ್ರಾರಂಭ ಮಾಡಿದ್ರಿ?
0: ನಾನೇನು ಮಾಡಿದೆ ಸರ್, ನಮ್ಮ ಮನೆ ಪಕ್ಕದಲ್ಲಿನೇ ಒಂದು ಗುಂಟಾ ನಿವೇಶನ ಇತ್ತು ಸರ್. ಅದೆಲ್ಲ ನಮ್ಮ ಓಣಿದು ಎಲ್ಲ ಕಚ್ರ ಎಲ್ಲ ಬಂದು ಹಾಕ್ತಿದ್ರು. ಅದು ನಾ ಏನು ಮಾಡಿದೆ, ಇದು ನಮ್ಮ ತಮ್ಮ ನನಗೆ ಐಡಿಯಾ ಕೊಟ್ಟ ನಂತರ, ಸಲಹೆ ಮಾಡಿದ ನಂತರ ನಾನೆಲ್ಲ ಅದ್ರ ಬಗ್ಗೆ ಓದ್ತಾ ಇದ್ದೆ ಮಾಡ್ತಾ ಇದ್ದೆ. ಅದ್ರ ಥರನೇ ಈಗ ಇದನ್ನು ಎಲ್ಲಿ ಮಾಡಬೇಕು ಅನ್ನೋದು ಬಂತು ರೀ ವಿಷಯ. ಅದಕ್ಕೆ ಮನೆ ಪಕ್ಕಕ್ಕೆ ಒಂದು ನಮಗೆ ಪರಿಚಯಸ್ತ್ರದೇ ಒಂದು ಜಾಗ ಖಾಲಿ ಇತ್ತು ಸರ್, ಗುಂಟಾ ಪ್ಲಾಟ್. ಅದರಲ್ಲಿ ನಾನೇನು ಮಾಡಿದೆ, ಅವ್ರಿಗೆ ಕೇಳ್ಕೊಂಡ್ವಿ, ಅವರೆಲ್ಲ ಆಯ್ತು ಮಾಡಿರಿ ಅಂತಂತಂದು ಅವರು ಸಹಾಯ ಮಾಡಿದ್ರಿ. ಆಯ್ತು ನಡಿ ಅಂದು ಅದೇ ಜಾಗದಲ್ಲಿ ಒಂದು 70,000 ರೂಪಾಯಿ ಖರ್ಚು ಮಾಡಿಕೊಂಡು ಒಂದು ಅಣಬೆ ಶೆಡ್ಡನ್ನು ನಿರ್ಮಾಣ ಮಾಡ್ಕೊಂಡು ಅಲ್ಲಿಂದ ನಮ್ಮದು ಕೃಷಿ ಅಣಬೆ ಕೃಷಿ ಆರಂಭ ಆಯ್ತು ಸರ್.
1: ಅಂದ್ರೆ ಈ ಅಣಬೆ ಕೃಷಿಗೆ ಸಲಹೆಗಾರನ ಅಂದ್ರೆ ನಿಮ್ಮ ತಮ್ಮ ಅಂತ ಹೇಳ್ಬೋದು?
0: ಹೌದೌದು ಸರ್, ಇದು ಬಂದು ನನಗೆ ಇವತ್ತಿಗೂ ನಾನು ಅದೇ ಅವನು ಭಾಳ ನೆನೆಸ್ತೇನೆ ರೀ.

0: ಹೀಗಾಗಿ ಯಾಕಂದರೆ ಇದನ್ನು ನಾನು ಅಣಬೇದು ನಮಗೂ ಮುಂಚೆ ಐಡಿಯಾ ಇತ್ತು ರೀ, ಆದರೆ ನಾನು ಅದನ್ನು ಇಷ್ಟು ನನಗೆ ಅದು ಮುಂದೆ ನನಗೆ ಹೆಲ್ಪ್ ಆಗ್ತದೆ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಇದು ಇದಕ್ಕೆಲ್ಲ ಕಾರಣ ಮೂಲ ಅಂತಂದರೆ ನಮ್ಮ ತಮ್ಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್.
1: ತುಂಬ ಸಂತೋಷ. ಈ ಅಣಬೆ ಕೃಷಿ ಮಾಡಬೇಕು ಅಂತಂದ್ರೆ ಯಾವ ಪದ್ಧತಿಯೊಳಗೆ ಮಾಡಬೇಕು ಮತ್ತು ಏನೇನು ಸಾಮಗ್ರಿಗಳು ಬೇಕಾಗ್ತಾವೆ ಅಂತೇಳಿ ನಮ್ಮ ರೈತರಿಗೆ ಹೇಳ್ತೀರಿ?
0: ಹಾಂ ಸರ್, ಒಂದು ಇದಕ್ಕೆ ಯಾವುದೇ ಥರ ಆದರೂ ದೊಡ್ಡ ಏನ್ರಿ ಕಟ್ಟಡಗಳಾಯಿತು ಜಮೀನಾಯಿತು ಇದೇನು ಬೇಕಾಗೋದಿಲ್ಲ ರೀ. ಇದಕ್ಕೆ ಬೇಕಾಗೋದು ಅಂತಂದರೆ ಒಂದು ನೀವು ಸಣ್ಣದು ನಾ ಅದೇ ಅನ್ನಲ್ಲ ರೀ, ಒಂದು ಪ್ಲಾಟ್ ಇತ್ತಂದ್ರೆ ಸಾಕು, ಒಂದು 15x20

0: ಸರ್, ಆದರೂ ದೊಡ್ಡ ಏನ್ರಿ ಕಟ್ಟಡಗಳಾಯ್ತು, ಜಮೀನಾಯ್ತು, ಇದೇನು ಬೇಕಾಗೋದಿಲ್ಲ ರೀ. ಇದಕ್ಕೆ ಬೇಕಾಗೋದು ಅಂತಂದರೆ ಒಂದು ನೀವು ಸಣ್ಣದು, ನಾ ಅದೇ ಅನ್ನಲ್ಲ ರೀ, ಒಂದು ಪ್ಲಾಟ್ ಇತ್ತಂದ್ರೆ ಸಾಕು. ಒಂದು 15x20 ಜಾಗ, 20x10 ಈ ಟೈಪ್ ಜಾಗಗಳು ಇತ್ತಂದ್ರೂ ಇದನ್ನು ನೀವು ಏನದಲ್ಲ ರೀ, ಒಂದು ಸಣ್ಣ ಶೆಡ್ ನಿರ್ಮಾಣ ಮಾಡಿ ನಾವು ಆ ದನದ ಕೊಟ್ಟಿಗೆ ಮಾಡ್ಕೊಂಡಿರ್ತೀವಿ. ಉದಾಹರಣೆಗೆ ಕೋಳಿ ಶೆಡ್ ಮಾಡಿರ್ತೀವಿ, ಕುರಿ ಶೆಡ್ ಮಾಡಿರ್ತೀವಿ, ಇಂಥದ್ರಲ್ಲಿನೂ ನಾವು ಈ ಕೃಷಿಯನ್ನು ಆರಂಭ ಮಾಡ್ಬೋದು ರೀ. ಇದರಲ್ಲಿ ಒಳಗಡೆ ಹೋದ್ವಪ್ಪ ಅಂದರೆ ಅಣಬೆ ಕೃಷಿಯಲ್ಲಿ ಏನಾಗ್ತದಂದರೆ ಇದರಲ್ಲಿ ನಾವೇನು ಮಾಡ್ತೀವಿ ರೀ, ತೂಗು ನೆಲವು ಸಿಸ್ಟಮ್ ಅಂತೇಳಿ ಒಂದು ಹ್ಯಾಂಗಿಂಗ್ ಮೆಥಡ್ ಅಂತೇಳಿ ಒಂದು ಬರ್ತದೆ ರೀ. ನಮ್ಮದು ಏನು ಮೊದಲು ಮೊಸರು ಗಡಿಗೆ ಕಟ್ತಿದ್ರಲ್ಲ ರೀ, ನಾವು ಆ ಥರ ನಾವೇನು ಮೇಲೆ ನಮ್ಮ ಶೆಡ್ನಲ್ಲಿ ಆ ಕಟ್ಟಿಗೆಗಳನ್ನು ಕಟ್ಕೊಂಡು ಅದಕ್ಕೆ ನಮ್ಮದು ಪ್ಲಾಸ್ಟಿಕ್ ವೈರನ್ನು ಕಟ್ಕೊಂಡು ಅದರಲ್ಲಿ ನಾವು ನಮ್ಮ ಬ್ಯಾಗ್ಗಳನ್ನು ನಾವೇನು ಅಣಬೆ ಕೃಷಿ ಮಾಡ್ತೀವಲ್ಲ ರೀ, ಆ ಬ್ಯಾಗ್ಗಳಿಗೆ ತಯಾರು ಮಾಡ್ತೀವಿ.
1: ಅದರಲ್ಲಿ ಇರುವಂಥ ಕಟ್ಟಿಗೆಗಳಿಗೆ ನೆಲುಗಳನ್ನು ತೂಗು ಹಾಕ್ತೀವಿ.
0: ಹಾಂ ರೀ, ಹಾಂ ರೀ, ಹಾಂ ಸರ್, ಆ ಥರ ಮಾಡ್ತೀವಿ ರೀ. ಇನ್ನೊಂದು ಏನು ಬರ್ತದೆ ರೀ, ಇದರಲ್ಲಿ ರ್ಯಾಕ್ ಬರ್ತಾವಲ್ಲ ಸರ್, ಆ ಥರ ರ್ಯಾಕ್ ಪದ್ಧತಿ ಮಾಡಿಕೊಂಡು ನಾವೇನು ತಯಾರು ಮಾಡಿದ ಬ್ಯಾಗ್ಗಳನ್ನ ರ್ಯಾಕ್ನಲ್ಲಿನೂ ಇಡ್ಬೋದು ಸರ್. ಅದು ಒಂದು ಸ್ವಲ್ಪ ಹೆಚ್ಚಿಗೆ ಪ್ರದೇಶನ ಕೇಳ್ತದೆ. ಈ ಕಡಿಮೆ ವೆಚ್ಚದಲ್ಲಿ ಮಾಡ್ಕೋಬೇಕಿತ್ತಪ್ಪ ಅಂದರೆ ಇದು ನೆಲವು ಸಿಸ್ಟಮ್ನಲ್ಲಿ ನಾವು ಹ್ಯಾಂಗಿಂಗ್ ಮೆಥಡ್ ಒಳಗೆ ಮಾಡ್ಕೋಬೋದು.
1: ನೀವು ಯಾವ ಪದ್ಧತಿ ಒಳಗೆ ಮಾಡಿ?
0: ನಾವು ಹ್ಯಾಂಗಿಂಗ್ ಮೆಥಡಲ್ಲಿ ನೆಲವು ಸಿಸ್ಟಮ್ನಲ್ಲೇ ನಾವು ಮಾಡಿದ್ವಿ ಸರ್. ವರ್ಟಿಕಲ್ ಹಿಂಗೆ ಒಂದು ಲೈನ್ನಲ್ಲಿ ನಮ್ಮ ಅದರದ್ದು ನಮ್ಮ ಶೆಡ್ಡಿನ ಮೇಲೆ ಏನು ಅಂತರ ಇರ್ತದಲ್ಲ ಸರ್, ಅದರನ್ನ ಆಧಾರದ ಮೇಲೆ ಅವು 1 ಫೂಟಿಗೆ 1 ಬ್ಯಾಗ್ ಕೊಡ್ತಾವೆ ಸರ್. ನಮ್ಮದು 9.5 ಫೂಟ್ ಹೈಟಿಗೆ ಇದೆ ರೀ, ನಮ್ಮದು ಮೇಲೆ ಒಂದು 1/2 ಫೂಟ್ ಹೋಗ್ತದೆ, ಕೆಳಗಡೆ 1 ಫೂಟ್ ಬಿಟ್ಟಿರ್ತೀವಿ. ನಮ್ದು ಒಂದು ಲೈನಿಗೆ 7 ಬ್ಯಾಗ್ ಕೂಡ್ತಾವೆ ಸರ್, 7ರಿಂದ 8 ಬ್ಯಾಗ್ಗಳನ್ನು ನಾವು ಕೂಡಿಸ್ತೀವಿ ಸರ್. ಇದಕ್ಕೆ ಬೇಕಾಗುವ ಸಾಮಗ್ರಿಗಳಂತಂದ್ರೆ ಮೊದಲೇದಾಗಿ ಈಗ ಶೆಡ್ಡಿಂದೆಲ್ಲ ಮುಗೀತು ಸರ್. ನಂತರ ಬೇಕಾಗುವ ಸಾಮಗ್ರಿಗಳು ಅಂತಂತಂದರೆ ಇದಕ್ಕೆ ಯಾವುದೇ ನಮ್ಮ ಕೃಷಿ ತ್ಯಾಜ್ಯಗಳನ್ನು ಬಳಸಿ ಈ ಕೃಷಿಯನ್ನು ಮಾಡ್ಬೋದು ರೀ, ಅಣಬೆಯನ್ನು ಬೆಳಿಬೋದು. ಕೃಷಿ ತ್ಯಾಜ್ಯ ಅಂತಂದರೆ ಹೆಂಗಂದ್ರೆ ಸರ್, ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮದು ಭತ್ತದ ಹುಲ್ಲಾಗಿರ್ಬೋದು ಸರ್, ತೊಗರಿ ಹೊಟ್ಟಾಗಿರ್ಬೋದು ರೀ, ಗೋಧಿ ಹೊಟ್ಟಾಗಿರ್ಬೋದು, ನಮ್ಮದು ಮೆಕ್ಕೆಜೋಳದ ಲಡ್ಡು ಬರ್ತದಲ್ಲ ಸರ್, ಅದನ್ನು ಏನು ಮಾಡೋದು ರೀ, ಪೌಡರ್ ಮಾಡ್ಕೊಳ್ಳೋದು ಸರ್. ಆ ಬರೀ ಲಡ್ಡನ್ನೇ ನಾವು ಇದು ಮಾಡ್ಲಿಕ್ಕೆ ಬರಲ್ಲ ರೀ, ಪೌಡರ್ ಥರ ಮಾಡ್ಕೊಂಡು ನುಚ್ಚು ಲೆವೆಲಿಗೆ ಅದನ್ನು ಒಡಿಸ್ಕೊಂಡು ಅದನ್ನು ನಾವು ಯೂಸ್ ಮಾಡ್ಕೊಂಡು ಅದರಲ್ಲಿ ಕೂಡ ಬೆಳಿಬೋದು ರೀ. ಈಗಿನ ಜಮೀನು ಇದ್ದವ್ರದ್ದು ಎಷ್ಟೋ ಜನ ಗೋಧಿ ಹೊಟ್ಟಿಗೆ ಅದಕ್ಕೆಲ್ಲ ಉರಿ ಹಚ್ಚಿ ಸುಟ್ಟು ಬಿಡ್ತಾರೆ ರೀ, ಅವನ್ನೆಲ್ಲ ಬಳಕೆ ಮಾಡಿಕೊಂಡು ನಾವು ಅಣಬೆ ಕೃಷಿನ ಮಾಡ್ಬೋದು.
1: ಅಂದ್ರೆ ಕಸದಿಂದ ರಸವನ್ನು,
0: ಕಸದಿಂದ ರಸ ಸರ್, ಎಕ್ಸಾಕ್ಟ್ಲಿ ಸರ್, ಕಸದಿಂದ ರಸನೇ ಆಗ್ತದೆ ಇದು. ನಾವು ನಮ್ಮ ಏನು ಹೊಟ್ಟುಗಳು ಇರ್ತಾವಲ್ಲ ರೀ, ಅವನ್ನೆಲ್ಲ ಬೇರೆಯವ್ರಿಗೆ ಕೊಡ್ತಿರ್ತೀವಿ, ಇಲ್ಲ ಅಂದರೆ ಅದಕ್ಕೆ ಇದನ್ನ ಮಾಡ್ತಿರ್ತೀವಿ. ಅಂಥದ್ರಲ್ಲಿನೇ ಈ ಕೃಷಿನ ಆರಂಭ ಮಾಡ್ಬೋದು ಸರ್. ಇದು ಯಾವ ಥರ ಮಾಡಬೇಕಂತಂದ್ರೆ, ಪ್ರಥಮವಾಗಿ ಅದು ನಾವೇನು ಹುಲ್ಲು ಆಯ್ಕೆ ಮಾಡ್ಕೊಂಡಿರ್ತೀವಲ್ಲ ಸರ್, ಅದನ್ನು ಕುದಿಸ್ಬೇಕಾಗ್ತದೆ ರೀ. ಹಾಂ, ಬಾಯ್ಲಿಂಗ್ ಮೆಥಡಲ್ಲಿ ನಾವು ಒಂದು 100 ಡಿಗ್ರಿಗೆ ಒಂದು ನಾವು ಬೋಗೋಣೆ ಆಯಿತು, ಇಲ್ಲಾಂದರೆ ಬ್ಯಾರಲ್ಲು, ನಾವು ಬ್ಯಾರಲ್ ಯೂಸ್ ಮಾಡ್ತಾ ಇದ್ವಿ ಸರ್, ಕೆಬ್ಬಣದ ಬ್ಯಾರಲ್ಲು, ಅದರಲ್ಲಿ ಪೂರ್ತಿ ನೀರು ಹಾಕಿಬಿಟ್ಟು ನಂತರ ಅದರಲ್ಲಿ ನಮ್ಮ ಏನು ಕೃಷಿ ತ್ಯಾಜ್ಯ ಇರ್ತದಲ್ಲ ರೀ, ಉದಾಹರಣೆಗೆ ನಾನು ಭತ್ತದ ಹುಲ್ಲನ್ನು ಯೂಸ್ ಮಾಡ್ತೇನೆ ರೀ. ನಾನು ರಾಯಚೂರು ಡಿಸ್ಟಿಕ್ಟ್ ಸಿಂಧನೂರು ತಾಲೂಕಿನಿಂದ ಭತ್ತದ ಹುಲ್ಲನ್ನು ತೊಗೊಂಬರ್ತೇನೆ ರೀ, ಯಾಕಂದರೆ ಅದು ಎಲ್ಲದಕ್ಕಿಂತ ಚಲೋ ಒಳ್ಳೆಯ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಹೆಚ್ಚಿಗೆ ಬರಬೇಕಂದ್ರೆ ಭತ್ತದ ಹುಲ್ಲು ಈ ಬೆಳೆಗೆ ಸೂಕ್ತ ಆಗ್ತದೆ ರೀ, ಆಗ ಭಾಳ ಸೂಕ್ತ ಆಗ್ತದೆ ರೀ. ಅದರ ನಂತರ ಉಳಿದಿದ್ವೆಲ್ಲ ಬರ್ತಾವ್ರಿ, ಒಂದು ಕೆಲವೊಂದಿಷ್ಟು ಏನಂದರೆ ಒಂದು 100-150 ಗ್ರಾಮ್ನಲ್ಲಿ ಕಡಿಮೆ ಬರ್ಬೋದು ಅಷ್ಟೇ, ಉಳಿದಿದ್ದೂ ಬರ್ತದೆ, ಏನು ತೊಂದರೆ ಇಲ್ಲ. ನಮ್ಗೆ ಫ್ರೀಯಾಗಿ ಸಿಗ್ತದಂದ್ರೆ ನಮ್ಮ ನಾವು ಕೃಷಿ ತ್ಯಾಜ್ಯನ ಬಳಸ್ಕೊಂಡ್ವಿ ಅಂದರೆ ಅಲ್ಲೇ ನಮಗೆ ಅರ್ಧ ಲಾಭ ಆಗಿಬಿಡ್ತದೆ ರೀ. ಅದು ಆಯ್ತು ಸರ್, ಅಲ್ಲಿಂದ ನಾವೇನು ಅದನ್ನು ಉಳ್ಳಾಗಡ್ಡಿ ಪಿಸಿವಿ ಬರ್ತದಲ್ಲ ಸರ್, ಅದರಲ್ಲಿ ಪೂರ್ತಿ ಅದನ್ನು ಭತ್ತದ ಹುಲ್ಲನ್ನು ಒತ್ತಿ ಅದನ್ನು ಕಟ್ಟಿ ಆ ಬ್ಯಾರಲ್ನಲ್ಲಿ ಪೂರ್ತಿ ಮುಣುಗಿಸ್ಬಿಡ್ತೀವಿ ಸರ್. ಮುಣುಗಿಸಿ ಕೆಳಗಡೆ ಒಲೆ ಹಚ್ತೀವಿ ರೀ. ಅದನ್ನು ಒಂದು ಮಿನಿಮಮ್ 1-3 ತಾಸು ನಾವು ಅದನ್ನು ಕುದಿಸ್ತೀವಿ ಸರ್. ಕುದಿಸಿದ ನಂತರ ಮತ್ತೆ ಅದು ಚೀಲನ ಹೊರಗೆ ತೆಗೆದು ಒಂದು ಕಟ್ಟಿ ಮೇಲಿಟ್ಟು ಅದು ನೀರೆಲ್ಲ ಬಸದ ನಂತರ ಏನದಲ್ರಿ, ಅಲ್ಲಿದ್ದ ಮತ್ತೆ ಒಂದು ಕಾಗದನಲ್ಲಿ ತಾಡ್ಪತ್ರಿ ಅಂತೀವಲ್ರಿ, ಹಾಂ, ಆ ಥರ ಕಾಗದದಲ್ಲಿ ಅದಕ್ಕೆಲ್ಲ ಪೂರ್ತಿ ಸ್ಯಾನಿಟೈಸ್ ಮಾಡ್ಕೊಂಡಿವಿ. ಸ್ಯಾನಿಟೈಸ್ ಮಾಡ್ಕೊಂಡು ನಮ್ದು ಹುಲ್ಲನ್ನು ಕುದಿಸಿದ್ದನ್ನು ಅಲ್ಲಿ ಆರಿ ಹಾಕ್ತೀವಿ ಸರ್. ಮತ್ತೆ
1: ಈ ಕುದಿಸಿದ ಹುಲ್ಲನ್ನು ಅಲ್ಲಿ ಹಾಕ್ಬೇಕು,
0: ಆರಿ ಹಾಕ್ಬೇಕು ಸರ್. ಮತ್ತೆ ಅದು ಏನಾಗ್ಬೇಕು ರೀ, ಡ್ರೈ ಆಗ್ಬೇಕು ಸರ್. ಮಿನಿಮಮ್ ಅದು ಏನಿಲ್ಲ ಅಂದ್ರೂ ಒಂದು 70-75% ತಿರ್ಗಾ ಒಣಗಿಸ್ಬೇಕು ಸರ್. ಅದನ್ನ ಒಣಗಿಸ್ಬಿಟ್ಟು ಈ ಕೈಲೆ ಮುಟ್ಟಿದ್ರೆ ಬರೇ ಒಂದು ಹಸಿ ಐತಪ್ಪ, ಒಂದಿಟ್ಟು ನಮ್ಮ ಐತಿ, ಅದಕ್ಕೆ ಕೈಗೆ ಒಟ್ಟ ನೀರು ಹತ್ತಬಾರ್ದ್ರಿ, ಈ ತರ ಪ್ರಮಾಣದಲ್ಲಿ ನಾವು ಅದನ್ನ ಇದು ಮಾಡ್ತಾ ಇದ್ವಿ ಸರ್. ಅಲ್ಲಿಂದ ನಾವೇನಿರ್ತದ ಬೀಜ, ಇದರದೇ ಸ್ಪಾನ್ ಅಂತ ಹೇಳಿ ಕರಿತೀವ್ರಿ ನಮ್ದ್ರಲ್ಲಿ, ಅದು ಬೀಜಗಳನ್ನ ನಾವು ಬೆಂಗಳೂರಿಂದನೇ ತರಿಸ್ಕೊಂಡಿರ್ತೀವಿ ರೀ. ಅದನ್ನ ಅದರಲ್ಲಿ ಬ್ಯಾಗ್ನಲ್ಲಿ ಹುಲ್ಲು ಬೀಜ ಎರಡು ಬಿಟ್ಟರೆ ಮತ್ತೆ ಏನು ಇದಕ್ಕೇನು ಬಳಕೆ ಆಗೋದಿಲ್ಲ ಸರ್. ಇವೇ ಉಳಿದಿದ್ವಿ ಏನು ಕೆಲವೊಂದು ಸಣ್ಣ ಪುಟ್ಟ ಸಾಮಾನು, ಪ್ಲಾಸ್ಟಿಕ್ ಕವರ್ ಬೇಕಾಗ್ತದೆ ಸರ್, ಮತ್ತು ನಂತರ ರಬ್ಬರ್ ಬೇಕಾಗ್ತದೆ, ಇದರದೇ ಒಂದು ಸಪ್ರೇಟ್ ಪ್ಲಾಸ್ಟಿಕ್ ಕವರ್ ಬರ್ತದೆ ರೀ. ಅದು ಬಿಟ್ಟರೆ ಸ್ವಲ್ಪ ಸ್ಯಾನಿಟೈಸರು, ಇವು ಎಲ್ಲ ಒಂದು ಸ್ವಲ್ಪ ಇದು ಏನದಲ್ಲ ರೀ, ಸೂಕ್ಷ್ಮ ಇದೆ ಬೆಳೆ,

0: ಏನದಲ್ಲ ಇದಕ್ಕೆ ಸ್ವಲ್ಪ ನಾವು ಸ್ವಚ್ಛತೆಯನ್ನು ಭಾಳ ಕಾಪಾಡ್ಕೋಬೇಕಾಗ್ತದೆ ರೀ. ನಾ ಆ ರೀತಿ ಪದ್ಧತಿ ಒಳಗೆ ನಾವು ಇದಕ್ಕೆ ಕೃಷಿಯನ್ನು ಮಾಡ್ತಾ ಇದ್ದೀವಿ.
1: ಈ ಅಣಬೆ ಕೃಷಿ ಮಾಡ್ಬೇಕಂದ್ರೆ ಪೂರ್ತಿ ಅದ ಶೆಡ್ ಮತ್ತು ಅದರ ಸುತ್ತಮುತ್ತಲಿನ ವಾತಾವರಣ
0: ಸ್ವಚ್ಛವಾಗಿರ್ಬೇಕು ಸರ್. ಹೈಜೀನ್ ಮೇಂಟೈನ್ ಮಾಡಬೇಕಾಗ್ತದೆ ರೀ. ಭಾಳ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಈ ಪ್ರತಿ ಸಲ ಯಾರೋ ಬಂದರು ಅಂತ ಹೇಳಿ ನಾವು ನಮ್ಮ ಶೆಡ್ಡನ್ನು ತೆಗೆದು ಇದು ಮಾಡಿ ಆ ಥರ ಇದು ಆಗೋದಿಲ್ಲ ಸರ್ ಇದರಾಗ.
1: ಈ ಅಣಬೆ ಕೃಷಿಗೆ ಯಾವುದಾದ್ರೂ ರೋಗಗಳು ಬರ್ತಾವನ್ರಿ?
0: ಹಾಂ ಸರ, ಇದರಲ್ಲಿನೂ ರೋಗಗಳು ಬರ್ತಾವೆ ಸರ. ಸೈಂಟಿಫಿಕ್ ಭಾಷೆ ಒಳಗೆ ಇದಕ್ಕೆ ಬ್ಲ್ಯಾಕ್ ಮೋಲ್ಡು ಮತ್ತು ಗ್ರೀನ್ ಮೋಲ್ಡ್ ಅಂಥೇಳಿ ಎರಡು ನಮಗೆ, ಒಂದು ಹಸಿರು ಪಾಚಿದು ಒಂದು ರೋಗ ಬರ್ತದೆ ಸರ್, ಗ್ರೀನ್ ಮೋಲ್ಡು. ಬ್ಲ್ಯಾಕ್ ಮೋಲ್ಡು ಅದು ಕರಿಯದು ಬರ್ತದೆ ಸರ್ ಪಾಚಿ. ಅವು ಎರಡು ರೋಗಗಳು ಇದಕ್ಕೆ ಬರ್ತದೆ ರೀ. ಇವು ಎರಡೂ ನಾವೇನು ಸ್ವಚ್ಛತೆ ಮೇಲೆ ಬರ್ತದೆ ಸರ್. ಕೆಲವೊಂದು ವಾತಾವರಣದಿಂದನೂ ಬರ್ತದೆ, ಕಣ್ಣಿ ಕಾಣಲ ಸೂಕ್ಷ್ಮಾಣು ಜೀವಿಗಳಿಂದನೂ ಬರಲಿಕ್ಕೆ ಸಾಧ್ಯ ಇರ್ತದೆ. ಅದನ್ನೇನು ನಾವೇನು ತಡಿಲಿಕ್ಕೆ ಆಗಂಗಿಲ್ಲ ರೀ. ಇದಕ್ಕೆ ಮತ್ತೆ ರೋಗದಲ್ಲಿ ಇದೇನು ಒಂದು ರೋಗ ಬಂತಂದರೆ ಆ ಬ್ಯಾಗುಗಳನ್ನು ನಾವು ತೆಗೆದು ಒಗೆದು ಬಿಡ್ತೀವಿ ರೀ ನಮ್ಮ ಶೆಡ್ಡಿಂದ. ನಾವು ಇದನ್ನು ಪ್ರತಿದಿನ ಅಬ್ಸರ್ವೇಷನ್ ಮಾಡ್ತಿರ್ತೀವಿ ರೀ, ಎಲ್ಲನೂ ನೋಡ್ತಾ ಇರ್ತೀವಿ. ಯಾವುದಾದ್ರೂ ಬ್ಯಾಗ್ಗೆ ಅದು ರೋಗ ಬಂದಿದೆ ಅಂತ ನಮಗೆ ಗುರ್ತಾಯ್ತಂದರೆ ಆ ಬ್ಯಾಗನ್ನು ತೆಗೆದು ಬಿಡ್ತೀವಿ ಸರ್.
1: ಈ ಅಣಬೆ ಕೃಷಿಯಲ್ಲಿ ರೋಗಗಳು ಬರ್ತಾವ ಅಂತ ಹೇಳಿದ್ರಿ, ಈಗ ಏನ್ರ ಸ್ಪ್ರೇ ಅದು ಮಾಡ್ತೀರೇನ?
0: ಇಲ್ಲ ಸರ್, ಇದಕ್ಕೆ ಯಾವುದೇ ರೀತಿ ಸ್ಪ್ರೇ ಇಲ್ಲರಿ. ನಾವೇನು ನಮ್ಮ ಶೆಡ್ನಲ್ಲಿ ಇದಕ್ಕೆ ಒಂದು ರೆಕಮೆಂಡೆಡ್ ಮಾಡಿದ್ದು ಒಂದು ವಾತಾವರಣನ ನಾವು ಇದು ಮಾಡ್ಕೋಬೇಕಾಗ್ತದೆ. 70-80% ಹ್ಯುಮಿಡಿಟಿ ಇರಬೇಕು ಸರ್.
1: ಈ ಅಣಬೆ ಕೃಷಿಯಲ್ಲಿ ರೋಗಗಳನ್ನು ಯಾವ ರೀತಿ ಹತೋಟಿ ಮಾಡಬೇಕು?
0: ಹತೋಟಿ ಅಂದರೆ ಇದರಲ್ಲಿ ಏನೂ ಇಲ್ಲ ಸರ್, ಹತೋಟಿ ಮಾಡಲಿಕ್ಕೆ ಬರಲ್ಲ. ನಾವು ಮುಂಜಾಗ್ರತಾ ಕ್ರಮವಾಗಿ ಸ್ವಚ್ಛತಾ ನಮ್ಮದು ಏನು ನಾವು ಒಣಗಿಸುವ ಪ್ರಮಾಣ ಏನು ಹುಲ್ಲನ್ನು ಒಣಗಿಸುವ ಪ್ರಮಾಣ ಅದರಲ್ಲಿ ವ್ಯತ್ಯಾಸ ಆಯ್ತಂದ್ರೂ ರೋಗ ಬರ್ತದೆ ರೀ. ಇಲ್ಲಾಂದ್ರೆ ಗಾಳಿ ಮೂಲಕ ಬರುವ ಚಾನ್ಸಸ್ ಇರ್ತದೆ. ಗಾಳಿಯಿಂದ ಬರೋದು ನಾವೇನು ಮಾಡಲಿಕ್ಕಾಗಲ್ಲ ರೀ. ಇದೇನು ಸ್ವಚ್ಛತಾ ಮೇಂಟೈನ್ ಮಾಡೋದು ಏನು ಇರ್ತದಲ್ಲ ರೀ, ಹೈಜೀನ್ ಮೇಂಟೈನ್ ಮಾಡೋದು, ಅದರಲ್ಲಿ ನಾವು ಸರಿಯಾಗಿ ನಾವು ಮಾಡಿಕೊಂಡ್ವಿ ಅಂದರೆ ಅಲ್ಲಿ ಅರ್ಧ ರೋಗಗಳನ್ನು ಹತೋಟಿ ಮಾಡ್ಬೋದು. ಇದು ಬಂದ ನಂತರ, ಒಂದು ವೇಳೆ ರೋಗ ಬಂತು ಬಂದ ನಂತರ ನಾವು ಯಾವುದೇ ಥರ ಎಣ್ಣೆ ಗೊಬ್ಬರ ಅದಕ್ಕೆ ಸಿಂಪಡಣೆ ಮಾಡಂಗಿಲ್ಲ ರೀ. ಇದಕ್ಕೆ ಮಾಡಿದ್ರೂ ನಮ್ಮ ಬೆಳೆ ಉಳಿಯೋದಿಲ್ಲ. ಇದೇನ್ರಿ ಪೂರ್ತಿ ಸಾವಯವ ಪದ್ಧತಿಯಲ್ಲೇ ಬೆಳೆದ್ರು
1: ಅಂದರೆ ಇದು ಸಾವಯವ ಆಹಾರ ಅಂತ ಹೇಳ್ಬೋದು.
0: ಹೌದೌದು ಸರ್, ಸಾವಯವ ಆಹಾರ ಸರ್.
1: ಈ ಅಣಬೆಯ ಮಾರುಕಟ್ಟೆ ವ್ಯವಸ್ಥೆ ಯಾವ ರೀತಿ ಐತ್ರಿ?
0: ಇದು ಭಾಳ ಪ್ರಮುಖ ಆಗ್ತದೆ ಸರ್ ಈ ಕೃಷಿಯಲ್ಲಿ, ಇಂಪಾರ್ಟೆಂಟ್ ಇದು. ಹೆಂಗಂದರೆ ನಮ್ಮ ಬಿಜಾಪುರ ಜಿಲ್ಲಾ, ನಾನು 3 ವರ್ಷಲಿದ್ದ ಮಾರುಕಟ್ಟೆ ಒಳಗೆ ನೋಡ್ಲಿಕ್ಕತ್ತಿದ್ದು ನನ್ನ ಅನುಭವದ ಪ್ರಕಾರ ಸರ್ ಕಡಿಮೆ ಇದೆ ಸರ್ ಮಾರುಕಟ್ಟೆ. ಜನ ಇದ್ದಾರೆ ರೀ ತಿನ್ನೋರು, ಅವರಿಗೆ ನಾವು ರೀಚ್ ಆಗಬೇಕಾಗ್ತದೆ. ಈ ಯಾವುದೇ ಒಂದು ಹೊಸ ಥರ ಮಾಡಿರ್ತೀವಿ ಅಂದಾಗ ನಾವು ಒಂದೇ ತಿಂಗಳಲ್ಲಿ ನಾವು ಅದನ್ನು ಅಭಿವೃದ್ಧಿ ಆಗಿ ಬಿಡಬೇಕು ಅಂತಂದರೆ ಕಷ್ಟ ಆಗ್ತದೆ. ನಾವು ಅದಕ್ಕೆ ಆದಂಥ ಒಂದು ಟೈಮ್ ಇರ್ತದೆ, ಅಲ್ಲಿ ತನಕ ನಾವು ಕಾಯ್ದಿವಪ್ಪ ಅಂದರೆ ನಡೀತದೆ ಸರ್. ನಾನು ಫಸ್ಟ್ ಕೃಷಿ ಆರಂಭ ಮಾಡಿದಾಗ ಸರ್ ಅಣಬೆದ್ದು 1-1.5 ವರ್ಷ ತನಕ ನನಗೆ ಗ್ರಾಹಕರದು ಬಹಳ ಕೊರತೆ ಇತ್ತು ಸರ್. ಇವಾಗ 1.5 ವರ್ಷ ಆದ ನಂತರ ನನಗೆ ಗ್ರಾಹಕರದು ಒಂದು ಇದು ಆಗಿದೆ ರೀ. ಅಲ್ಲಿಂದ ನಮ್ಮದು ಅದಕ್ಕೆ ಅದೇ ಹೇಳ್ತಾ ಇದ್ದೀವಿ ನಾವೇನಂದರೆ, ಸ್ವಲ್ಪ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಬೇಗ ಆಗಬೇಕನ್ನೋದು ಇದಾಗ್ತದೆ. ಅದಕ್ಕೆ ಏನದಲ್ಲ ಸ್ವಲ್ಪ ಒಂದು ಕಾಲಾವಕಾಶ ಕೊಟ್ಕೊಂಡು ನಾವು ಅದರ ಪ್ರಕಾರ ಮಾಡಿದ್ವಿ ಅಂದರೆ ಒಳ್ಳೆ ಇದು ಅದ ಸರ್.
1: ಇದರಲ್ಲಿ
0: ತಾಳ್ಮೆ ಭಾಳ ಬೇಕಾಗ್ತದೆ ಸರ್. ಹಾಂ ಸರ್, ಇದರಲ್ಲಿ ಏನು ನೆರಳಿನಲ್ಲೇ ಕುಂತು ಮಾಡುವ ಕೆಲಸ ಐತೆ ಸರ್ ಇದು ಅಣಬೆ ಕೃಷಿ. ನಾವೇನು ಬಿಸಿಲಿನಲ್ಲಿ ಹೊರಗೆ ಹೋಗೋದು ಮಾಡೋದು ಆ ಥರ ಏನೂ ಇಲ್ಲರಿ. ಎಲ್ಲಾನು ನೆರಳಿನಲ್ಲೇ ನಮ್ಮ ಶೆಡ್ನಲ್ಲೇ ಕುಂತು ಮಾಡುವ ಕೆಲಸ ಆಗ್ತದೆ. ನಮ್ಮ ಮಲೆನಾಡು ಪ್ರದೇಶದ ಕಡೆ ಹೆಣ್ಮಕ್ಳೇ ಈ ಕೃಷಿಯನ್ನು ಮಾಡ್ತಿದ್ದಾರೆ. ಈ ಥರ ಇದೆ ನಮ್ಮಲ್ಲಿ ರೈತ ಮಹಿಳೆಯರಿದ್ದಾರೆ, ರೈತರು ಅವರು ಇದನ್ನು ಸ್ವಲ್ಪ ಒಲವು ತೋರಿಸಿ ಮಾಡಿ ಮತ್ತು ಇದು ನಮ್ಮ ಬಿಜಾಪುರದಲ್ಲಿನೂ ಈ ಬೆಳೆಯನ್ನ ಪ್ರಸ್ತುತ ಆಗಬೇಕು, ದಿನ ಬಳಕೆ ಪ್ರಮಾಣ ಹೆಚ್ಚಾಗಬೇಕು ಎಲ್ಲರದು ಅಂಥೇಳಿ ವರ್ಕ್ ಅದ್ರ ಮೇಲೆ ಮಾಡ್ತಾ ಇದ್ದೀವಿ ಸರ್. ಈಗ
1: ಈ ಅಣಬೆಯನ್ನು ಮೌಲ್ಯವರ್ಧನೆ ಮಾಡ್ತೀನಿ ಅಂತ ಹೇಳಿದ್ರಿ.
0: ಹಾಂ ಸರ್,
1: ಆದರೆ ಯಾವ ರೀತಿ ಮಾಡ್ತೀರಿ?
0: ನಮ್ಮದು ಪ್ರೊಡಕ್ಷನ್ ಎಷ್ಟು ಬರ್ತದಂದ್ರೆ ಉತ್ಪಾದನೆ 1-5 ಕೆಜಿ ಪ್ರತಿದಿನ ಉತ್ಪಾದನೆ ತೆಗಿತಾ ಇದ್ದೀವಿ ಸರ್. ಅದರಲ್ಲಿ ಕೆಲವೊಮ್ಮೆ ಬರೀ ಹಸಿದೇ ನಮ್ಮದು ಕಸ್ಟಮರ್ ಕೇಳಿದರೆ ಗ್ರಾಹಕರು ಕೇಳಿದರೆ ಅದನ್ನು ಕೊಟ್ಟು ಬಿಡ್ತೀವಿ ರೀ. ಈಗ ನಮ್ಮದು ಉತ್ಪಾದನೆ ಎಷ್ಟೈತೆ ಸರ್ ನಮ್ಮ ಇದರಲ್ಲಿ, ನಾನು ಮತ್ತೆ ಯಾವುದೇ ಥರ ಮಷಿನರಿ ಇರಲಾರ್ದೇ ಒಬ್ಬನೇ ನಾನು ಸ್ವತಃ ನನ್ನ ಕೆಲಸದ ಮೇಲೇ ಮಾಡಿಕೊಂಡು 1-5 ಕೆಜಿ ತನಕ ಪ್ರತಿದಿನ ಉತ್ಪಾದನೆ ಮಾಡ್ತಾ ಇದ್ದೀನಿ ಸರ್. 5, 6, ಕೆಲವೊಮ್ಮೆ 4 ಕೆಜಿ ಇನ್ನೇನು ಕೆಲಸ ಬಂದರೆ ಹಿಂಗೆ ಈ ಥರ ಅದು ವ್ಯತ್ಯಾಸ ಆಗ್ತಿರ್ತದೆ. ಅದನ್ನು ನಾನೇನು ಮಾಡ್ತಾ ಇದ್ದೀನಿ ಸರ್, ಸಾಧ್ಯದಷ್ಟು ಯಾರು ತಾಜಾ ಕೇಳ್ತಾರ ಫ್ರೆಶ್ ಮಶ್ರೂಮ್ ಕೇಳ್ತಾರ ಅವ್ರಿಗೆ ಕೊಡ್ತೀವಿ, ಗ್ರಾಹಕರಿಗೆ ಕೊಡ್ತೀವಿ ಸರ್. ಆ ಉಳಿದಿದ್ದೇನಿರ್ತದಲ್ರಿ ಇದು ಬೇಗ ಕೆಟ್ಟ ಹೋಗ್ತದೆ. ಈ ಬೆಳೆ ಇದ್ರದ್ದು ಜೀವಿತಾವಧಿ ಇರುವುದೇ 3 ದಿನ ಸರ್, 2-3 ದಿನ ಮುಂದೆ ನಾವು ಇದನ್ನು ಉಳಿಸ್ಕೊಳ್ಳಿಕ್ಕೆ ಆಗಂಗಿಲ್ಲ. ಅವಾಗ ಆ ಕಾರಣಕ್ಕೆ ಏನು ಮಾಡಿದ್ವಿ ನಾವು ಮೌಲ್ಯವರ್ಧನೆ ಮಾಡಾಕತ್ತೀವಿ ಸರ್. ಮನೆಯಲ್ಲೇ ನಮ್ಮ ತಾಯಿಯವರೇ ಇದ್ರದ್ದು ಚಕ್ಲಿ ಮಾಡ್ತಿದ್ದಾರೆ ಸರ್, ಹಪ್ಪಳ ಮಾಡ್ತಾ ಇದ್ದಾರೆ,

0: ಇದರದು ನಾವು ಬಿಸಿಲಿಗೆ ಒಣಗಿಸಿ ಸನ್ ಡ್ರೈ ಮಾಡಿ ಅದನ್ನ ನಾವು ಪೌಡರ್ ಮಾಡಿ ಪೌಡರ್ ಫಾರ್ಮ್ ನಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ಸರ್. ಮತ್ತೆ ನಮ್ದು ಇದರದೇ ಬಿಸ್ಕೆಟ್, ಬ್ರೆಡ್, ಸೂಪ್ ಪೌಡರ್ ಈ ತರ ಇದನ್ನ ಮೌಲ್ಯವರ್ಧನೆ ಮಾಡಿ ನಮ್ಮ ಮನೆಯಲ್ಲೇನೆ ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ ನ ತಯಾರು ಮಾಡಿನೇ ನಮ್ಮ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ಸರ್. ಈ ತರ ಎಲ್ಲ ನಾವು ಏನ್ರಿ ಬೈ ಪ್ರಾಡಕ್ಟ್ಗಳನ್ನ ಮೌಲ್ಯವರ್ಧನೆ ಮಾಡಿ ಮಾರ್ತಾ ಇದ್ದೀವಿ ಸರ್. ಇದನ್ನ ನಮ್ಮದೇ ಆದ ಕಂಪ್ನಿ ಸರ್, ನಮ್ದು ಅಣಬೆ ಕೃಷಿ ಏನು ಸ್ಟಾರ್ಟ್ ಮಾಡಿದೀವಲ್ಲ ಸರ್, ಇದಕ್ಕೊಂದು ನಮ್ಮದು ಕಂಪ್ನಿಗೆ ಹೆಸರಿಡಬೇಕಂತ ಹೇಳಿ ನಾವು ಮಿಸ್ಟಿಕ್ ಮಶ್ರೂಮ್ ಅಂತ ಹೇಳಿ, ಮಿಸ್ಟಿಕ್ ಅಂತಂದ್ರೆ ಯೋಗಿ ಅಂತ ಅರ್ಥ ಸರ್. ಇದನ್ನು ನಮ್ಮ ತಮ್ಮರ ಸೂಚನೆ ಸರ್, ಸಲಹೆ ಹೌದ್ರಿ ನಮ್ಮ ಸಹೋದರನ ಸಲಹೆ ಮೇರೆಗೆ ನಾವು ಇದನ್ನ ಮಿಸ್ಟಿಕ್ ಅಂತ ಹೇಳಿ ಆ ಇದರ ಮೇಲೆ ಹೆಸರ ಮೇಲೆ ನಾವು ಮಾರಾಟ ಮಾಡ್ತಾ ಇದ್ದೀವಿ ಸರ್. ನಮ್ದು ಫುಡ್ ಲೈಸೆನ್ಸು ಇದೆ ಸರ್ ಇದ್ರದ್ದು, ಎಲ್ಲ ತರ ಅದಕ್ಕೆ ಏನ್ ಬೇಕಾಗ್ತದ ಅದನ್ನೆಲ್ಲ ಪ್ರಿಕಾಷನ್ಸ್ ತಗೊಂಡೆ ನಾವು ಮಾರಾಟ ಮಾಡ್ತಾ ಇದ್ದೀವಿ ಸರ್.
1: ಈ ಅಣಬೆ ಸೇವನೆಯನ್ನ ಎಲ್ಲರೂ ಮಾಡಬಹುದು, ಆದ್ರೆ ಈ ಅಣಬೆ ಸೇವನೆಯಿಂದ ಆಗುವಂತ ಆರೋಗ್ಯದ ಲಾಭಗಳು ಏನಾದ್ರೂ ಅದಾವ್ರಿ?
0: ಅಣಬೆ ಸೇವನೆಯಿಂದ ಸರ್ ತುಂಬಾ ಉಪಯೋಗಗಳಿದಾವ ಸರ್, ಬಹಳ ಅಂದ್ರೆ ಬಹಳ, ಅದು ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಇದರಲ್ಲಿ ಇದನ್ನ ಒಂದು ಉತ್ಕೃಷ್ಟ ಆಹಾರ ಅಂತ ಹೇಳ್ಕೊಳ್ತಾರೆ ಸರ್. ಮತ್ತ ನಂತರ ಏನ್ ಮಾಡ್ತಾರೆ, ಇದಕ್ಕೆ ಸಸ್ಯಾಹಾರಿ ಮಾಂಸ ಅಂತ ಹೇಳಿ ಕರೀತಾರೆ. ಏನಂದ್ರೆ ಇದು ಯಾಕೆ ಈ ತರ ಕರೀತಾರ ಅಂತಂದ್ರೆ, ಈಗ ನಾವು ಬಲವಾದ ಆಹಾರ ಅಂತ ಅಂದ್ಕೊಳ್ಳ ಮಾಂಸ ಅಂತ ನಾವು ತಿಳ್ಕೊಂತೀವಿ, ಇದು ಅದಕ್ಕೆ ಸರಿಸಾಟಿಯಾಗಿ ಇದು ಏನ್ ಮಾಡ್ತದ ಕೆಲಸ ಮಾಡ್ತದ ನಮಗೆ ಇದು ಸಾವಯವ ಪದ್ಧತಿಯಲ್ಲಿ. ಮತ್ತೆ ಇದನ್ನ ಕೆಲವೊಂದಷ್ಟು ಜನ ಏನ್ ಮಾಡಿಬಿಟ್ಟಿದ್ದಾರೆ, ಮಾಂಸಾಹಾರದಲ್ಲಿ ಬರ್ತದ ಆ ಪ್ರಭೇದದಲ್ಲಿ ಅಂತ ತಪ್ಪು ಕಲ್ಪನೆ ಅದ. ಈ ಮೂಲಕ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದು ಪ್ಯೂರ್ಲಿ ವೆಜ್ ಅದ ಸರ್. ಹಾ, ಪೂರ್ತಿ ಸಸ್ಯಾಹಾರ ಇದೆ. ಇದರ ಸೇವನೆಯಿಂದ ಸರ್ ಬಿ ಪಿ ರೀ, ಶುಗರ್, ಹಾರ್ಟ್ ಹೆಲ್ತ್ ಸರ್, ಮತ್ತು ಕ್ಯಾನ್ಸರ್, ಮತ್ತು ರೋಗ ನಿರೋಧಕ ಶಕ್ತಿ ಇವಾಗೆಲ್ಲ ಭಾಳ ಕಡಿಮೆ ಇದೆ ಸರ್. ಆಹಾರ ಪದ್ಧತಿನೇ ಆ ಥರ ಆಗಿಬಿಟ್ಟಿದೆ. ಅದಕ್ಕೆ ಇದು ಸಮತೋಲಿತ ಆಹಾರ ಅದ. ನಾವು ವಾರದಲ್ಲಿ ಒಂದು ಬೇರೆ ಆದ್ರೂ ಆ ಅಣಬೆಯನ್ನು ಸೇವನೆ ಮಾಡ್ಕೊತ ಬಂದರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು, ನಮ್ಮ ಮನೆಯವರ ಆರೋಗ್ಯವನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೋಬಹುದು. ನಂತರ ಇದರದು ಪ್ರೋಟೀನ್ ರಿಚ್ ಇರ್ತದೆ ಸರ್, ಇದರಲ್ಲಿ ಪ್ರೋಟೀನ್ ಹೇರಳವಾಗಿರ್ತದೆ. ಮತ್ತೆ ವಿಟಮಿನ್ ಡಿ ಬರ್ತದಲ್ಲ ಸರ್, ಅದು ಬಹಳ ದೇಹಕ್ಕೆ ಅವಶ್ಯಕ ಅದ. ಆ ವಿಟಮಿನ್ ಡಿನೂ ಇದರಲ್ಲಿ ಹೇರಳವಾಗಿರ್ತದೆ ಸರ್. ನಂತರ ಮೆಂಟಲ್ ಹೆಲ್ತ್ ಸರ್, ಈ ಮಾನಸಿಕ ಒತ್ತಡ, ಈಗಿನ ಜಂಜಾಟ ಭಾಳ ಆಗಿಬಿಟ್ಟದ, ಹೊರಗಿನ ಕೆಲಸದ ಒತ್ತಡ ಅದು ಇದು, ಅವ್ರಿಗೆ ಮೆಂಟಲ್ ಹೆಲ್ತ್ ಸ್ಟ್ರೆಸ್ ಒತ್ತಡ ಇದ್ದವ್ರಿಗೆ ಅವರು ಇದನ್ನು ಸೇವನೆ ಮಾಡೋದ್ರಿಂದ ಅದನ್ನು ಅವರಿಗೆ ಅನುಕೂಲ ಆಗ್ತದೆ ಸರ್. ನಂತರ ಇದನ್ನ ತೂಕ ಸ್ಥೂಲಕಾಯ ಇದ್ದ ಸರ್, ವೇಟ್ ಜಾಸ್ತಿ ಇರೋದು ಅವು ಎಲ್ಲ, ಇದು ಜೀರೋ ಫ್ಯಾಟ್ ಸರ್, ಇದು ಜೀರೋ ಫ್ಯಾಟ್ ಇರ್ತದೆ, ಇದರಲ್ಲಿ ಕೊಬ್ಬಿನಾಂಶ ಜೀರೋ ಇರ್ತದ್ರಿ. ಅದಕ್ಕೆ ಇದರದು ಸೇವನೆಯಿಂದ ಒಳ್ಳೆ ಅವರಿಗೆ ಇದಾಗ್ತದೆ ಸರ್.
1: ಈ ಅಣಬೆಯನ್ನ ಸೇವನೆ ಮಾಡುವುದರಿಂದ ಮಾನವನ ಸಂಪೂರ್ಣ ಆರೋಗ್ಯನ ಇದರ ಮೇಲೆ ನಿಂತಕ್ಕಂತ ಹೇಳ್ಬೋದು.
0: ಎಸ್ ಸರ್.
1: ಈ ಅಣಬೆ ಕೃಷಿಯ ಬಗ್ಗೆ ತಾವು ಕೂಡ ತರಬೇತಿ ಕೊಡ್ತೀರಿ ಅಂತ ಕೇಳ್ಪಟ್ವಿ, ಅದ್ರ ಬಗ್ಗೆ ನಮಗೆ ಹೇಳ್ರಿ.
0: ಹಾ ಸರ್, ನಮ್ಮ ಮಿಸ್ಟಿಕ್ ಮಶ್ರೂಮ್ ವಿಜಯಪುರ ಸರ್, ಇದರಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಒಂದಿನದು ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತೇಳಿ ತರಬೇತಿ ಮಾಡ್ತೀವಿ ಸರ್. ಅದರಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಹಿಡಿದು ಸಾಯಂಕಾಲ 5 ಗಂಟೆವರೆಗೆ ಅವರಿಗೂ ಪ್ರಾಕ್ಟಿಕಲ್ಲಿ ಅಂದರೆ ಹೆಂಗೆ ಸರ್, ಪೂರ್ತಿ ನಾವು ಹುಲ್ಲು ನಮ್ಮದು ಕುದಿಸಿಟ್ಟಿರ್ತೀವಲ್ಲ ಸರ್ ರಾ ಮಟೀರಿಯಲ್ಲು, ಅಲ್ಲಿಂದ ಹಿಡಿದು ಅವರು ಏನು ನಾನು ದಿನನಿತ್ಯ ಪ್ರತಿನಿತ್ಯ ಏನು ದಿನ ಅಲ್ಲಿ ನಮ್ಮ ಯೂನಿಟ್ನಲ್ಲಿ ಕೆಲಸ ಮಾಡ್ತೀನಿ, ಅದನ್ನು ಏನು ಶಿಬಿರಾರ್ಥಿಗಳು ಏನು ಬರ್ತಾರಲ್ಲ ಸರ್ ಟ್ರೈನೀಸ್, ಅವ್ರ ಕಡೆಯಿಂದನೇ ಪ್ರಾಕ್ಟಿಕಲ್ಲಿ ಅವರೇ ಕೈಯಲ್ಲೇ ಮುಟ್ಟಿ ಅವರೇ ಹುಲ್ಲನ್ನು ಒಣಗಿಸಬೇಕು, ಅವರಿಗೆ ಅದರದ್ದು ಗುರುತಾಗಬೇಕು ಸರ್ ಪದ್ಧತಿ. ಆ ಥರ ಎಲ್ಲನೂ ಅವ್ರ ಕಡೆಯಿಂದ ಮಿನಿಮಮ್ ಒಂದು 4-5 ಬ್ಯಾಗ್ಗಳನ್ನು ಅವರು ತುಂಬಬೇಕಾಗ್ತದ್ರಿ ನಮ್ಮ ಎದುರಿಗೆ, ಅವರೇ ತುಂಬಿಕೊಂಡು ಅವರೇ ಎಲ್ಲ ಒಳಗಿನ ಏನು ನೆಲವು ಸಿಸ್ಟಮ್ ಕಟ್ಟುವುದಿರ್ತೈತಿ ಅದನ್ನೆಲ್ಲ ಮಾಡಿ ಅವ್ರದ್ದು ಬ್ಯಾಗನ್ನು ಅಲ್ಲಿ ಇಟ್ಟು ಅವರು ಪೂರ್ತಿ ತಮ್ಮ ಹೆಸರು ವಿಳಾಸ ದಿನಾಂಕವನ್ನು ಬರೆದು ಹೋಗ್ಬೇಕು ಸರ್. 1 ತಿಂಗಳ ನಂತರ ಆ ಬ್ಯಾಗಿಂದು ನಾವು ಅವರಿಗೆ ಸ್ಟೇಟಸ್ ಕೊಡ್ತೀವಿ, ಈ ಥರ ಬಂದಿದೆ ನೀವು ಮಾಡಿರೋದಂತ ಹೇಳಿ. ಇದು ಒಕ್ಕಲ್ತನನೇ ಸರ್, ಇದು ಕೃಷಿನೇ ಅದ. ಇದರಲ್ಲಿ ನಾವು ಥೇರಿ ಹೇಳ್ಕೊಂಡು ಕೊಡ್ತೀನಿ ಅಂದ್ರೆ ಕಷ್ಟ ಆಗ್ತದ್ರಿ, ಪ್ರಾಕ್ಟಿಕಲಿ ಮಾಡೋ ಕೆಲಸ ಅವ್ರಿಗೆ ಕಲಿಸಬೇಕಾಗ್ತದೆ. ಆ ಒಂದು ಉದ್ದೇಶದಿಂದ ನಮ್ಮಲ್ಲಿ ಪೂರ್ತಿಯಾಗಿ ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನ ಇದು ಮಾಡ್ತೀವಿ ಸರ್.
1: ಈ ಅಣಬೆ ಕೃಷಿ ಎಷ್ಟು ದಿನದಾಗ ಬರ್ತೈತ್ರಿ ಇದು?
0: ಇದು ಈ ಬೆಳೆ ಸರ್ 1-30 ದಿನಗಳಲ್ಲಿ ನಾವು ಮೊದಲೇ ಕಟಾವನ್ನ ಮಾಡಬಹುದು ಸರ್ ಇದರಲ್ಲಿ. ಹಾ ಸರ್, ನಾವೇನು ಬ್ಯಾಗ್ ಪ್ಯಾಕಿಂಗ್ ಮಾಡಿದ ದಿನದಿಂದ ಹಿಡಿದು, ಉದಾಹರಣೆಗೆ ನಾವು 1ನೇ ತಾರೀಕಿಗೆ ನಾವು ಬ್ಯಾಗ್ ಪ್ಯಾಕಿಂಗ್ ಮಾಡಿ ಬಂದರೆ ನಮಗೆ ವಾತಾವರಣ ಅನುಕೂಲ ಆಯ್ತಂದ್ರೆ 25ನೇ ದಿನಕ್ಕೆ ಮೊದಲನೇ ಕಟಾವ್ ಬರ್ತದೆ ಸರ್. 2ನೇ ಕಟಾವನ್ನ ನಾವು 8-10 ದಿನದ ಅವಧಿಯಲ್ಲಿ ನಾವು 2ನೇ ಕಟಾವ್ ಮಾಡ್ತೀವಿ ರೀ, ಮತ್ತು 3ನೇ ಕಟಾವ್ ಮಾಡ್ತೀವಿ ಸರ್. 3ನೇ ಕಟಾವ್ನು 8-10 ದಿನ ಅವಧಿಯಲ್ಲಿನೇ ನಾವು 3ನೇ ಕಟಾವ್, ಒಟ್ಟು ಇದು ಏನ್ರಿ 45 ದಿನದ ಇದು ಲೈಫ್ ಸೈಕಲ್ ಇರ್ತದೆ ಸರ್, ಜೀವಿತಾವಧಿ ಇರ್ತದೆ.

0: ಮೂರು, ಮತ್ತು ಅದರದ್ದು ಬ್ಯಾಗಿಂದು ಹೆಲ್ತ್ ಕಂಡೀಷನ್ ಚಲೋ ಇತ್ತಂದರೆ ನಾವೇನು ಮಾಡ್ತೀವಿ, ನಾಲ್ಕು ಅಥವಾ ಐದನೇ ಕಟಾವನ್ನು ನಾವು ಮಾಡ್ಕೊತೀವಿ ಸರ್.
1: ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ ಅವರೇ, ಈ ಅಣಬೆ ಕೃಷಿಯನ್ನು ತಾವು ಮಾಡ್ತಾ ಇದ್ದೀರಿ, ಈ ಅಣಬೆ ಕೃಷಿಯ ಭವಿಷ್ಯದ ಯೋಜನೆಗಳು ಏನಾದರೂ ಹಮ್ಮಿಕೊಂಡ್ರಿ ತಾವು?
0: ಹಾಂ ಸರ್, ನಂದು ಮಿಸ್ಟಿಕ್ ಮಶ್ರೂಮ್ ವಿಜಯಪುರ, ಅದರದ್ದು ಇವಾಗ ಎಷ್ಟು ಅಂದರೆ ಒಂದು 5 ಕೆಜಿ ಪ್ರತಿದಿನ ನಾನು ಅಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀನಿ ಸರ್. ಅದನ್ನು 50 ಕೆಜಿ ಮಾಡಬೇಕನ್ನೋ ಇದರಲ್ಲಿ ಇದ್ದೀವಿ ರೀ. ಅದಕ್ಕೆ ಇನ್ನೊಂದು 2 ಗುಂಟಾ ಪ್ಲಾಟು ನಮ್ಮದೇ ಖಾಲಿ ಇದ್ದವ್ರಿ, ಅದರಲ್ಲಿ ಇನ್ನೊಂದು ದೊಡ್ಡ ಶೆಡ್ ಮಾಡಿಕೊಂಡು ಅದರಲ್ಲಿ ಮಾಡಬೇಕಂತ ಇದೆ. ಮತ್ತು ನಮ್ಮಲ್ಲಿ ಈಗ ತರಬೇತಿ ಹೊಂದಿದವರು ಕೆಲವೊಂದಿಷ್ಟು ಜನ ಬಿಜಾಪುರದಲ್ಲಿ ಈಗ ರೆಡಿ ಮಾಡೋರು ಇದ್ದಾರೆ ಸರ್. ಆಲ್ರೆಡಿ 2 ರೆಡಿ ಆಗಿದ್ದಾವೆ ಸರ್, ಒಂದು ಅರಕೇರಿ ಸರ್, ಇನ್ನೊಂದು ಇಲ್ಲೇ ನಮ್ಮ ಬಿಜಾಪುರದ ಜಮಖಂಡಿ ರಸ್ತೆಗೆ ಹೊಂದಿಕೊಂಡು ಅಲ್ಲಿ ಒಂದು ಚಾಲು ಆಗುವುದು ಸರ್. ಇನ್ನೇನದ, ನಾವು ಎಲ್ಲರೂ ಕೂಡಿ ಒಂದು ಇದನ್ನು ಮಾಡಿಕೊಂಡು ಇದನ್ನು ಪ್ರಚಾರ ಮಾಡಿ ಹೆಚ್ಚೆಚ್ಚಿಗೆ ಜನ ಬಳಕೆ ಮಾಡಬೇಕು, ಬೆಳಿಬೇಕು, ಕನಿಷ್ಠ ಪಕ್ಷ ಅವರು ಮನೆಯವರ ತಿಂದು ಅವ್ರ ಕುಟುಂಬದ ಆರೋಗ್ಯನ ಕಾಪಾಡ್ಕೋಬೇಕು ಅನ್ನೋ ಒಂದು ಇದು ಅದ ಸರ್. ನಮ್ಮಲ್ಲಿ ಈ ಬಿಜಾಪುರದಲ್ಲಿ ಒಂದು ಐತಿ ರೀ, ಇದು ಅಣಬೆ ಅಂದರೆ ಯಾರಿಗೂ ಗೊತ್ತಿಲ್ಲನೇ ಅನ್ನೋ ಒಂದು ಕಾರಣ ಅದ. ಅದಕ್ಕೆ ನನಗೆ ಅದು ಎಲ್ಲರಿಗೂ ಗುರ್ತಾಗಬೇಕು ಅನ್ನೋದು, ಆ ನಿಟ್ಟಿನಲ್ಲಿ ನಮ್ಮದು ಕೆಲಸ ನಡೀತಾ ಇದೆ ಸರ್. ಈಗ
1: ಅಂದರೆ ಎಲ್ಲ ಗ್ರಾಹಕರಿಗೆ ವಿಶ್ವಮುಕ್ತವಾದಂಥ ಆಹಾರವನ್ನು ಕೊಡಬೇಕು ಅನ್ನುವಂಥ
0: ಸಂಪೂರ್ಣ ಆಹಾರ ಮಾರುಕಟ್ಟೆಯಲ್ಲಿ ಆರ್ಗ್ಯಾನಿಕ್ ಸಾವಯವ ಅಂತ ಹೇಳ್ತಾರೆ ಸರ್, ಒಳಗೆ ಏನಿರ್ತದೋ ಯಾರಿಗೂ ಗೊತ್ತಿಲ್ಲ. ಇದನ್ನು ನಮ್ಮ ನಾವು ಎಷ್ಟು ನಾವು ಟ್ರಾನ್ಸ್ಪರೆಂಟ್ ಇದ್ದೀವಿ ಅಂದರೆ ಅವ್ರು ನಮ್ಮಲ್ಲಿ ಬಂದು ನಮ್ಮ ಯೂನಿಟನ್ನು ಸರಿಯಾಗಿ ನೋಡಿಕೊಂಡು ಹೋಗ್ಬೋದು ಸರ್. ನಾವು ಬೆಳೆಯುವ ಪದ್ಧತಿ ಆಯಿತು, ಎಲ್ಲ ಆಯಿತು, ಅದನ್ನು ಬಂದು ನೋಡಿಕೊಂಡು ನಾವು ಯಾವ ಥರ ಸಾವಯವ ಕೃಷಿ ಪದ್ಧತಿಯಲ್ಲಿ ಅದನ್ನು ತಯಾರು ಮಾಡ್ತಾ ಇದ್ದೀವಿ ಅಂಥೇಳಿ ನೋಡಿಕೊಂಡು ಹೋಯ್ದು ಅವರು ಬಳಕೆ ಮಾಡ್ಬೋದು ಸರ್.
1: ತುಂಬ ಸಂತೋಷ ವಿರೂಪಾಕ್ಷಯ್ಯ ಅವರೇ. ಕೊನೆಯದಾಗಿ ಈ ಅಣಬೆ ಕೃಷಿಯನ್ನು ನಮ್ಮ ಯುವ ರೈತರು ಮಾಡಬೇಕು ಅನ್ನೋರಿಗೆ ಏನು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ?
0: ಕಿವಿ ಮಾತು ಅಂದರೆ ಸರ್, ಕೆಲವೊಬ್ಬರಿಗೆ ಮಾಡಬೇಕನ್ನೋ ಇಚ್ಛೆ ಇರ್ತದೆ ರೀ, ಆರ್ಥಿಕವಾಗಿ ಪ್ರಬಲ ಇರುವುದಿಲ್ಲ. ಈ ಕಾರಣಕ್ಕೆ ಏನದಲ್ಲ, ಅವರಿಗೆ ಸಣ್ಣ ಒಂದು ಇದರಲ್ಲಿ ದುಡ್ಡಿನಲ್ಲಿ ಸಣ್ಣ ಸ್ಥಳದಲ್ಲಿ ಮಾಡಿಕೊಂಡು ನೀವು ಆರ್ಥಿಕವಾಗಿ ನೀವು ಇದರಲ್ಲಿದ್ದ ಬೆಳಿಬೋದು ಸರ್. ಈ ಅಣಬೆಯಿಂದ ಬೆಳಿಬೋದು. ನಾನು ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಜಮೀನಿದ್ದವರು ಇವಾಗೆಲ್ಲಾನು ಸಮಗ್ರ ಕೃಷಿ ಪದ್ಧತಿ ಅಳವಡನೆ ಮಾಡ್ಕೊಂಡಿರ್ತಾರೆ ರೀ. ಅವರು ಇದನ್ನು ಒಂದು ಅವ್ರ ಕುರಿ ಶೆಡ್ಡು ಅಥವಾ ಕೋಳಿ ಶೆಡ್ ಏನೋ ಒಂದು ಸಣ್ಣ ಥರ ಅದರಲ್ಲಿ ಹೊಲದಲ್ಲಿನೇ ಒಂದು ಮಾಡಿಕೊಂಡು ಎಲ್ಲ ರೈತರು ಇದನ್ನು ಬೆಳೆದ್ರಪ್ಪ ಅಂದರೆ ನಮ್ಮ ಬಿಜಾಪುರದಲ್ಲಿ ಜಿಲ್ಲಾದ್ಯಂತ ಇದು ಅಣಬೆ ಅಂದ್ಕೂಡನೆ ಎಲ್ಲರಿಗೂ ಗೊತ್ತಾಗುವಂಗೆ ಆಗ್ತದೆ. ಅದನ್ನು ನಾನು ಎಲ್ಲ ನಮ್ಮ ರೈತ ಬಾಂಧವರು, ಯುವ ರೈತರು, ಮನೆಯಲ್ಲಿರುವ ಅಕ್ಕ ತಂಗಿಯರು, ಮಹಿಳೆಯರಿಗೆ ಕೇಳ್ಕೊತೀನಿ. ಇದನ್ನು ಮನೆ ಮೇಲ್ಗಡೆನೂ ಮಾಡ್ಬೋದು ಸರ್, ಜಾಗ ಇತ್ತಂದರೆ, ಒಂದು ಸಣ್ಣ ಜಾಗ ಇತ್ತಂದರೆ ಆ ಥರ ಅದನ್ನು ಇದನ್ನು ನಾವು ಅಣಬೆನ ವಿಜಯಪುರದಲ್ಲಿ ಎಲ್ಲರಿಗೂ ಪ್ರಚಲಿತ ಆಹಾರ ಆಗಬೇಕು ಅನ್ನುವಂಗೆ ನಾವು ಮಾಡಲಿ ಅನ್ನೋದು ನಂದು ಆಸೆ ಅದ ಸರ್.
1: ತುಂಬ ಸಂತೋಷ. ಯಾರಾದರೂ ರೈತರು ನಿಮ್ಮ ಜೊತೆ ಮಾತಾಡಿ ಈ ಅಣಬೆ ಕೃಷಿಯ ಕುರಿತು ಸಲಹೆ ಸೂಚನೆಗಳನ್ನು ಪಡಿಬೇಕಂದ್ರೆ ನಿಮ್ಮ ನಂಬರ್ ಕೊಡ್ತೀರಿ?
0: ಹಾಂ ಸರ್, ನನ್ನ ನಂಬರ್ ಸರ್ 6360458936.
1: ಆತ್ಮೀಯರೇ, ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ ಅವರ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು 6364589936. ಒಳ್ಳೆಯದು ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ ಅವರೇ, ಇಲ್ಲಿವರೆಗೆ ಈ ಅಣಬೆ ಕೃಷಿಯ ಕುರಿತು ನಮ್ಮ ರೈತರಿಗೆ ಬಹಳಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ನನಗೂ ಇಲ್ಲಿಯವರೆಗೂ ಆಕಾಶವಾಣಿ ವಿಜಯಪುರದಲ್ಲಿ ಈ ಅತ್ಯಮೂಲ್ಯವಾದ ಅವಕಾಶವನ್ನು ನೀಡಿದ ಆಕಾಶವಾಣಿ ವಿಜಯಪುರದವರಿಗೆ ನನ್ನ ನಮಸ್ಕಾರಗಳು.
1: ನಮಸ್ಕಾರ ಸರ್.
0: ನಮಸ್ಕಾರ.
2: ಇದುವರೆಗೆ ಅಣಬೆ ಕೃಷಿಯ ಅನುಭವ ಕುರಿತು ವಿಜಯಪುರದ ಗಣೇಶ್ ನಗರದ ಯುವ ಕೃಷಿಕರಾದ ವಿರೂಪಾಕ್ಷಯ್ಯ ಶಾಸ್ತ್ರಿಮಠ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರಗೊಂಡಿತು.

ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂತ ಶಿಶುನಾಳ ಶರೀಫರ ಒಂದು ತತ್ವಪದವನ್ನು ಕೇಳೋಣ. ಶಿವಮೊಗ್ಗ ಸುಬ್ಬಣ್ಣವರ ಧ್ವನಿಯಲ್ಲಿ

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಇದಾಗಿತ್ತು ನಮ್ಮ ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು. 7:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಅಮ್ಮ ಗಾಡಿಲಿ ನಮ್ ಫ್ರೆಂಡ್ ಮನೆಗೆ ಅರ್ಜೆಂಟ್ ಆಗಿ ಹೋಗ್ಬರ್ತೀನಿ.
1: ಅಯ್ಯೋ ಎಷ್ಟ್ ಜೋರಾಗಿ ಮಳೆ ಬರ್ತಾ ಇದೆ, ಗಾಡಿ ಬೇರೆ ತಗೊಂಡ್ ಹೋಗ್ತೀಯ? ಬೇಡ ಕಣೋ, ಹೋಗ್ಬೇಡ.
0: ಇಲ್ಲಮ್ಮ ಈಗ್ಲೇ ಬಂದೆ.
1: ಬೇಡವೋ, ನನ್ ಮಾತ್ ಕೇಳೋ.
0: ಈಗ್ಲೇ ಬಂದೆ.
2: ಸ್ನೇಹಿತರೆ, ಹಿರಿಯರ ಮಾತನ್ನ ನಿರ್ಲಕ್ಷಿಸದಿರಿ. ಮಳೆ ಬೀಳುವ ಸಮಯದಲ್ಲಿ ವಾಹನಗಳ ಸವಾರಿ ಖಂಡಿತ ಒಳ್ಳೆಯದಲ್ಲ. ಎದುರಿಗೆ ಚಲಿಸುವ ವಾಹನಗಳು ಕಾಣಿಸುವುದಿಲ್ಲ. ರಸ್ತೆಗಳಲ್ಲಿನ ಹಳ್ಳಗಳು ಮಳೆ ನೀರಿನಿಂದ ತುಂಬಿರುತ್ತವೆ. ಸಿಡಿಲು ಮಿಂಚುಗಳು ಅಪಾಯ ತಂದೊಡ್ಡುತ್ತವೆ. ಅನಿವಾರ್ಯವೆನಿಸಿದರೆ ಮಾತ್ರ ಜಾಗರೂಕತೆಯಿಂದ ವಾಹನಗಳಲ್ಲಿ ಚಲಿಸಿ. ಜೀವನ ದೊಡ್ಡದು, ಪ್ರಾಣ ಹೋದರೆ ಮತ್ತೆ ಬಾರದು. ಎಚ್ಚರ.
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ವಿಬಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಡಾಕ್ಟರ್ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ಧ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1 ಅನುಷ್ಠಾನಗೊಳ್ಳಲು ವಿಬಿಜಿ ರಾಮ್ಜಿ ಕಾಯ್ದೆ 2025 ಈ ತಿಂಗಳ 11 ಅಧಿಸೂಚನೆ ಹೊರಡಿಸಲಾಗಿದೆ. ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ನಿರಂತರ ಪ್ರಗತಿ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ದೆಹಲಿಯಲ್ಲಿಂದು ಚರ್ಚಿಸಿದರು. ವಿದೇಶಾಂಗ ಸಚಿವ ಡಾ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಾಗತಿಕ ಒಳಿತಿಗಾಗಿ ಭಾರತ ಮತ್ತು ಅಮೆರಿಕ ನಿಕಟವಾಗಿ ಕಾರ್ಯವನ್ನು ಮುಂದುವರಿಸಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿದ್ದಾರೆ. ರಕ್ಷಣಾ ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ರುಬಿಯೋ ಪ್ರಧಾನಿ ಅವರಿಗೆ ವಿವರಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ರುಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಮಾತುಕತೆಯ ವೇಳೆ ಪ್ರಸ್ತಾಪಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲವನ್ನು

0: ಪ್ರಧಾನಿ ಅವರು ಇದೇ ವೇಳೆ ಪುನರುಚ್ಚರಿಸಿದ್ದಾರೆ. ಅಲ್ಲದೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕೆ ಕರೆ ನೀಡಿದ್ದಾರೆ. ಇದೇ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಕಾರ್ಯದರ್ಶಿ ರುಬಿಯೋ ಭಾರತಕ್ಕೆ 4 ದಿನಗಳ ಭೇಟಿಯಲ್ಲಿದ್ದಾರೆ. ರುಬಿಯೋ ಅವರು ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿ ಭಾರತ ಅಮೆರಿಕ ನಡುವಿನ ಸಮಗ್ರ ಜಾಗತಿಕ ಕಾರ್ಯತಂತ್ರ ಸಹಭಾಗಿತ್ವಕ್ಕೆ ಮತ್ತಷ್ಟು ಬಲ ನೀಡುವ ನಿರೀಕ್ಷೆ ಇದೆ. ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಾಗಿರದೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನೂ ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರೀ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲ ಸುಧಾರಣೆಗಳಿಂದಾಗಿ ಯುವ ಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದು ತಿಳಿಸಿದರು. ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಕಳೆದ 12 ವರ್ಷಗಳಲ್ಲಿ ಸರ್ಕಾರ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆಗೆ ಒತ್ತು ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು 19ನೇ ರೋಜ್ಗಾರ್ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2047ರ ವೇಳೆಗೆ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವತ್ತ ಸಾಗುವ ಪಯಣದಲ್ಲಿ ಸೇವೆಗೆ ಹೊಸದಾಗಿ ಆಯ್ಕೆಯಾಗುವವರು ಮಹತ್ವದ ಕೊಡುಗೆ ನೀಡಲಿದ್ದಾರೆ. ಉದ್ಯೋಗ ಮೇಳವು ಅಭ್ಯರ್ಥಿಗಳು ತಮ್ಮ ಜೀವನ ಗುರಿಯನ್ನು ಪ್ರತಿಬಿಂಬಿಸಲು ಒಂದು ಅವಕಾಶವಾಗಿದೆ ಎಂದು ಹೇಳಿದರು. ಹೊಸದಾಗಿ ಸೇವೆಗೆ ಸೇರ್ಪಡೆಯಾಗುವವರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ತಮ್ಮ ಮನಸ್ಥಿತಿಯನ್ನು ಸಮರ್ಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: 2047ರ ವೇಳೆಗೆ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಐಸಿಎಫ್ನಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶವು ಮೂಲಸೌಕರ್ಯ, ಡಿಜಿಟಲೀಕರಣ, ಉದ್ಯೋಗಾವಕಾಶಗಳು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ಸೃಷ್ಟಿಯಲ್ಲಿ ತ್ವರಿತ ಬೆಳವಣಿಗೆ ಕಾಣುತ್ತಿದೆ. ಪ್ರಧಾನಿಯವರು ನೀಡಿದ ಭರವಸೆಯಂತೆ ಕೇಂದ್ರ ಸರ್ಕಾರ ಈವರೆಗೆ 12,00,000 ಉದ್ಯೋಗಗಳನ್ನು ಒದಗಿಸಿದೆ ಎಂದು ಅವರು ತಿಳಿಸಿದರು. ಸರ್ಕಾರದ ಯಶಸ್ಸು ಸುಧಾರಣೆ ಕಾರ್ಯಕ್ಷಮತೆಯಿಂದ ಕೂಡಿರುತ್ತದೆ. ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ನಾಗರಿಕರು ತಿಳುವಳಿಕೆ ಹೊಂದಿರಬೇಕು. ಹೊಸದಾಗಿ ನೇಮಕಗೊಳ್ಳುವವರ ಯಶಸ್ವಿ ವೃತ್ತಿ ಜೀವನಕ್ಕಾಗಿ ಕರ್ಮಯೋಗಿ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ರಾಷ್ಟ್ರ ನಿರ್ಮಾಣದಲ್ಲಿನ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಎಂದು ಸಚಿವರು ಕರೆ ನೀಡಿದರು. ಪಿಎಂ ಕಿಸಾನ್ ಯೋಜನೆಯಡಿ 11 ಕೋಟಿ ರೈತರು ಪ್ರಯೋಜನ ಪಡೆಯುತ್ತಿದ್ದಾರೆ. ಪೆರಂಬೂರಿನಲ್ಲಿ ನಿರ್ಮಿಸಲಾದ ರೈಲು ಬೋಗಿಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಪಾರದರ್ಶಕತೆ ಮತ್ತು ಗುಣಮಟ್ಟದ ಉತ್ಪಾದನೆಗೆ ಸರ್ಕಾರ ಆದ್ಯತೆ ನೀಡಿದೆ. ಮುಂಬೈ ಅಹಮದಾಬಾದ್ ಕಾರಿಡಾರ್ ಮತ್ತು ಚೆನ್ನೈ ಬೆಂಗಳೂರು ಮತ್ತು ಹೈದರಾಬಾದ್ ಅನ್ನು ಸಂಪರ್ಕಿಸುವ ಭವಿಷ್ಯದ ಕಾರಿಡಾರ್ಗಳಲ್ಲಿ ಬುಲೆಟ್ ರೈಲು ಸೇವೆಗಳನ್ನು ಪರಿಚಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತ ಸದೃಢ ಆರ್ಥಿಕ ಮೂಲಾಧಾರಗಳು ಮತ್ತು ರಫ್ತು ಬೆಳವಣಿಗೆಯನ್ನು ಕಾಣುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಪ್ರಿಲ್ನಲ್ಲಿ ದಾಖಲಾಗಿರುವ ರಫ್ತು ಬೆಳವಣಿಗೆ ಅಭಿವೃದ್ದಿ ವೇಗವು ಮೇ ತಿಂಗಳವರೆಗೂ ಮುಂದುವರೆದಿದ್ದು, ಇದು ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ. ಸ್ವಾವಲಂಬನೆ ಮತ್ತು ಜಗತ್ತಿನೊಂದಿಗೆ ಸಮಾನವಾಗಿ ತೊಡಗಿಸಿಕೊಳ್ಳುವತ್ತ ಸಾಗುತ್ತಿರುವ

0: ಭಾರತದ ಪಯಣವು 9 ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳು ಮತ್ತು ಪ್ರಧಾನಿಯವರ 5 ರಾಷ್ಟ್ರಗಳಿಗೆ ಯಶಸ್ವಿ ಭೇಟಿಯಲ್ಲಿ ಪ್ರತಿಫಲಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಭವ್ಯ ಯೋಜನೆಯ ಮೂಲಕ ಸರ್ಕಾರ ಮತ್ತೊಂದು ಉದ್ಯಮ ಸ್ನೇಹಿ ಉಪಕ್ರಮವನ್ನು ಆರಂಭಿಸುತ್ತಿದ್ದು, ಇದರಡಿ ದೇಶಾದ್ಯಂತ 100 ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಾಗುವುದು ಎಂದರು. 33,600 ಕೋಟಿ ರೂಪಾಯಿಗೂ ಅಧಿಕ ಅನುದಾನದ ಭಾರತ ಔದ್ಯೋಗಿಕ ವಿಕಾಸ ಯೋಜನೆಯು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇದೇ ಜುಲೈನಿಂದ ಆಯುಷ್ಮಾನ್ ಭಾರತ್ ಯೋಜನೆ ಆರಂಭವಾಗಲಿದೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರೊಂದಿಗೆ ಇಂದು ವರ್ಚುವಲ್ ಸಭೆ ನಡೆಸಿದ ನಂತರ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೋಲ್ಕತ್ತಾದಲ್ಲಿ ಈ ವಿಷಯ ಪ್ರಕಟಿಸಿದ್ದಾರೆ. ರಾಜ್ಯ ಆರೋಗ್ಯ ಯೋಜನೆಯಾದ ಸ್ವಾಸ್ಥ್ಯ ಸತಿ ಫಲಾನುಭವಿಗಳನ್ನು ಆಯುಷ್ಮಾನ್ ಭಾರತ್ ಯೋಜನೆಗೆ ಸೇರಿಸಲಾಗುವುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಮಂದಿರಕ್ಕೆ ಸಂಬಂಧಿಸಿದ ತಿಳುವಳಿಕೆ ಒಪ್ಪಂದಕ್ಕೆ ಜೂನ್ನಲ್ಲಿ ದೆಹಲಿಯಲ್ಲಿ ಸಹಿ ಹಾಕಲಾಗುವುದು. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಈಗಿರುವ 117ರಿಂದ 469ಕ್ಕೆ ಹೆಚ್ಚಿಸುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ ಎಂದು ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಭಾರತೀಯ ವಾರ್ತಾ ಸೇವೆಯ ನಿವೃತ್ತ ಅಧಿಕಾರಿ ತ್ರಿಲೋಕಿನಾಥ್ ದೆಹಲಿಯಲ್ಲಿಂದು ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಕೆಲ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆಕಾಶವಾಣಿಯಲ್ಲಿ ಸುದ್ದಿ ಸಂಪಾದಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ತ್ರಿಲೋಕಿನಾಥ್ ಅವರು ಇದಕ್ಕೂ ಮೊದಲು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047ರ ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ದ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ದ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವೈಮಾಂತರಿಕ್ಷ ಮತ್ತು ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವಂತಹ ಬೆಂಗಳೂರು ವಲಯದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ದಿಮತ್ತೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು, ಇದರಲ್ಲಿ ರಾಜ್ಯದಲ್ಲಿ ಪ್ರತ್ಯೇಕವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೆಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ದ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ಧಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮೂಡಬೋಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದಂತಹ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು, ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ.

0: ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದ ಸಿದ್ಧಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಎಲ್ಲಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಇಂಧನ ವಿತರಣಾ ಕಾರ್ಯಾಚರಣೆಗಳು ಸುಗಮವಾಗಿ ಮುಂದುವರೆದಿದೆ. ನಿಗದಿತ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳಿಗೆ ಅನುಗುಣವಾಗಿ ಯಾವುದೇ ನಿರ್ಬಂಧಗಳಿಲ್ಲದೆ ಪೂರೈಕೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲಾಗಿದ್ದು ರಾಜ್ಯಾದ್ಯಂತ ಸುಗಮವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಅನಗತ್ಯ ಆತಂಕದಿಂದ ಮುಂಚಿತವಾಗಿಯೇ ಅತಿಯಾಗಿ ಖರೀದಿಸದಂತೆ ಅವರು ಮನವಿ ಮಾಡಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಯಾವುದೇ ತರಹದ ಹಕ್ಕಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಡಿಪಿಆರ್ ಸಿದ್ದ ಮಾಡಲಾಗುತ್ತಿದೆ, ಆ ಜಾಗವನ್ನು ಗುರುತು ಮಾಡಿ ಬದಲಿ ಜಾಗವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಐತಿಹಾಸಿಕ ಜಿಲ್ಲೆಯಾಗಿದ್ದು ಧಾರ್ಮಿಕ ಪ್ರದೇಶದ ಪುಣ್ಯ ಭೂಮಿ ಎಂದು ಬಣ್ಣಿಸಿದ್ದಾರೆ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290 ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ಧಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವಂತಹ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ.
1: ನಾವು 3 ವರ್ಷಗಳ ಹಿಂದೆ ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದವು. ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 250 ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ.
0: ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಣಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕೇಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟ್ರಭವನದಲ್ಲಿ ಇದೇ 25ರಂದು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಕೆನಡಾ ದೇಶದ ಹೈ ಕಮಿಷನರ್ ಕ್ರೀ ಸ್ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ತಂತ್ರಜ್ಞಾನ, ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತಂತೆ ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರೀ ಸ್ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಕೆನಡಾ ಉತ್ಸುಕವಾಗಿರುವುದಾಗಿ ತಿಳಿಸಿದ್ದಾರೆ. ರಾಷ್ಟೀಯ ಮತ್ತು ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜುಲೈ 11ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ರಾಜಿಯಾಗಬಹುದಾದಂತಹ ಅಪರಾಧಗಳ ಪ್ರಕರಣಗಳು, ಚೆಕ್ ಪ್ರಕರಣ, ಬ್ಯಾಂಕ್ ಪ್ರಕರಣ, ಮೋಟಾರು ವಾಹನ ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕೌಟುಂಬಿಕ ಪ್ರಕರಣಗಳು, ಸಿವಿಲ್ ಪ್ರಕರಣ ಹಾಗೂ ಇತರೆ ರಾಜಿಯಾಗಬಹುದಾದಂತಹ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ಪರಿಹಾರ ಪಡೆದುಕೊಳ್ಳುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಕೆಜಿ ಶಾಂತಿ ಮನವಿ ಮಾಡಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು, ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೇಲಿ ಹಾಕಬೇಕು, ಸ್ಥಳೀಯ ಪ್ರಭೇದದ ಸಸಿಗಳನ್ನು ನೆಟ್ಟು ನೆಡುತೋಪು ಅಭಿವೃದ್ಧಿಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸರ್ಕಾರದಿಂದ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗಿಲ್ಲ. ಹೀಗಾಗಿ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಿ ಆಗುತ್ತಿದೆ. ಕೂಡಲೇ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಸಚಿವರು ಸೂಚಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದ್ದು, ಅವುಗಳನ್ನು ಹಿಡಿದು ಕಾಡಿಗೆ ಮರಳಿಸಲು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಕೂಡಲೇ ಚಿರತೆ ಕಾರ್ಯಪಡೆ ಆರಂಭಿಸುವಂತೆ ತಿಳಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದ ಶಿವಮೊಗ್ಗದ ಸಕ್ಕರೆಬೈಲು ಆನೆ ಬಿಡಾರಕ್ಕೆ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ

0: ಕೊಡಗಿನ ದುಬಾರೆ ಆನೆ ಬಿಡಾರದಲ್ಲಿ ಸಾಕಾನೆಗಳ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆ ಹಾಗೂ ಆನೆ ಮೃತಪಟ್ಟಿತ್ತು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವ ಅರಣ್ಯ ಸಚಿವರು ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ರಬೈಲು ಆನೆ ಬಿಡಾರವನ್ನು ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ ಹಂತ 1 ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂತಹ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದ್ದು, ಕೇಂದ್ರ ಸರ್ಕಾರ 60% ಮತ್ತು ರಾಜ್ಯ ಸರ್ಕಾರ 40% ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಹತಿಕುಣಿ, ಎಡ್ಡಳ್ಳಿ, ಬಂದಳ್ಳಿ, ದಸ್ತ್ರಾಬಾದ್, ಹೊನಗೇರ ಹಾಗೂ ಮುಂಡರಗಿ ಗ್ರಾಮಗಳ ಕೊನೆಯ ಭಾಗದ ರೈತರಿಗೆ ಸಮರ್ಪಕ ನೀರಾವರಿ ಸೌಲಭ್ಯ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇಗುಲದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: 2 ಬಾರಿ ಇದು ಸೋರಿಕೆ ಆಗಿದೆ. ಇದನ್ನ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಬಹಳ ವಿವರವಾಗಿ ಇದರ ಬಗ್ಗೆ ಮಾತನಾಡಿದ್ದಾರೆ. ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಒಂದು ಪರೀಕ್ಷಾ ವ್ಯವಸ್ಥೆ ನೀಟ್ ಇವಾಗ. ಇದು ಇಡೀ ದೇಶಾದ್ಯಂತ ಪ್ರಶ್ನೆ ಪ್ಲಸ್ ಕಮ್ ಉತ್ತರ ಪತ್ರಿಕೆಗಳನ್ನ ಏನು ಕಳಿಸೋದಿದೆ, ಇದರಲ್ಲಿ ಪ್ರಿಂಟ್ ಆಗಿ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದ್ರಲ್ಲಿ ತೊಂದರೆ ಆಗ್ತದೆ. ಮುಂದಿನ ಸರ್ತಿ ನಾವು ಅದನ್ನ ಆನ್ಲೈನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 23-24 ಲಕ್ಷ ಜನ ಒಟ್ಟಿಗೆ ದೇಶದ ಇಷ್ಟೊಂದು ವಿಶಾಲವಾದ ದೇಶದಲ್ಲಿ ಮಾಡೋದು 1 ವರ್ಷದಲ್ಲಿ ಆಗಿಲ್ಲ. 8 ವರ್ಷ ಏನಾಗಿತ್ತು ಅವತ್ತಲೇ ಇದನ್ನ ಇಂಪ್ಲಿಮೆಂಟೇಷನ್ ಆಲ್ರೆಡಿ ಪ್ರೊಸೆಸ್ ಅನ್ನ ನಡೆದಿದೆ. ಆದ್ರೆ 1 ವರ್ಷದಲ್ಲಿ ಎಲ್ಲ ಮಾಡ್ಲಿಕ್ಕಾಗಿಲ್ಲ. ಬರುವ ವರ್ಷದಲ್ಲಿ ಅದನ್ನು ಮಾಡ್ತಾರೆ. ಮತ್ತು ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನ ಪರೀಕ್ಷೆಯನ್ನ ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದ್ರೆ ನೀಟ್ ಏನದು ಮೆಡಿಕಲ್ ಸೀಟ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು ಇದು ಒಂದ್ ಸರ್ತಿ ಪೋಸ್ಟ್ಪೋನ್ ಆದ್ರೆ ನಿಮ್ಗೆ ಸೀಟ ಸಿಗುದಿಲ್ಲ ಅಂತ ಯಾರು ಅಂದ್ಕೋಬಾರದು. ಇನ್ನು ಮುಂದೆ ಪರೀಕ್ಷೆ ಆಗೇ ಆಗ್ತದೆ. ಏನೊಂದು ವ್ಯವಸ್ಥೆ ಒಳಗಿನ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾ ಹೇಳುದು ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡಿದ್ವಿ.
0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿತ್ತು. ಈ ಕಾರ್ಯಕ್ರಮವು ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಿತು. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20 ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಿದರು. ಆಕಾಶವಾಣಿ ಕಾರ್ಯಕ್ರಮಗಳ ಬಗ್ಗೆ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿ ಅಧಿಕಾರಿಗಳು ಮಾತನಾಡಿದರು. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು, ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
2: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 1 ಲಕ್ಷ ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
0: ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಕಳೆದ 18-22 ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮಿಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದಂಥ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದಂಥ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರದ ತಂತ್ರಜ್ಞರು ಮತ್ತು

0: ಸಿಬ್ಬಂದಿ ಭಾಗಿಯಾಗಿದ್ದರು. ನೌಟೆಲ್ ಟ್ರಾನ್ಸ್ಮಿಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29-31 ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನೋಗೋಯಾ ಏಷ್ಯನ್ ಗೇಮ್ಸ್ 2026 ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ. ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸ್ಪರ್ಧಿಗಳು ಭಾಗಿಯಾಗಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ.
1: ಈ ಒಂದು ಸರ್ಫಿಂಗ್ ಕಾಂಪಿಟೇಷನ್ ಏನಿದೆ, ನಮ್ಮ ಮಂಗಳೂರು ನಗರನ ಗ್ಲೋಬಲ್ ಮ್ಯಾಪ್ ಅಲ್ಲಿ, ಅದರಲ್ಲೂ ಸರ್ಫಿಂಗ್ ಮತ್ತೆ ಸ್ಪೋರ್ಟ್ಸ್ ಅನ್ನೋ ಒಂದು ಇದರಲ್ಲಿ ಬರಬೇಕಂದ್ರೆ ಮುಂಚೂಣಿಯಲ್ಲಿ ಇರೋದಕ್ಕೆ ಬಹಳಷ್ಟು ಒಂದು ಹೆಲ್ಪ್ ಆಗುತ್ತೆ. ಮಂಗಳೂರು ಜಿಲ್ಲೆ, ಅದರಲ್ಲೂ ಮಂಗಳೂರು ಕೋಸ್ಟ್ ಏನಿದೆ, ಸರ್ಫಿಂಗ್ ಮಾಡೋದಕ್ಕೆ ಬಹಳ ಒಂದು ಉತ್ತಮವಾದಂತಹ ಒಂದು ಪ್ರದೇಶ. May 29-31, 3 ದಿನಗಳ ಏನು ಸರ್ಫಿಂಗ್ ಕಾಂಪಿಟೇಷನ್ ಇದೆ. ಇದರಲ್ಲಿ ನಮ್ಮ ಕನ್ಸಿಕ್ಯೂಟಿವ್ ಆಗಿ ಇದು NMP ಅವರು 3ನೇ ವರ್ಷ ಮಾಡಿರುವಂತದ್ದು, ಮತ್ತೆ ಕರ್ನಾಟಕ ಸರ್ಕಾರ 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತ ಅದು ಅಂದರೆ ಇದು ಇನ್ನೊಂದು ಯಾಕೆ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ, ನಮ್ಮ 2026 ಐಜಿ ನಗೋಯ ಏಷ್ಯನ್ ಗೇಮ್ಸ್ ಅಲ್ಲಿ ಈ ಒಂದು ಪಾರ್ಟಿಸಿಪೇಷನ್ ನ ಪಾಯಿಂಟ್ಸ್ ವಿನ್ನರ್ಸ್ ಆದ್ರೂ ಆಗಿರ್ಬೋದು, ಮತ್ತೆ ಅವರು ಬಂದಿರುವಂತಹ ಪಾಯಿಂಟ್ಸ್ ಆಧಾರದ ಮೇಲೆ ಅಲ್ಲೂ ಕೂಡ ಅವರಿಗೆ ಪಾಯಿಂಟ್ಸ್ ನ ಶೇಖರಣೆ ಆಗಿ ಐಜಿ ನಗೋಯ ಏಷ್ಯನ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಸಿಗುವಂತ ಒಂದು ಪಾಯಿಂಟ್ಸ್ ಆಧಾರದ ಮೇಲೆ ಇಲ್ಲೂ ಕೂಡ ಸಿಗುತ್ತೆ.
0: ನಿಮ್ಹಾನ್ಸ್ನ ಎನ್ಸ್ಟ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023 ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟ್ರೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈಫ್ಲೈನ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
2: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಸರಿಯಾಗಿ 8:00. ಇನ್ನು ಮುಂದೆ ಕೇಳಿ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಆರಂಭದಲ್ಲಿ ಕೇಳಿ ನಾಣಿನ ಬಿಡಲಾರಿ ಚಿತ್ರದ ಗೀತೆ. ಇವರು ತಿರುಧ್ವನಿ ಎಸ್ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರದು.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ.
2: ಹಸಿರಾಗುವೆ
0: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
3: ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆ.

0: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
1: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
2: ಅಪ್ಪ ಹೋಗ್ಲಿ ಬಿಡು, ಮರೆತ್ ಬೇಡ ಅದನ್ನ.
1: ಏನ್ ಹಂಗಂದ್ರೆ
3: ಸುಮ್ನಿರಿ, ಸಾಕಿನ.
2: ಅಲ್ಲ, ನೀ ಕಿಡಕ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಲ್ಲ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತೋ.
3: ಸಿಟ್ಟು ಬರಾಕಿಲ್ಲ ಮತ್ತ ಅವ್ರಿಗೆ
2: ಬದುಕ್ ಮನುಷ್ಯ ಬಿಡ್ರಿ ಅಂಕಲ್. ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
3: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
1: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೆ ಇಲ್ಲ ಅಂತ ನಮಗ.
2: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
0: ನೀವೇನಂತೀರಿ ಡ್ರೈವರ್?
4: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
0: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
1: ರೈಟ್ ರೈಟ್.

0: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ?
1: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ?
0: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 2703311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.

ಆತ್ಮೀಕರೇ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ 8:30 ಆಗುತ್ತಲಿದೆ. ಇನ್ನು ಮುಂದೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಬೇಟಾ ಚಿತ್ರದ ಗೀತೆ, ಅನುರಾಧ ಫೋಡ್ವಾಲ್ ಹಾಗೂ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ.

ಸ್ನೇಹಿತರೆ, ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಿವ್ರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು, ಸಮಯ 9:15:20. ರೋಹಿಣಿ ಮೋಹನ್ ಅವರು ಹಾಡಿರುವ ಭಾವಗೀತೆಗಳು. ಕುವೆಂಪು ಅವರ ರಚನೆಗಳನ್ನು ಕೇಳೋಣ. ಮೊದಲಿಗೆ ನೀನೆನ್ನ ಬಳಿ ಇರಲು.

0: ಹೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ ಯುವವಾಣಿ.

0: ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸದ್ವಿದ್ಯಾ ಸಮಿ ರೆಸಿಡೆನ್ಷಿಯಲ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಾದ ನಾವು ಸಾಧನೆಯ ಹಾದಿಯಲ್ಲಿ ಎಂಬ ಶೀರ್ಷಿಕೆಯನ್ನು ಹೊತ್ತ ಕಾರ್ಯಕ್ರಮವನ್ನು ನಮ್ಮ ಕೇಳುಗರಿಗೆ ತಂದಿದ್ದೇವೆ. ಸಾಧನೆಯ ಹಾದಿಯಲ್ಲಿ ಎಂಬ ಈ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾರ್ಥಿಗಳಿಗೆ, ಅಂದರೆ ಮುಖ್ಯವಾಗಿ ಯುವಕರಿಗೆ, ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಇಟ್ಟು ಬಾಳುವ ಎಲ್ಲ ರೀತಿಯಾದ ಅಂಶಗಳನ್ನು ಈ ಕಾರ್ಯಕ್ರಮದ ಮೂಲಕ ತಿಳಿ ಹೇಳಲು ಹೊರಟಿದ್ದೇವೆ. ನನ್ನ ಹೆಸರು ಸಾಕ್ಷಿ ಎಚ್. ವಿಜಯನಗರದ ಸದ್ವಿದ್ಯಾ ಸಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬೇಕಾಗಿರುವ ಶಿಸ್ತು, ಸಂಯಮ, ಸಮಯ ಪ್ರಜ್ಞೆ, ಗುರು ಹಿರಿಯರಲ್ಲಿನ ಗೌರವ, ಪೋಷಕರ ಶ್ರಮವನ್ನು ಗೌರವಿಸುವ ಪ್ರಜ್ಞಾಮನೋಭಾವ ಮುಂತಾದ ಎಲ್ಲ ಅಂಶಗಳನ್ನು ಪ್ರತಿಪಾದಿಸುವ ಹಾಡು, ಪದ್ಯ, ನಾಟಕ ಹಾಗೂ ಸಂವಾದ ಇವೆಲ್ಲವನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಿದ್ದೇವೆ.
1: ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಹೆಸರು ಸುನಿಧಿ ಎಸ್, ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ. ನಾನು ಹೇಳಿದ ಶ್ಲೋಕದಂತೆ ಗುರುಗಳು ತ್ರಿಮೂರ್ತಿಗಳ ಸ್ವರೂಪ. ನಮ್ಮ ಜೀವನದಲ್ಲಿ ಹೊಸ ಜ್ಞಾನವನ್ನು ಸೃಷ್ಟಿಸಿ ಅಂಧಕಾರವನ್ನು ತೊಲಗಿಸಿ ಸತ್ಯ ಹಾಗೂ ಧರ್ಮದ ಹಾದಿಯತ್ತ ಕರೆದೊಯ್ಯುತ್ತಾರೆ. ಅಂತಹ ಮಹಾನ್ ಗುರುಗಳಿಗೆ, ನಮ್ಮ ಜೀವನದ ಮಾರ್ಗದರ್ಶಕರಿಗೆ ಸಹಸ್ರ ನಮನಗಳನ್ನು ಸಲ್ಲಿಸುತ್ತಾ ಗುರುಸ್ತೋತ್ರವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಆದಿಗುರು ಶ್ರೀ ಶಂಕರಾಚಾರ್ಯರು ರಚಿಸಿರುವ ಈ ಶ್ಲೋಕಕ್ಕೆ ರಾಗ ಸಂಯೋಜನೆ ಮಾಡಿರುವವರು ನಮ್ಮ ಆಂಗ್ಲ ಉಪನ್ಯಾಸಕರಾದ ಶ್ರೀಮತಿ ಆರತಿ ಅರುಣ್ ರವರು. ಈಗ ಕೇಳೋಣ ರಾಗ ಮಾಲಿಕೆಯಲ್ಲಿರುವ ಗುರುಸ್ತೋತ್ರವನ್ನು.

0: ನನ್ನ ಹೆಸರು ಚಿತ್ರಾಜಿ, ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ. ನಮ್ಮೆಲ್ಲರಿಗೂ ಭವಿಷ್ಯದ ಅಡಿಪಾಯ ಯಾವುದೆಂದರೆ ಅದೇ ನಮ್ಮ ವಿದ್ಯಾರ್ಥಿ ಜೀವನ. ವಿದ್ಯಾರ್ಥಿಗಳಾಗಿ ನಾವು ಕಲಿಯುವ ಪಾಠಗಳು, ರೂಢಿ ಮಾಡಿಕೊಳ್ಳುವ ಅಭ್ಯಾಸಗಳು ನಮ್ಮ ಇಡೀ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾದರೆ ಒಬ್ಬ ಆದರ್ಶ ವಿದ್ಯಾರ್ಥಿಯ ಮುಖ್ಯ ಲಕ್ಷಣಗಳೇನು? ಶಿಸ್ತು, ಸಮಯ ಪಾಲನೆ, ಕಲಿಯುವ ಹಂಬಲ ಮತ್ತು ಕುತೂಹಲ, ಉತ್ತಮ ನಡವಳಿಕೆ, ಗುರು ಹಿರಿಯರಲ್ಲಿನ ಗೌರವ, ಕಠಿಣ ಪರಿಶ್ರಮ ಮತ್ತು ಛಲ, ಸರ್ವಾಂಗೀಯ ಬೆಳವಣಿಗೆಗಾಗಿ ಪರಿಶ್ರಮ, ಇವೆಲ್ಲವೂ ಮುಖ್ಯವಾದವು. ಆದರ್ಶ ವಿದ್ಯಾರ್ಥಿಯ ಗುಣಲಕ್ಷಣದ ಬಗ್ಗೆ ಸಂವಾದವನ್ನು ನಡೆಸಿಕೊಡುವವರು ನನ್ನ ಗೆಳತಿಯರಾದ ಪೂರ್ವಿ ಹಾಗೂ ಧೃತಿ, ಹಾಗೂ ಇದಕ್ಕೆ ತರಬೇತಿ ನೀಡಿದವರು ನಮ್ಮ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಕೀರ್ತಿರವರು. ಕೇಳೋಣ ಈಗ ಆ ಸಂವಾದವನ್ನ.
1: ಹಾಯ್ ಪೂರ್ವಿ, ಎಷ್ಟು ದಿನ ಆಯ್ತು ನಿನ್ನ ನೋಡಿ, ಹೇಗೆ ಓದ್ತಾ ಇದೀಯಾ?
2: ಚೆನ್ನಾಗಿ ಓದ್ತಾ ಇದ್ದೀನಿ. ಇನ್ನೇನು ಪರೀಕ್ಷೆ ಬರ್ತಾ ಇದೆ.
1: ಈಗ ಕ್ರೀಡಾ ಸ್ಪರ್ಧೆಗಳು ಸಹ ಎಲ್ಲಾ ಕಡೆ ಶುರುವಾಗ್ತಿವೆ.
2: ಹೌದು, ಗೊತ್ತಿರೋ ವಿಷಯನೇ. ವಿದ್ಯಾರ್ಥಿಗಳೆಂದ ಮೇಲೆ ನಾವು ಎಲ್ಲಾನು ಕಲಿಬೇಕಲ್ವಾ? ನಮ್ಮನೇಲಿ ಹೇಳ್ತಾ ಇದ್ರು ಆದರ್ಶ ವಿದ್ಯಾರ್ಥಿ ಆಗ್ಬೇಕಂತ.
1: ಪೂರ್ವಿ, ನನ್ನ ಅಭಿಪ್ರಾಯದಲ್ಲಿ ಆದರ್ಶ ವಿದ್ಯಾರ್ಥಿ ಅಂದ್ರೆ ಓದಿನಲ್ಲಿ ಮಾತ್ರ ಅಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ತಾನು ಶ್ರೇಷ್ಠನಾಗೋದಕ್ಕೆ ಪ್ರಯತ್ನ ಪಡುವವನಾಗಿರ್ಬೇಕು. ಕಷ್ಟಕ್ಕೆ ಬೆವರು ಸುರಿಸಿದವನೇ ಯಶಸ್ಸಿನ ಹಣ್ಣು ತಿನ್ನುತ್ತಾನೆ ಎಂಬ ಮಾತು ನನಗೆ ನೆನಪಾಗ್ತಾ ಇದೆ.
2: ಬಹಳ ಚೆನ್ನಾಗಿದೆ ಧೃತಿ, ನಿನ್ನ ಮಾತು ನಿಜ. ವಿದ್ಯೆ ಕಲಿಯೋದಕ್ಕೆ ವಿನಯವೇ ಮೊದಲ ಹೆಜ್ಜೆ. ಅಹಂಕಾರವಿಲ್ಲದೆ ಕಲಿಯುವವನೇ ನಿಜವಾದ ವಿದ್ಯಾರ್ಥಿ. ಹಾಗಾದ್ರೆ ಆದರ್ಶ ವಿದ್ಯಾರ್ಥಿ ಎಂದ ತಕ್ಷಣ ನಿಮಗೆ ಯಾರು ನೆನಪಾಗ್ತಾರೆ?
1: ಶ್ರೇಷ್ಠ ವಿಜ್ಞಾನಿ, ಅತ್ಯುತ್ತಮ ತಂತ್ರಜ್ಞ, ಜನತೆಯ ರಾಷ್ಟ್ರಪತಿ, ಪ್ರಾಧ್ಯಾಪಕ ಎಂದು ಜನಪ್ರಿಯತೆ ಪಡೆದ APJ ಅಬ್ದುಲ್ ಕಲಾಂ ರವರು. ಇವರು ತಮಿಳುನಾಡಿನ ಮೀನುಗಾರರ ಬಡ ಕುಟುಂಬದಲ್ಲಿ ಜನಿಸಿದವರು.
2: ಹೌದು ಧೃತಿ, ನಾನು ಕೇಳಿದ್ದೇನೆ. ಅವರು ಶಾಲಾ ದಿನಗಳಲ್ಲಿ ಬೆಳಿಗ್ಗೆ ಪತ್ರಿಕೆ ಹಂಚಿ ಸಂಜೆ ಓದಿನಲ್ಲಿ ತೊಡಗುತ್ತಿದ್ದರು.
1: ಬಡತನ, ಸೌಲಭ್ಯಗಳ ಕೊರತೆ ಯಾವತ್ತೂ ಅವರ ಹೋರಾಟದ

0: ಮನೋಭಾವನ ಕಡಿಮೆ ಮಾಡಲಿಲ್ಲ. ಅವರ ಪರಿಶ್ರಮ, ಶಿಸ್ತು ಮತ್ತು ಸತತ ಪ್ರಯತ್ನದಿಂದ ಅವರು ಭಾರತದ ಮಿಸೈಲ್ ಮ್ಯಾನ್ ಆಗಿ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿದರು. ಕಷ್ಟಗಳನ್ನು ಮೆಟ್ಟಿ ನಿಂತು ಹೆಜ್ಜೆ ಹೆಜ್ಜೆಗೂ ಶ್ರಮಿಸಿದವನಿಗೆ ಗುರಿ ಸಿಗುತ್ತದೆ ಎಂಬುದನ್ನು ಅವರ ಜೀವನ ಪ್ರತಿಬಿಂಬಿಸುತ್ತೆ ಅಲ್ವಾ?
1: ನಿಜ, ಅವರ ಜೀವನ ನಿಜವಾಗಿಯೂ ಸ್ಫೂರ್ತಿದಾಯಕವಾದದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಆದರ್ಶ ವಿದ್ಯಾರ್ಥಿಯಾಗುವುದಕ್ಕೆ ಕಲಾಂ ಅವರ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು.
0: ಹಾಗಾದ್ರೆ ಪೂರ್ವಿ, ಒಬ್ಬ ವಿದ್ಯಾರ್ಥಿಗೆ ಆದರ್ಶಪ್ರಾಯರಾದವರು ಯಾರು ಎಂದು ಯೋಚಿಸುವಾಗ ಯಾರ ಚಿತ್ರ ಕಣ್ಮುಂದೆ ಮೂಡುತ್ತೆ?
1: ಬಾಲ್ಯದಲ್ಲಿ ನರೇಂದ್ರನಾಥ ದತ್ತ ಎಂದು ಕರೆಯಲ್ಪಡುವ ಸ್ವಾಮಿ ವಿವೇಕಾನಂದರಿಗೆ ಅಧ್ಯಯನದ ಮೇಲೆ ಅಪಾರ ಪ್ರೀತಿ ಇತ್ತು. ಬಾಲ್ಯದಿಂದಲೇ ವಿಷಯಗಳನ್ನು ತಿಳಿದುಕೊಳ್ಳುವ ಕುತೂಹಲ ಅವರಲ್ಲಿತ್ತು. ಪ್ರತಿಯೊಂದು ವಿಷಯವನ್ನು ಏಕೆ ಎಂಬ ಪ್ರಶ್ನೆಯಿಂದಲೇ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಕೇವಲ ಪಠ್ಯಪುಸ್ತಕಗಳಷ್ಟೇ ಅಲ್ಲದೆ ಸಂಗೀತ, ವ್ಯಾಯಾಮ, ಸಮಾಜ ಸೇವೆ, ಚರ್ಚೆ ಎಲ್ಲಾ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿದ್ದರು. ಉತ್ತಮ ಗುರಿಯ ಕಡೆಗೆ ಶ್ರದ್ಧೆಯಿಂದ ಶ್ರಮಿಸಿದರೆ ಯಶಸ್ಸು ನಿಮ್ಮ ಪಾಲಾಗುತ್ತದೆ ಎಂಬುವುದು ಇವರ ಚಿಂತನೆ.
0: ನಿನ್ನ ಮಾತು ಅಕ್ಷರಶಃ ಸತ್ಯ. ಶ್ರದ್ಧಾವನ್ ಲಭತೆ ಜ್ಞಾನಂ ಎಂಬಂತೆ ಶ್ರದ್ಧೆಯುಳ್ಳವನಿಗೆ ಜ್ಞಾನ ದೊರೆಯುವುದು. ವಿದ್ಯಾರ್ಥಿ ಜೀವನವೆಂಬುದು ಸುಲಭವೂ ಅಲ್ಲ, ಹಾಗೆಯೇ ಕಠಿಣವೂ ಅಲ್ಲ. ಓದುವ ಶ್ರದ್ಧೆ ಮತ್ತು ಅಧ್ಯಯನದ ಶಿಸ್ತಿನಿಂದ ಮಾತ್ರವೇ ವಿದ್ಯಾರ್ಥಿ ಯಶಸ್ಸನ್ನು ಗಳಿಸಲು ಸಾಧ್ಯ.
1: ವಿದ್ಯಾರ್ಥಿ ಜೀವನ ಮಾನವನ ಬದುಕಿನ ಅತ್ಯಂತ ಅಮೂಲ್ಯ ಹಂತ. ಈ ಹಂತದಲ್ಲಿ ಬೆಳೆಸಿಕೊಳ್ಳುವ ಗುಣಗಳು ಜೀವನದ ಪಥವನ್ನು ನಿಗದಿಪಡಿಸುತ್ತದೆ. ಅದರಲ್ಲಿ ಪ್ರಮುಖವಾದ ಗುಣವೆಂದರೆ ಶಿಸ್ತು. ಶಿಸ್ತಿಲ್ಲದ ವಿದ್ಯಾರ್ಥಿಯ ಜೀವನ ದಿಕ್ಕು ತೋಚದ ಹಡಗಿನಂತಾಗುತ್ತದೆ. ದಿಕ್ಕಿಲ್ಲದ ಹಡಗು ದಡ ಸೇರುವುದಿಲ್ಲ. ಶಿಸ್ತಿನಿಂದ ಬದುಕಿದ ವಿದ್ಯಾರ್ಥಿಯು ಪಾಠದಲ್ಲಿ ಏಕಾಗ್ರತೆ, ಸಮಯ ಪಾಲನೆ, ಸಹಪಾಠಿಗಳೊಂದಿಗೆ ಸಹಕಾರ, ಹೀಗೆ ಇಂಥ ಗುಣಗಳನ್ನು ಬೆಳೆಸಿಕೊಳ್ಳುವನು. ಆದರ್ಶ ವಿದ್ಯಾರ್ಥಿಯು ಶಿಸ್ತನ್ನು ಬೆಳೆಸಿಕೊಂಡು ತನ್ನ ಜೀವನವನ್ನು ರೂಪಿಸಿಕೊಂಡು ಸಮಾಜಕ್ಕೂ ಬೆಳಕಾಗುತ್ತಾನೆ ಅಲ್ಲವೇ?
0: ಹೌದು ಪೂರ್ವಿ. ಉತ್ತಿಷ್ಠಿತ ಜಾಗೃತ ಪ್ರಾಪ್ಯ ವರಾನ್ ನಿಬೋಧಿತ ಎಂಬಂತೆ ವಿದ್ಯಾರ್ಥಿಯು ಶಿಸ್ತನ್ನು ಮೈಗೂಡಿಸಿಕೊಂಡು ಎಚ್ಚರಗೊಂಡು ಗುರಿಯನ್ನು ಸಾಧಿಸಬೇಕು. ಶಿಸ್ತು ಎಂದರೆ ಕೇವಲ ನಿಯಮ ಪಾಲನೆಯಲ್ಲ, ಅದು ಕಾಲಪ್ರಜ್ಞೆ ಮತ್ತು ಜವಾಬ್ದಾರಿಯ ಬದುಕು. ಶಿಸ್ತಿಲ್ಲದ ವಿದ್ಯಾರ್ಥಿ ಅನೇಕ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ. ಕಟ್ಟಿಲ್ಲದ ಕುದುರೆ ಓಡುತ್ತದೆ, ಆದರೆ ದಾರಿ ತಪ್ಪುತ್ತದೆ. ಹಾಗಾಗಿ ಆದರ್ಶ ವಿದ್ಯಾರ್ಥಿ ಶಿಸ್ತನ್ನು ಪ್ರತಿಯೊಂದು ಹಂತದಲ್ಲೂ ಪಾಲಿಸುತ್ತಾನೆ. ಅಕ್ಷರವೆಂಬ ದೀಪದಿಂದ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವವನು ಆದರ್ಶ ವಿದ್ಯಾರ್ಥಿ.
1: ಒಬ್ಬ ಆದರ್ಶ ವಿದ್ಯಾರ್ಥಿಯಲ್ಲಿ ಶಿಸ್ತಿನ ಜೊತೆಗೆ ಇನ್ನೂ ಹಲವು ಮೌಲ್ಯಗಳು ಇರುವುದು ಅವಶ್ಯಕ. ಹೀಗನ್ನೋದು ಸೂಕ್ತವಾಗುತ್ತೆ, ಏನಂತೀಯ?
0: ನಿಜ, ವಿನಯವೇ ವಿದ್ಯೆಗೆ ಆಭರಣ ಎಂಬ ಗಾದೆಯಂತೆ ವಿನಯವಿಲ್ಲದ ಜ್ಞಾನ ಬತ್ತಿದ ನದಿಯಂತೆ. ವಿನಯವೆಂದರೆ ಕೇವಲ ತಲೆ ತಗ್ಗಿಸುವ ಗುಣವಲ್ಲ, ಅದು ಅಹಂಕಾರವಿಲ್ಲದ ಸರಳ ಮನಸ್ಸು. ಗುರುಗಳ ಮಾತುಗಳನ್ನು ಗೌರವದಿಂದ ಸ್ವೀಕರಿಸುವ ವಿದ್ಯಾರ್ಥಿ ತನ್ನ ಜೀವನವನ್ನು ವೃದ್ಧಿಸಿಕೊಳ್ಳುತ್ತಾನೆ. ಸಹಪಾಠಿಗಳೊಂದಿಗೆ ಸ್ನೇಹದಿಂದ ವರ್ತಿಸಿ ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳುವನು. ಅಮಾನಿತ್ವಂ ಅಧಂಬಿತ್ವಂ ಎಂಬಂತೆ ಅಹಂಕಾರವಿಲ್ಲದ ಮನಸ್ಸಿನಲ್ಲಿ ನಿಜವಾದ ಜ್ಞಾನ ಅರಳುತ್ತದೆ.
1: ಹಾ, ಅಂದಾಗೆ ಮತ್ತೊಂದು ಪ್ರಮುಖ ಗುಣ ಗೌರವ. ಗುರುಗಳು ನಮ್ಮ ಜೀವನದ ದಾರಿದೀಪಗಳು. ಅವರು ನಮ್ಮಲ್ಲಿ ಜ್ಞಾನದ ಬೆಳಕನ್ನು ಹಚ್ಚುವವರು. ಆದ್ದರಿಂದ ಅವರಿಗೆ ಗೌರವ ತೋರುವುದು ವಿದ್ಯಾರ್ಥಿಯ ಕರ್ತವ್ಯ. ಪೋಷಕರು ನಮ್ಮ ಜೀವನದ ಮೊದಲ ಗುರುಗಳು. ಅವರಿಗೆ ಗೌರವ ತೋರುವ ವಿದ್ಯಾರ್ಥಿ ಯಶಸ್ಸಿನ ಹಾದಿಯಲ್ಲಿ ನಡೆಯುವನು. ಹಿರಿಯರ ಅನುಭವ ನಮ್ಮಂತ ಕಿರಿಯರಿಗೆ ಜೀವನದ ಪಾಠ. ಆದ್ದರಿಂದ ಅವರ ಸಲಹೆಗಳನ್ನು ಗೌರವಿಸುವುದು ಮುಖ್ಯ. ಹಿರಿಯರ ಮಾತು ಹಿತದ ಮಾತು ಎಂಬ ಗಾದೆ ಇದಕ್ಕೆ ಸಾಕ್ಷಿ.
0: ವಿದ್ಯಾರ್ಥಿ ಜೀವನದಲ್ಲಿ ಸಮಯದ ಸರಿಯಾದ ಬಳಕೆಯನ್ನು ಕಲಿಯಬಹುದು. ಸಮಯವನ್ನು ಸರಿಯಾಗಿ ಪಾಲಿಸಿದ ವಿದ್ಯಾರ್ಥಿ ಯಶಸ್ಸಿನ ಹಾದಿಯಲ್ಲಿ ಸುಗಮವಾಗಿ ಸಾಗುತ್ತಾನೆ. ಕಳೆದು ಹೋದ ಸಮಯ ಮರಳಿ ಬರುವುದಿಲ್ಲ. ಆದ್ದರಿಂದ ಸಮಯವನ್ನು ಸಮರ್ಪಕವಾಗಿ ಬಳಸುವುದು ವಿದ್ಯಾರ್ಥಿಯ ಕರ್ತವ್ಯ. ಆದರ್ಶ ವಿದ್ಯಾರ್ಥಿಯು ತನ್ನ ಜೀವನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಮಾದರಿಯನ್ನಾಗಿಟ್ಟುಕೊಂಡು ಸಮಯ ಪಾಲನೆ ಮಾಡುವರು. ಸಮಯ ನಿರ್ವಹಣೆಗೆ ಶ್ರೇಷ್ಠ ಉದಾಹರಣೆ ಸರ್ ಎಂ ವಿ. ಅವರು ಯಾವುದೇ ಕೆಲಸವನ್ನಾದರೂ ನಿಗದಿಪಡಿಸಿದ ಸಮಯಕ್ಕಿಂತ ಒಂದು ಕ್ಷಣವೂ ತಡ ಮಾಡದೆ ಪೂರ್ಣಗೊಳಿಸುತ್ತಿದ್ದರು.
1: ಹೌದು ಧೃತಿ, ಅವರು ಮೈಸೂರು ರಾಜ್ಯದ ದಿವಾನರಾಗಿದ್ದಾಗಲೂ ಪ್ರತಿದಿನ ಬೆಳಗ್ಗೆ ನಿಗದಿತ ಸಮಯಕ್ಕೆ ಕಚೇರಿಗೆ ಹಾಜರಾಗುತ್ತಿದ್ದರು ಎಂದು ನಾನು ಓದಿದ್ದೆ.
0: ತಡವಾದ ಅಧಿಕಾರಿಗಳನ್ನು ಕೂಡ ತೀವ್ರವಾಗಿ ಗದರಿಸುತ್ತಿದ್ದರು. ಸಮಯವನ್ನು ಶಿಸ್ತನ್ನು ಕಳೆದುಕೊಂಡ

0: ಅವರು ಪ್ರಗತಿಯನ್ನು ಕಾಣುವುದಿಲ್ಲ ಎಂಬುದು ಅವರ ನಂಬಿಕೆ.
1: ಸಂಪೂರ್ಣ ಸತ್ಯ. ಆದರ್ಶ ವಿದ್ಯಾರ್ಥಿ ಕ್ಷಣ ಕ್ಷಣವೂ ತನ್ನ ಕರ್ತವ್ಯವನ್ನು ಪೂರೈಸುತ್ತಾನೆ. ಏಕಾಗ್ರತೆಯೇ ಜ್ಞಾನದ ಗುಟ್ಟು. ಉತ್ತಮ ಸಮಯ ನಿರ್ವಹಣೆಯಿಂದ ಏಕಾಗ್ರತೆ ಬೆಳೆಯುತ್ತದೆ. ಮನಸ್ಸನ್ನು ಒಂದೆಡೆ ಕೇಂದ್ರೀಕರಿಸುವ ಶಕ್ತಿ ಬೆಳೆಯುವುದರಿಂದ ಉತ್ತಮ ಅಧ್ಯಯನಕ್ಕೆ ಅದು ದಾರಿದೀಪವಾಗುತ್ತದೆ. ಯೋಜನೆಯಂತೆ ನಡೆದುಕೊಂಡರೆ ಒತ್ತಡವಿಲ್ಲದೆ ಪರೀಕ್ಷೆಗಳನ್ನು ಬರೆಯಬಹುದು. ದಿನನಿತ್ಯದ ವೇಳಾಪಟ್ಟಿಯನ್ನು ರೂಪಿಸಿ ಅಧ್ಯಯನದ ಅವಧಿಯನ್ನು ನಿಗದಿ ಮಾಡಿ ಅದನ್ನು ಸಾಧಿಸಲು ಸಮಯ ಮೀಸಲಿಡುವ ಕಾರ್ಯವನ್ನು ಆದರ್ಶ ವಿದ್ಯಾರ್ಥಿ ಅತಿ ಸಮರ್ಪಕವಾಗಿ ಮಾಡಬಲ್ಲನು.
0: ಪೂರ್ವಿ, ಮತ್ತೊಂದು ಅಂಶ ಏನಂದರೆ ಆದರ್ಶ ವಿದ್ಯಾರ್ಥಿಯ ಬದುಕಿನಲ್ಲಿ ಪರಿಶ್ರಮ ಮತ್ತು ತಾಳ್ಮೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಪರಿಶ್ರಮವೆಂದರೆ ಬೇರೇನಲ್ಲ, ಅದು ನಿರಂತರ ಶಿಸ್ತಿನ ಕೆಲಸ. ಪ್ರತಿದಿನ ಗುರಿಯತ್ತ ಒಂದು ಹೆಜ್ಜೆ ಇಡುವ ವಿದ್ಯಾರ್ಥಿ ತಡವಾದರೂ ಖಂಡಿತವಾಗಿ ಯಶಸ್ಸು ಕಾಣುತ್ತಾನೆ.
1: ಹೌದು ಧೃತಿ, ತಾಳಿದವನು ಬಾಳಿಯಾನು ಎಂಬಂತೆ ಒಬ್ಬ ವಿದ್ಯಾರ್ಥಿಯಾದವನಲ್ಲಿ ಸಹನೆ, ವಿಶ್ವಾಸದೊಂದಿಗೆ ಕಾದು ನೋಡುವ ಶಕ್ತಿ ಇರಬೇಕು. ಗುರಿ ತಲುಪಲು ದಾರಿ ಎಷ್ಟು ದೀರ್ಘವಾಗಿದ್ದರೂ ಸಹನೆ ಕಳೆದುಕೊಂಡವನು ಅರ್ಧ ಮಾರ್ಗದಿಂದಲೇ ಹಿಂದಿರುಗುತ್ತಾನೆ.
0: ಖಂಡಿತ, ಜೀವನದಲ್ಲಿ ವಿಫಲತೆ ಎಂದರೆ ಅಂತ್ಯವಲ್ಲ, ಅದು ಯಶಸ್ಸಿನತ್ತ ಕೊಂಡೊಯ್ಯುವ ಮೆಟ್ಟಿಲು ಎಂದು ಅರಿತವನೇ ಆದರ್ಶ ವಿದ್ಯಾರ್ಥಿ. ಪ್ರತಿಯೊಂದು ಸೋಲು ವಿದ್ಯಾರ್ಥಿಗೆ ಒಂದು ಪಾಠ ಕಲಿಸುತ್ತೆ ಮತ್ತು ಮುಂದಿನ ಪ್ರಯತ್ನಕ್ಕೆ ದಾರಿದೀಪವಾಗುತ್ತದೆ. ಥಾಮಸ್ ಆಲ್ವಾ ಎಡಿಸನ್ ಸಾವಿರಾರು ಬಾರಿ ಪ್ರಯೋಗ ಮಾಡಿ ವಿದ್ಯುತ್ ದೀಪವನ್ನು ಕಂಡುಹಿಡಿದಾಗ ಹೇಳಿದ ಪ್ರಸಿದ್ಧ ಮಾತೇನು ಗೊತ್ತಾ? ನಾನು ಸಾವಿರಾರು ಬಾರಿ ಸೋಲಲಿಲ್ಲ, ಯಶಸ್ಸಿನ ದಾರಿಯಾದ ಸಾವಿರಾರು ಮಾರ್ಗಗಳನ್ನು ಕಂಡುಹಿಡಿದೆ ಎಂದು. ವಿದ್ಯಾರ್ಥಿ ಜೀವನದಲ್ಲಿ ಈ ತತ್ವವನ್ನು ಅಳವಡಿಸಿಕೊಂಡರೆ ಪ್ರತಿಯೊಂದು ಹಿನ್ನಡೆ ಯಶಸ್ಸಿನ ಮೆಟ್ಟಿಲಾಗುತ್ತದೆ.
1: ಒಳ್ಳೆಯ ವಿಚಾರ. ವಿದ್ಯಾರ್ಥಿಯಲ್ಲಿರಬೇಕಾದ ಪ್ರಮುಖ ಅಂಶ ಆದರ್ಶ. ವಿದ್ಯಾರ್ಥಿ ಎಂದರೆ ಕೇವಲ ಪಠ್ಯಪುಸ್ತಕದ ಪುಟಗಳಲ್ಲಿ ಸೀಮಿತನಾಗಿರುವವನಲ್ಲ. ಅವನು ಪುಸ್ತಕದ ಜ್ಞಾನವನ್ನು ಪಡೆದು ಅದನ್ನು ಸಮಾಜದ ಹಿತಕ್ಕಾಗಿ ರೂಪಿಸುವವನು ನಿಜವಾದ ಆದರ್ಶ ವಿದ್ಯಾರ್ಥಿ. ಶಿಕ್ಷಣವೆಂದರೆ ಕೇವಲ ಪುಸ್ತಕದ ತಿಳುವಳಿಕೆ ಮಾತ್ರವಲ್ಲ, ಅದು ವ್ಯಕ್ತಿತ್ವದ ನಿರ್ಮಾಣ. ಓದಿನ ಜೊತೆಗೆ ಕ್ರೀಡೆ, ಕಲೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ಭಾಗವಹಿಸಬೇಕು. ಇದರೊಂದಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯವಿಲ್ಲದಿದ್ದರೆ ವಿದ್ಯೆ ಹೇಗೆ ತಾನೇ ಬೆಳೆದು ಬರುತ್ತೆ?
0: ಸರಿಯಾಗಿ ಹೇಳಿದೆ ಪೂರ್ವಿ. ಸತ್ಯ ಜೀವನದ ಯಶಸ್ಸಿನ ಬೀಗದ ಕೀಲಿಯೂ ಹೌದು. ಸತ್ಯಂ ವದ ಧರ್ಮಂಚರ ಎಂಬಂತೆ ಸತ್ಯವನ್ನು ಪಾಲಿಸುವ ವಿದ್ಯಾರ್ಥಿ ಯಾವ ಪರಿಸ್ಥಿತಿಯಲ್ಲೂ ನಿಷ್ಠೆಯಿಂದ ವರ್ತಿಸುತ್ತಾನೆ. ಸತ್ಯವೇ ಶ್ರೇಷ್ಠ ಧರ್ಮ ಎಂಬ ಮಹೋಕ್ತಿ ಅವನ ನಡೆನುಡಿಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸತ್ಯವನ್ನು ಅನುಸರಿಸುವ ವಿದ್ಯಾರ್ಥಿ ಆತ್ಮವಿಶ್ವಾಸಿ, ಶ್ರದ್ಧಾವಂತ ಹಾಗೂ ಧೈರ್ಯಶಾಲಿಯಾಗಿರುತ್ತಾನೆ. ಏಕೆಂದರೆ ಸತ್ಯದ ಪಥದಲ್ಲಿ ನಡೆಯುವವನಿಗೆ ಭಯವಿರುವುದಿಲ್ಲ. ಸತ್ಯವಂತನಿಗೆ ಸತ್ಯವೇ ಬಲ.
1: ಖಂಡಿತ. ಶಿಸ್ತು, ಪರಿಶ್ರಮ, ಸಮಯದ ಪ್ರಾಮುಖ್ಯತೆ, ವಿನಯ, ಸತ್ಯನಿಷ್ಠೆ ಮತ್ತು ಜ್ಞಾನಾರ್ಜನೆಯಲ್ಲಿ ತೀವ್ರ ಆಸಕ್ತಿ, ಇವುಗಳ ಸಮನ್ವಯವೇ ಆದರ್ಶ ವಿದ್ಯಾರ್ಥಿಯನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಅವನು ಪ್ರತಿಯೊಂದು ಕ್ಷಣವನ್ನು ಫಲಪ್ರದವಾಗಿ ಬಳಸುತ್ತಾನೆ. ಸಮಾಜದ ಒಳಿತಿಗಾಗಿ ತನ್ನ ವಿದ್ಯೆಯನ್ನು ಬೆಳೆಸುವುದರಿಂದ ಇವನು ಕೇವಲ ವಿದ್ಯಾರ್ಥಿಯಲ್ಲ, ಭವಿಷ್ಯದ ರಾಷ್ಟ್ರಶಿಲ್ಪಿಯಾಗುತ್ತಾನೆ.
0: ಹೀಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಆದರ್ಶ ವಿದ್ಯಾರ್ಥಿಯಾಗುವತ್ತ ಹೆಜ್ಜೆ ಇಡಬೇಕಾದರೆ ಅವರು ಮಂಕುತಿಮ್ಮನ ಕಗ್ಗ ಸಾರಿದ ಈ ಜೀವನ ತತ್ವವನ್ನು ಪಾಲಿಸುವುದು ಅವಶ್ಯಕ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬೆಟ್ಟದಡಿಯಲ್ಲಿ ಹುಲ್ಲಾಗು, ಮನೆಗೆ ಮಲ್ಲಿಗೆಯ ಹೂವಾಗು, ವಿಧಿಯು ಕಷ್ಟಗಳೆಂಬ ಮಳೆ ಸುರಿಸಲು ಕಲ್ಲಾಗು, ದೀನ ದುರ್ಬಲರ ಪಾಲಿಗೆ ನೀನು ಬೆಲ್ಲ ಸಕ್ಕರೆಯಾಗು, ಎಲ್ಲ ಜನರೊಂದಿಗೆ ಸದಾ ಒಂದಾಗಿರು.
1: ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
2: ನಮಸ್ತೆ, ಐ ಆಮ್ ರಚನಾ ಎನ್ ಫ್ರಮ್ ಸೆಕೆಂಡ್ ಇಯರ್. ನೌ ವಿ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ದ ಮ್ಯೂಸಿಕಲ್ ಎನ್ಸಾಂಬಲ್ ಫಾರ್ ಅಂತರ ತಮನಿ ಗುರು. ದಿಸ್ ಡಸ್ ನಾಟ್ ರೆಫರ್ ಟು ಅ ಸ್ಪೆಸಿಫಿಕ್ ಹಿಸ್ಟಾರಿಕಲ್ ರಿಲಿಜಿಯಸ್ ಟೀಚರ್, ಬಟ್ ರಾದರ್ ಡಿಸ್ಕ್ರೈಬ್ ದ ಫಿಲಾಸಫಿಕಲ್ ಕಾನ್ಸೆಪ್ಟ್ ಆರ್ ಸ್ಪಿರಿಚುಯಲ್ ಎಕ್ಸ್ಪೀರಿಯನ್ಸ್. ದ ಫ್ರೇಸ್ ಕ್ಯಾನ್ ಬಿ ಸ್ಪ್ಲಿಟ್ ಆಸ್ ಅಂತರ ತಮ ಮೀನ್ಸ್ ದ ಇನ್ನರ್ ಸೋಲ್ ಆರ್ ದ ಇಂಡ್ವೆಲ್ಲಿಂಗ್ ಸುಪ್ರೀಂ ಬೀಯಿಂಗ್ ಮೀ, ದಟ್ ಈಸ್ ಯು. ಗುರು ರೆಫರ್ಸ್ ಟು ದ ಸ್ಪಿರಿಚುಯಲ್

0: ಆಕಾಶವಾಣಿ.
1: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
2: ಹ್ಮ್, ನಾನು ಅಷ್ಟೇ. ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು, ಲಾಂಗ್ ಜಂಪಲ್ಲೆಲ್ಲ.
1: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನು ಫಸ್ಟ್ ರ್ಯಾಂಕ್ ಬಂದೆ, ನಾನು ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
2: ಹೌದು, ಯಾರು ಕಲಿಸಿದ್ರು ನೆನಪಿಲ್ಲ, ಆದರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
1: ದೇವ್ರ ದಯೆ, ನಮ್ಮ ಪೇರೆಂಟ್ಸ್ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದು ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರಿಕೊಂಡೆ. ಇಲ್ಲಿ ಯಾರೂ ನನ್ನ ಜಡ್ಜ್ ಮಾಡಲ್ಲ, ನಾನು ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
2: ನಾನು ನೀವೆಲ್ಲ ಹೇಳಿದ ಕೇಳಿ ರಿಹ್ಯಾಬ್ ಸೇರ್ಕೋಬೇಕಿತ್ತು, ತಡ ಮಾಡಿಬಿಟ್ಟೆ. ಆದರೆ ನಾನು ಮತ್ತೆ ಮೊದಲಿನ ಜೀವನಕ್ಕೆ ಹೋಗ್ತೀನಾ?
1: ಖಂಡಿತ ಸರಿ ಹೋಗ್ತೀಯ ಕಣೋ, ಆದರೆ ಏನು ಮಾಡಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನಾರಿಸಿ, ಡ್ರಗ್ಸ್ ಅಲ್ಲ.
3: ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳು.